101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 27 ತಾರೀಖು ರವಿವಾರ. ನಮ್ಮ ನಿಲಯದ ಮೊದಲ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವಿನ ಶುಭ ನಮಸ್ಕಾರಗಳು.

ಆತ್ಮೀಯ ಕೇಳುಗರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6 ಗಂಟೆ. ಕೇಳಿ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಇಂದು ರಾಷ್ಟ್ರವ್ಯಾಪಿ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮ. ಇಂದು ಮುಂಜಾನೆ 10:55 ಮನ್ ಕಿ ಬಾತ್. ದೇಶದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯನ್ನುದ್ದೇಶಿಸಿ ಮಾಡಲಿರುವ ಮನ್ ಕಿ ಬಾತ್ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದಾಳದ ಮಾತು ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನುಳಿದ ಕಾರ್ಯಕ್ರಮಗಳಲ್ಲಿ ಇಂದು ಮುಂಜಾನೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಚಿಂತನ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ರೈತರಿಗೆ ಸಲಹೆಗಳು. 6:40 ಜಾನಪದ ಸಂಗೀತ ಕಾರ್ಯಕ್ರಮ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:30 ಸೇವಾ ಮಾಹಿತಿ. ಇಂದು ಮುಂಜಾನೆ 7:45 ಹಾಗೂ 9:30 ಚಿತ್ರಗೀತೆಗಳು ಪ್ರಸಾರಗೊಳ್ಳಲಿವೆ. ಇಂದು ಮುಂಜಾನೆ 8:30 ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಇಂದು ಮುಂಜಾನೆ 9:05 ವಿಶ್ವ ಪ್ರವಾಸೋದ್ಯಮ ದಿನದ ಕುರಿತು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಮುಂಜಾನೆ 10:00 ಗಾನಗಂಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:30 ಸುನೆಹರೇಪಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. ಇಂದು ಮುಂಜಾನೆ 11:00 ಮನ್ ಕಿ ಬಾತ್. ದೇಶದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ದೇಶದ ಜನತೆಯನ್ನುದ್ದೇಶಿಸಿ ಮಾಡಲಿರುವ ಮನ್ ಕಿ ಬಾತ್ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ತದನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 12:05

ಶಿಕ್ಷಕಿ ವನಿತಾ ವಿಹಾರ. ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಿಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ. ಹೃದಯ ದಿನದ ಮಹತ್ವ ಈ ಕುರಿತು ಡಾಕ್ಟರ್ ಬಿವಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ. 1:20 ಏಷ್ಯನ್ ಗೇಮ್ಸ್ 2026. ಇದರ ಬಗ್ಗೆ ಮಾಹಿತಿ. 3:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಉಲಿ ನಲಿ ನೇರ ಫೋನ್ ಇನ್ ಕಾರ್ಯಕ್ರಮ. 6:00 ನಿಲಯದಿಂದ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮ. 6:30 ಸೇವಾ ಮಾಹಿತಿ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. 6:51 ಕಿಸಾನ್ ವಾಣಿ ಕಾರ್ಯಕ್ರಮ. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಕಲಬುರಗಿಯ ಉಪನ್ಯಾಸಕಿಯಾದ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ರಾತ್ರಿ 8:00 ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಮೂಡಿಬರಲಿದೆ. 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಝೀನ್ ರೇಡಿಯೋಸ್ಕೋಪ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಾನ್ಸರಿ ವಾದನ ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ಈ ದಿನ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನೀಗ ಕೇಳಿ ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 6:30, ಕೇಳಿ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಚಿಂತನ, ಮದ್ದೂರು ಮೋಹನ ಕಲ್ಲೂರಯ್ಯ ಅವರಿಂದ.
2: ಒಮ್ಮೆ ಕೈಯ ಬೆರಳುಗಳಲ್ಲಿ ಜಗಳ ಹುಟ್ಟಿಕೊಂಡಿತಂತೆ. ನಾನು ಮೇಲು ನಾನು ಮೇಲು ಎಂದು ಎಲ್ಲ ಬೆರಳುಗಳು ವಾದ ಮಾಡಲು ಆರಂಭಿಸಿದುವಂತೆ. ಪ್ರತಿಯೊಂದು ಬೆರಳು ತಾನು ಇಲ್ಲವಾದರೆ ಕೈಯಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಕಿರುಬೆರಳು ನಾನೇ ದೇವರನ್ನು ಮೊದಲು ನೋಡುವವ ಎಂದರೆ, ಉಂಗುರದ ಬೆರಳು ನಾನು ಉಂಗುರ ಧರಿಸಿಲ್ಲವಾದರೆ ಇಡೀ ಕೈಗೆ ಯಾವುದು ಅಲಂಕಾರ ಇದೆ ಎಂದು ಹೇಳಿತಂತೆ. ನಡುವಿನ ಬೆರಳು ನಾನೇ ಉದ್ದ, ನಡುವಿನಲ್ಲಿ ನಾನೇ ಇದ್ದು ಆ ಕಡೆ ಈ ಕಡೆ ಇಬ್ಬರು ನನಗೆ ಸಹಾಯಕರು ಎಂದಿತಂತೆ. ಆಗ ತೋರು ಬೆರಳು, ಒಬ್ಬನನ್ನು ಗುರುತಿಸಲು ನಾನೇ ಬೇಕು, ಉಳಿದವರು ಸುಮ್ಮನೆ ತಲೆ ಬಗ್ಗಿಸಿ ಇರಬೇಕು ಎಂದು ಹೇಳಿದಾಗ ಹೆಬ್ಬೆರಳು ಹೇಳಿತಂತೆ, ನಿಮ್ಮೆಲ್ಲರನ್ನೂ ಆಧರಿಸುವ ದೇಹದ ರಕ್ಷಣೆಗೆ ನಿಮಗೆ ಬಲ ತುಂಬಲು ನಾನು ಬೇಕೇ ಬೇಕು. ಮುಷ್ಟಿ ಗಟ್ಟಿಯಾಗಿದ್ದರೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳಬಹುದು, ಇಲ್ಲವಾದರೆ ಅದೋ ಗತಿ ಎಂದಿತಂತೆ. ಆಗ ಸಂತರೊಬ್ಬರು ಬಂದು, ನೀವೆಲ್ಲರೂ ಜತೆಗೆ ಒಂದು ಉದ್ದೇಶಕ್ಕೆ ದುಡಿದರೆ, ನಿಮ್ಮಿಂದಾದ ಸೇವೆಯನ್ನು ಮಾಡಿದರೆ ನಿಮ್ಮನ್ನು ಪಡೆದಿರುವ ಆ ವ್ಯಕ್ತಿಯ ಬದುಕು ನೆಮ್ಮದಿ ಮತ್ತು ಸಮೃದ್ಧಿಯದ್ದಾಗುತ್ತದೆ ಎಂದು ಹೇಳಿದರಂತೆ. ಸಂಪತ್ತಿನಲ್ಲಿ, ಸ್ಥಾನಮಾನದಲ್ಲಿ, ಯೋಗ್ಯತೆಯಲ್ಲಿ, ದೈಹಿಕ ಸಾಮರ್ಥ್ಯದಲ್ಲಿ, ಬೌದ್ಧಿಕ ಚಾತುರ್ಯದಲ್ಲಿ, ಶ್ರಮದಿಂದ ದುಡಿಯುವಲ್ಲಿ, ಓದಿದ್ದನ್ನು ನೆನಪಿಟ್ಟುಕೊಳ್ಳುವುದರಲ್ಲಿ, ಬರವಣಿಗೆಯಲ್ಲಿ, ವಾಕ್ ಸಾಮರ್ಥ್ಯದಲ್ಲಿ ಸಮಾನತೆ ಸಾಧ್ಯವೇ ಎಂದು ಯಾರಾದರೂ ಪ್ರಶ್ನಿಸಿದರೆ, ಯಾಕೆ ಸಾಧ್ಯವಿಲ್ಲ? ಅವಕಾಶ ಸಿಕ್ಕಿದರೆ, ಶ್ರದ್ಧೆಯಿಂದ ಶ್ರಮವಹಿಸಿ ಅಭ್ಯಾಸ ಮಾಡಿದರೆ ಎಲ್ಲರಿಗೂ ಎಲ್ಲವೂ ದಕ್ಕಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಅವಕಾಶ ಸಿಕ್ಕಿದರೂ ದೇಹ ಅದಕ್ಕೆ ಒಪ್ಪಬೇಕು. 45 ಕೆಜಿ ತೂಕವಿರುವ ವಿದ್ಯಾರ್ಥಿ, 45 ಕೆಜಿ ತೂಕವಿರುವ ವಿದ್ಯಾರ್ಥಿಗೆ ಅವನದೇ ತರಗತಿಯಲ್ಲಿರುವ 70 ಕೆಜಿ

0: ತೂಕ ಇರುವ ವಿದ್ಯಾರ್ಥಿಯಷ್ಟು ದೈಹಿಕ ಶಕ್ತಿ ಸಾಮರ್ಥ್ಯ ಇದ್ದೀತೆ. ತರಗತಿಯಲ್ಲಿ ಒಬ್ಬ ಆಟೋಟದಲ್ಲಿ ಬುದ್ಧಿವಂತನಾಗಿ ಸಾಮರ್ಥ್ಯವಂತನಾಗಿದ್ದರೆ ಇನ್ನೊಬ್ಬ ಓದಿನಲ್ಲಿ ಮುಂಚೂಣಿಯಲ್ಲಿದ್ದು ಒಮ್ಮೆ ಪಾಠ ಕೇಳಿದರೆ ಅದನ್ನು ಕೂಡಲೇ ಗ್ರಹಿಸಿ ನೆನಪಿಟ್ಟುಕೊಳ್ಳುವ ಸಹಜವಾದ ಬುದ್ಧಿಶಕ್ತಿ ಬಾಲ್ಯದಿಂದಲೇ ಅವರ ಅಪ್ಪ ಅಮ್ಮನ ಜೀನ್ಸಿಂದಲೇ ಬಂದಿರಬಹುದು. ಹಾಗೆಂದು ಅವನು ಬುದ್ಧಿವಂತ, ಇವನು ಹೆಡ್ಡ ಎಂದು ಹೇಳಲಾಗುವುದಿಲ್ಲ. ಇವತ್ತಿನ ವ್ಯಾವಹಾರಿಕ ಪ್ರಪಂಚದಲ್ಲಿ ಹಣ ಮಾಡಲು ಯಾವ ದಾರಿ ಎಂಬುದನ್ನು ತಿಳಿದು ಅವನ ಹಾಗೆ ಇವನೂ ಆಗಬೇಕು ಎಂಬ ಧೋರಣೆಯಿಂದ ಹಿರಿಯರು ಯುವ ಮನಸ್ಸುಗಳ ಸಹಜ ಪ್ರತಿಭೆಗಳಿಗೆ ಅವಕಾಶ ಕೊಡುವುದಿಲ್ಲ. ಅವಕಾಶ ವಂಚಿತರಾಗಿ ಪ್ರತಿಭೆಗಳು ಕಮರಿ ಹೋಗಬಾರದು ಎಂಬ ನೆಲೆಯಲ್ಲಿ ಸಮಾನತೆಯ ಮಂತ್ರದ ಮುಖೇನ ಸಂವಿಧಾನವೂ ವಿಶೇಷವಾದ ಕಾನೂನನ್ನು ಮಾಡಿ ಅನುಷ್ಠಾನದ ಬಗೆಗೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದೆ. ರ್ಯಾಂಕ್ ಪಡೆದು ಅಗ್ರಸ್ಥಾನಿಯಾಗಿ ನಿಂತ ಪ್ರತಿಭೆಗೆ ಉತ್ತಮವಾಗಿ ತರಗತಿಯನ್ನು ನಡೆಸಿ ಪಾಠ ಮಾಡಲು ಬಾರದೇ ಇರಬಹುದು. MBBS MD ಮಾಡಿದವನಿಗಿಂತ ಬರೇ BAMS ಮಾಡಿದವನಲ್ಲಿ ರೋಗಿಗಳು ಹೆಚ್ಚಾಗಿ ಹೋಗಿ ತಮ್ಮ ರೋಗ ಗುಣಪಡಿಸಿಕೊಳ್ಳಬಹುದು. ಸಿವಿಲ್ ಇಂಜಿನಿಯರಿಗಿಂತ ಮೇಸ್ತ್ರಿಗಳೇ ಕೆಲಸದ ಬಗೆಗೆ ಹೆಚ್ಚಿನ ತಾಂತ್ರಿಕತೆ ಜಾಣ್ಮೆ ತೋರಿಸಬಹುದು. ಬೌದ್ಧಿಕ ಸಾಮರ್ಥ್ಯದಲ್ಲಿ ಶಾರೀರಿಕ ಸಾಮರ್ಥ್ಯದಲ್ಲಿ ಸಮಾನತೆಯನ್ನು ಒತ್ತಡಪೂರ್ವಕ ಹೇರಲು ಹೋಗಬಾರದು. ಅವರವರ ಅವಕಾಶದಲ್ಲಿ ಅವರವರು ಮಾಡಿರುವ ಸಾಧನೆಯ ಮಾಪನದಲ್ಲಿ ಅವರವರ ಯೋಗ್ಯತೆಯ ಮಾಪನ ಆಗಬೇಕು. ಹೊಣೆಗಾರಿಕೆ, ಕೌಶಲತೆ, ಬದ್ಧತೆ ಎಂಬುದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೆಲಸದಲ್ಲಿದ್ದರೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿ ಎಂಬ ಸಮಾಧಾನ ತಂದುಕೊಂಡರೆ ಭೌತಿಕವಾಗಿ ಅಸಮಾನತೆ ಕಂಡರೂ ಸಾಮಾಜಿಕವಾಗಿ ಸಮಾನತೆಯನ್ನು ಗ್ರಹಿಸಬಹುದು, ಗ್ರಹಿಸಬೇಕು.
1: ಮದ್ದೂರು ಮೋಹನ ಕಲ್ಲೂರು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೇಳಿ ಕಾರ್ಯಕ್ರಮ. ರೈತರಿಗೆ ಸಲಹೆಗಳು.
1: ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಬಸವರಾಜ್ ಸಿದ್ರಾಮಪ್ಪ ನಿಡುಗುಂದಿ, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ತಂಗಡಗಿ ಗ್ರಾಮ. ಈಗ ನಾವು ಎರೆಜಲವನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಒಂದು ವಿಷಯ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ 200 ಲೀಟರ್ ನೀರು ಹಿಡಿಯುವ ಒಂದು ಸಾಮರ್ಥ್ಯದ ಒಂದು ಪ್ಲಾಸ್ಟಿಕ್ ಬ್ಯಾರಲ್ ತೆಗೆದುಕೊಂಡು ಪ್ಲಾಸ್ಟಿಕ್ ಬ್ಯಾರಲ್ನ ಕೆಳಭಾಗದಲ್ಲಿ ಒಂದು ನಳವನ್ನು ಮಾಡ್ಕೋಬೇಕು. ಆ ನಳದ ಬಾಯಿಗೆ ಒಳಭಾಗದಲ್ಲಿ ಒಂದು ನೀರು ಫಿಲ್ಟರ್ ಆಗಿ ಬರೋ ರೀತಿಯಲ್ಲಿ ಒಂದು ಕಾಟನ್ ಅರಿಬೆಯನ್ನು ಹಾಕಬೇಕು. ತದನಂತರ ಕೆಳಭಾಗದಿಂದ ಒಂದು ಗೇನ್ ಮಟ್ಟದವರೆಗೆ ನಾವು ತೆಂಗಿನ ನಾರಿರುವಂಥ ಚಿಪ್ಪನ್ನು ಹಾಕ್ಬೋದು ಅಥವಾ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಅದರ ಮೇಲ್ಭಾಗಕ್ಕೆ ಉಸುಕನ್ನು ಹಾಕಬೇಕು. ಯಾಕಪ್ಪ ಅಂದ್ರೆ ನಾವು ಮೇಲ್ಗಡೆಯಿಂದ ಎರೆಜಲ ನಮಗೆ ಸೋಸಿ ಬರೋ ಒಂದು ಉದ್ದೇಶದಿಂದ ಆ ಉಸುಕಿನ ಮೇಲೆ ಒಂದು ತಿಳುವಾದ ಅರಿಬೆ ಅಥವಾ ಗ್ರೀನ್ ಮ್ಯಾಟನ್ನು ಆ ಒಂದು ಬ್ಯಾರಲಿನ ಸುತ್ತಳತೆಯ ರೀತಿ ಒಂದು ನಾವು ಕಟ್ ಮಾಡಿಕೊಂಡು ಹಾಕಬೇಕು. ಅದರ ಮೇಲ್ಭಾಗದಲ್ಲಿ ಕಳೆತಿರುವಂಥ ಗೊಬ್ಬರವನ್ನು ಅದಕ್ಕೆ ತುಂಬಿಸಬೇಕು. ಬ್ಯಾರಲಿನ ಮೇಲ್ಭಾಗದಿಂದ ಒಂದು ಗೇನು ಕೆಳಮಟ್ಟದಲ್ಲಿ ಇರುವ ಹಾಗೆ ಸಂಪೂರ್ಣವಾಗಿ ನಾವು ಗೊಬ್ಬರವನ್ನು ತುಂಬಿಸಿಕೊಂಡು ಅದಕ್ಕೆ ಮೊದಲನೇದಾಗಿ ಒಂದು ದಿನ ಅಥವಾ 2 ದಿನ ನಾವು ಸರಿಯಾಗಿ ನೀರು ಹೊಡೆದು ಅದರಲ್ಲಿರುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕು. ಉಷ್ಣಾಂಶವನ್ನು ಕಡಿಮೆ ಮಾಡಿ ಮತ್ತೆ ಕೆಳಗಡೆಯಿಂದ ಒಳಗಡೆ ಇರುವಂಥ ಎಲ್ಲ ನೀರನ್ನು ಖಾಲಿ ಮಾಡಬೇಕು. ತದನಂತರ ಆ ಒಂದು ಬ್ಯಾರಲಿಗೆ 4-5 kg ಎರೆಹುಳುಗಳನ್ನು ಬಿಡಬೇಕು. ಈ ಎರೆಹುಳುಗಳನ್ನು ಬಿಡೋದ್ರಿಂದ ಸ್ವಲ್ಪ ಜಾಗದಲ್ಲಿ ಹೆಚ್ಚಿನ ಪ್ರಮಾಣಗಳು ಹುಳುಗಳು ಒಂದಕ್ಕೊಂದು ಮೈ ಉಜ್ಜಿ ಆ ಎರೆಹುಳುಗಳ ಮೈ ಮೇಲೆ ಒಂದು ಲೋಳೆ ರೀತಿ ಉತ್ಪಾದನೆ ಆಗುತ್ತೆ. ಆ ದ್ರಾವಣವೇ ನಮಗೆ ಎರೆಜಲವಾಗಿ ಮಾರ್ಪಾಟಾಗುತ್ತೆ. ಆ ಒಂದು ತೊಟ್ಟಿಗೆ ನಾವು ದಿನಕ್ಕೆ 1 ಬಾರಿ 2 ಲೀಟರ್ ನೀರುವರೆಗೆ ನೀರನ್ನು ಸಿಂಪರಣೆ ಮಾಡ್ಬೋದು. ಇದನ್ನು 2 ರೀತಿ ನೀರನ್ನು

0: ನಾವು ಸಿಂಪರಣೆ ಮಾಡ್ಬೋದು. ಒಂದು ಮೇಲ್ಗಡೆ ಒಂದು ಮಡಿಕೆ ಕಟ್ಟಿ ಅದಕ್ಕೆ ಹನಿ ಹನಿ ನೀರು ಬೀಳೋ ರೀತಿಯೂ ನಾವು ಅದಕ್ಕೆ ನೀರು ಕೊಡ್ಬೋದು. ಇಲ್ಲ ಅಂತಂದರೆ ನಾವು ಒಂದೇ ಸಂದರ್ಭದಲ್ಲಿ ಒಂದು 2 ಲೀಟರ್ ನೀರು ಆ ಸಂಪೂರ್ಣ ತೊಟ್ಟಿ ತೊಯ್ಯುವ ಹಾಗೆ ಅದನ್ನು ಹೊಡೆಯೋದ್ರಿಂದ ಆ ಎರೆಹುಳುಗಳ ಮೈ ತೊಳೆದಂಥ ನೀರು ಕೆಳಗಡೆ ನಾವು ಎಲ್ಲ ರೀತಿ ಸೋಸಿ ಬಟ್ಟೆಯಲ್ಲಿ ಮತ್ತು ಉಸುಕಲ್ಲಿ ಸೋಸಿ ಕೆಳಗಡೆ ನಾವು ನಳದಲ್ಲಿ ಬರುತ್ತಾ ಆ ಬಂದಂಥ ಎರೆ ಜಲವನ್ನು ತಂಪಾದ ಸ್ಥಳದಲ್ಲಿ ಇಟ್ಟು ನಂತರ ನಾವು ಅದನ್ನು ಬೆಳೆಗಳಿಗೆ ಸಿಂಪರಣೆ ಮೂಲಕವೂ ಕೊಡ್ಬೋದು ಅಥವಾ ಬೇರಿಗೂ ಕೂಡ ಈ ಎರೆ ಜಲವನ್ನು ಕೊಡ್ಬೋದು. ಸಿಂಪರಣೆ ಮಾಡುವಂಥ ಸಂದರ್ಭದಲ್ಲಿ 1 ಲೀಟರ್ ಎರೆ ಜಲಕ್ಕೆ 10 ಲೀಟರ್ ನೀರನ್ನು ಬೆರೆಸಿಕೊಂಡು ನಾವು ಎಲ್ಲ ಬೆಳೆಗಳಿಗೆ ಇದನ್ನು ಸ್ಪ್ರೇ ಮೂಲಕ ನಾವು ಕೊಡ್ಬೋದು. ಈ ಸ್ಪ್ರೇ ಕೊಡೋದ್ರಿಂದ ಆ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತಾ ಹಾಗಾಗಿ ಅದು ಇಮ್ಯುನಿಟಿ ಪವರ್ ಹೆಚ್ಚಾಗೋದ್ರಿಂದ ಬರುವಂಥ ರೋಗಗಳನ್ನು ತಡೆದುಕೊಂಡು ಸಮೃದ್ಧವಾಗಿ ಬೆಳೆ ಬರ್ತತಿ. ಮತ್ತು 2ನೇ ಹಂತವಾಗಿ ನಾವು ಇದನ್ನು ಡ್ರಿಪ್ ಮೂಲಕವೂ ಕೂಡ ಬೆಳೆಗಳಿಗೆ ಕೊಡೋದ್ರಿಂದ ಬೇರು ಮುಖಾಂತರ ಕೂಡ ಅದು ಬೆಳೆ ಹೀರಿಕೊಂಡು ತಾನು ಒಂದು ಸಮೃದ್ಧವಾಗಿ ಬೆಳೆ ಬೆಳೀತೈತಿ. ಈ ರೀತಿ ನಾವು ಎರೆ ಜಲವನ್ನು ನಾವು ಉತ್ಪಾದನೆ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಈ ನನ್ನ ನಂಬರ್ಗೆ ಸಂಪರ್ಕಿಸಬಹುದು. 7795831595. ನಮಸ್ಕಾರ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಪೆಟ್ರೋಲ್ ಸುಡುವಿಕೆ ನಿರಂತರ, ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ, ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
3: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
4: ಉಳಿಯಲಿ ಉಳಿಯಲಿ ನಾಳೆಗೆ.
5: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಹಾಡುಗಳನ್ನು ಹಾಡುತ್ತಿದ್ದ
1: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:40 ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಆತ್ಮೀಯರೇ, ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಬಲೇಶ್ವರದ ಬಂಗಾರವಾ ಶಹೀರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಲಿದ್ದೀರಿ.

ಆತ್ಮೀಯರೇ, ಇದುವರೆಗೆ ಪ್ರಸಾರವಾದ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಬಲೇಶ್ವರದ ಬಂಗಾರವ ಶಹೀರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:55 ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಕೇಳುವಿರಿ.

ಪ್ರಿಯ ಕೇಳುಗರೇ, ಆಲಿಸಿ. ಇಂದು ವಿಶ್ವ ಪ್ರವಾಸೋದ್ಯಮ ದಿನ. ವಿಶ್ವ ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ ಕಿರಣ್ ಮಂಜುಬೈಲು ಅವರಿಂದ ಭಾಷಣ ಕೇಳಲಿದ್ದೀರಿ. ಇಂದು ಮುಂಜಾನೆ 9:05 ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿದ್ದು, ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆಯಾಗಿದೆ.

ಇಂದು ಮಧ್ಯಾಹ್ನ 1:20 ಏಷ್ಯನ್ ಗೇಮ್ಸ್ 2026 ದಿನದ ಆಟದ ಮುಖ್ಯಾಂಶಗಳು ಪ್ರಸಾರವಾಗಲಿದೆ. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ, ವಿಷಯ ಈಸೇಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:02. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳ ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ನಿಲಯದಿಂದ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಹಾಭಾರತ ಹೀಗೆಂದಿದೆ: ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ. ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ. ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ. ಊರಲ್ಲೊಂದು ಮರವಿದ್ದರೆ ಅದು

0: ಹತ್ತು ಮಕ್ಕಳಿಗೆ ಸಮಾನ.
1: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ.

0: ಬಂದು
1: ಸಕಲ ಜೀವಿಗಳ ತಾಣ ಮಣ್ಣು,
2: ವಿಷಗಳಿಂದ ಆಗುತ್ತಿದೆ ಹುಣ್ಣು,
3: ಭೂಮಿ ಹಸಿರ ಸಂಪತ್ತಿನ ಆಗರ,
2: ಕುಂದದಿರಲಿ ನಮ್ಮ ಸಡಗರ,
4: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
5: ಆಸೆಗಳಿಗೆ ಕಡಿವಾಣ ಇರಲಿ,
2: ಕಲ್ಮಶಗಳು ಸೇರದಂತಿರಲಿ,
4: ಕಾಣೋ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಶೇಕಡಾ 14% ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ. ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11:00 ಪ್ರಸಾರ. ವಾರ್ತೆಗಳ ವಿವರ. ಗ್ರಾಮೀಣ ಉದ್ಯೋಗಸ್ಥ ಮಹಿಳೆಯರಲ್ಲಿ 77% ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೇವಲ 12% ಭೂಮಿ ಮತ್ತು 14% ಹಿಡುವಳಿಗಳು ಮಾತ್ರ ಮಹಿಳೆಯರ ಹೆಸರಿನಲ್ಲಿದೆ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ, 15 ಲಕ್ಷಕ್ಕೂ ಅಧಿಕ ರೈತರು ಭಾಗವಹಿಸುವ ನಿರೀಕ್ಷೆಯಿರುವ 4 ದಿನಗಳ ಕೃಷಿ ಮೇಳದಲ್ಲಿ ಪಶುಸಂಗೋಪನೆ, ರೈತರ ಆವಿಷ್ಕಾರಗಳು ಹಾಗೂ ರೈತ ವಿಜ್ಞಾನಿ ಸಂವಾದ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು.
1: 1000 ಮಹಿಳೆಯರಲ್ಲಿ ಕೇವಲ 2 ಮಾತ್ರ ಔಪಚಾರಿಕವಾಗಿ ಕೃಷಿ ತರಬೇತಿ ಪಡೆದಿದ್ದಾರೆ. ಇದು ಕೇವಲ ಅನ್ಯಾಯವಲ್ಲ, ಇದು ದೇಶದ ನಷ್ಟ. ಇದು ಅಂದ್ರೆ ಮಹಿಳೆಗೆ ಹೂಡಿಕೆ ಮಾಡುವುದು ದಾನವಲ್ಲ, ಅದು ದೇಶದ ಅತ್ಯುತ್ತಮ ಹೂಡಿಕೆ. ನಮ್ಮ ಈ ಸ್ವಸಹಾಯ ಗುಂಪುಗಳು ಇದಕ್ಕೆ ಸಾಕ್ಷಿ. 10 ರೂಪಾಯಿ ಉಳಿತಾಯದಿಂದ ಆರಂಭವಾದಂತ ಅಕ್ಕಂದಿರು ಇಂದು ಹಾಲು ಘಟಕ, ಆಹಾರ ಸಂಸ್ಕರಣೆ, ರೊಟ್ಟಿ, ಚೆನ್ನಪುಡಿ ಉದ್ಯಮ ನಡೆಸುತ್ತಿದ್ದಾರೆ. ಅವರೆಲ್ಲ ಕಷ್ಟಪಟ್ಟು ಇಲ್ಲಿ ಪ್ರದೇಶದಲ್ಲಿ ತಂದಿಟ್ಟಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ರೈತರು ಮಳೆಯನ್ನು ನಂಬಿ ಬಿತ್ತುತ್ತಾರೆ. ಜೊತೆಗೆ ಹಸು, ಕುರಿ, ಕೋಳಿ ಸಾಗಾಣಿಕೆ ನಮ್ಮ ಎಲ್ಲರ ವಿಮೆ ಇದು. ಇವುಗಳ ಮೇಲೆ ಹೆಚ್ಚು ಹೆಚ್ಚು ಅವಲಂಬಿತರಾಗುವುದು ಸೂಕ್ತ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಮೇಳದಲ್ಲಿ ಹಸು ಸಂಗೋಪನೆ ಮತ್ತು ಮೇವಿನ ತಾಂತ್ರಿಕತೆ, ರೈತರ ಆವಿಷ್ಕಾರಗಳು, ಕೃಷಿ ಸ್ಮಾರ್ಟ್ ಆಪ್ಗಳು, ರೈತ ವಿಜ್ಞಾನ ಸಂವಾದ ಎಲ್ಲ ಒಂದೇ ಸೂರಿನಡಿ ಇವತ್ತು ಬದುವಿನವರೆಗೆ ತಲುಪಿಸಿದ್ದಾರೆ. ಮೊಬೈಲ್ನಲ್ಲಿ ಹವಾಮಾನ ನೋಡಿ, ದ್ರೋಣದಲ್ಲಿ ಔಷಧವನ್ನು ಸಿಂಪಡಿಸಿ, ಆನ್ಲೈನ್ನಲ್ಲಿ ಬೆಳೆ ಮಾರುವ ಕಾಲ ಬಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು ಹಳ್ಳಿಯಲ್ಲೇ ಉದ್ಯೋಗ ಸೃಷ್ಟಿಸಬಹುದು.
0: ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ವಿಶ್ವ ಪ್ರವಾಸೋದ್ಯಮ ದಿನ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಒಂದು ಉಪಕ್ರಮ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸೋದ್ಯಮದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು

0: ಹಂಪಿಯ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ಕಾರ್ಯದರ್ಶಿ ವಿರೂಪಾಕ್ಷಿ ಹಂಪಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮ ದೇಶದ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ, ಉದ್ಯೋಗವನ್ನು ಸೃಷ್ಟಿಸುವ ದೇಹ ಉದ್ದೇಶದೊಂದಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗಿಸಿಕೊಂಡು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬದಲಾವಣೆ ಮತ್ತು ಉದ್ಯೋಗವನ್ನು ಸೃಷ್ಟಿಸುವ ಸಂಕಲ್ಪವನ್ನು ಮಾಡಲಾಗಿದೆ. ಹಂಪಿಯು ವಿಶ್ವ ಪರಂಪರಾ ತಾಣವಾಗಿದ್ದು ಪ್ರತಿ ವರ್ಷ 5-6 ಲಕ್ಷ ಜನ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡುತ್ತಾರೆ. ಹಂಪಿಯಲ್ಲಿ ಟ್ರಾವೆಲ್ ನೂಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದ್ದು ಪ್ರವಾಸಿಗರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಲಭ್ಯಗಳನ್ನು ಕಲ್ಪಿಸುವ, ಪ್ರವಾಸದಿಂದ ಉತ್ತಮವಾದಂತಹ ಜ್ಞಾನಾರ್ಜನೆ ಮತ್ತು ಶ್ರೀಮಂತ ಪರಂಪರೆ ಸಂಸ್ಕೃತಿ ಕಲೆಯನ್ನು ತಿಳಿದುಕೊಳ್ಳಲು ಬಹಳ ಪ್ರಮುಖವಾಗಿದೆ.
0: ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಹಿನ್ನೆಲೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷ ದೇವಸ್ಥಾನದ ರಥಬೀದಿ ಎದುರು ಬಸವಣ್ಣ ದೇವಸ್ಥಾನದಲ್ಲಿ ಸ್ವಚ್ಛತಾ ಶ್ರಮದಾನ ಜರುಗಿತು. ಕೊಂಕಣ ರೈಲ್ವೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ರೈಲು ನಿಲ್ದಾಣದಲ್ಲಿ ಸ್ವಚ್ಛತಾ ಪಾಕ್ಷಿಕ ಆಯೋಜಿಸಿತ್ತು. ಹಿರಿಯ ವಿಭಾಗೀಯ ಅಭಿಯಂತರ ಉದಯ್ ಭಾಸ್ಕರ್ ಹಾಗೂ ಹಿರಿಯ ವಾಣಿಜ್ಯ ಮೇಲ್ವಿಚಾರಕ ಸತ್ಯನಾರಾಯಣ ಭಟ್ ನೇತೃತ್ವದಲ್ಲಿ 32 ಜನ ಸಿಬ್ಬಂದಿ ಪಾಲ್ಗೊಂಡು ಶ್ರಮದಾನ ಮಾಡಿದರು. ಅಂದಾಜು 1,500 ಕಿಲೋದಷ್ಟು ಕಸವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿದ್ದಾಗಿ ಮಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಸುಧಾ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 4ನೇ ಭಾನುವಾರ ವಿಶ್ವ ನದಿಗಳ ದಿನಾಚರಣೆ. ವಿಶ್ವಾದ್ಯಂತ ನದಿಗಳ ಸಂರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜವಾಬ್ದಾರಿಯುತ ನಿರ್ವಹಣೆಯ ಮನೋಭಾವವನ್ನು ಉದ್ದೀಪಿಸಲು ಈ ದಿನ ಮೀಸಲಿದೆ. ವಿಶ್ವ ನದಿಗಳ ದಿನ ಜಗತ್ತಿನ ಜಲಮಾರ್ಗಗಳ ಆಚರಣೆಯಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಸಕಾಲಿಕ ರೋಗ ಪತ್ತೆ ಮತ್ತು ನಿಖರ ಚಿಕಿತ್ಸೆಗೆ ರೇಡಿಯಾಲಜಿ ವಿಭಾಗದ ಪಾತ್ರ ಅತ್ಯಂತ ನಿರ್ಣಾಯಕ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಿರ್ದೇಶಕಿ ಡಾ ಎಂ ರಜನಿ ಹೇಳಿದ್ದಾರೆ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ನಲ್ಲಿ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ 26 ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೃತಕ ಬುದ್ಧಿಮತ್ತೆ ಹಾಗೂ ಸುಧಾರಿತ ಇಮೇಜಿಂಗ್ ತಂತ್ರಜ್ಞಾನ ಆರೋಗ್ಯಾಕಾಂಕ್ಷಿಗಳಿಗೆ ತ್ವರಿತ ಹಾಗೂ ನಿಖರ ಚಿಕಿತ್ಸೆ ನೀಡಲು ನೆರವಾಗುತ್ತಿದೆ ಎಂದರು. 2030ರ ಒಳಗೆ ಮಲೇರಿಯಾ ಕೊನೆಗಾಣಿಸಲು ಕೇಂದ್ರ ಸರ್ಕಾರ ಯೋಜಿಸಿದೆ. ಹೊಸದಿಲ್ಲಿಯ ಕೇಂದ್ರ ಆರೋಗ್ಯ ಸಚಿವಾಲಯದ ಡಾ ಕಲ್ಪನಾ ಬರೋವಾ ನೇತೃತ್ವದ ತಂಡ ಕೊಡಗು ಜಿಲ್ಲೆಯ ವಿವಿಧೆಡೆ ತೆರಳಿ ಕಳೆದ 3 ದಿನಗಳಿಂದ ಸಮೀಕ್ಷೆ ಕೈಗೊಂಡಿತು. ಮಲೇರಿಯಾ ಮುಕ್ತವಾಗಲು ಕಳೆದ 5 ವರ್ಷಗಳಿಂದ ಅನುಸರಿಸಿರುವ ದಾಖಲಾತಿ ನಿರ್ವಹಣೆ ಮತ್ತು ರೋಗಿಗಳ ಚಿಕಿತ್ಸಾ ಅನುಸರಣೆ ಪರಿಶೀಲಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ತನ್ನಿಮಿತ್ತ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2021 ಅಕ್ಟೋಬರ್ 13ರಂದು ಪಿಎಂ ಗತಿಶಕ್ತಿ ರಾಷ್ಟೀಯ ಬಹುಮಾದರಿ ಸಂಪರ್ಕ ಮಹಾಯೋಜನೆಗೆ ಚಾಲನೆ ನೀಡಿದರು. ದೇಶಾದ್ಯಂತ ರಸ್ತೆ, ರೈಲು, ಬಂದರು, ವಿಮಾನ ನಿಲ್ದಾಣ ಮತ್ತು ಇತರೆ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಒಂದೇ ಸಮಗ್ರ ವ್ಯವಸ್ಥೆಯಡಿ ಯೋಜಿಸುವ ಮಹತ್ವಾಕಾಂಕ್ಷಿ ಉಪಕ್ರಮ ಪಿಎಂ ಗತಿಶಕ್ತಿ. ಪಿಎಂ ಗತಿಶಕ್ತಿ ಯೋಜನೆ ಅಡಿ ಒಟ್ಟು 58 ಸಚಿವಾಲಯಗಳು ಮತ್ತು ಇಲಾಖೆಗಳು, 1,702ಕ್ಕೂ ಹೆಚ್ಚು ಯೋಜನೆಗಳು, 36 ರಾಜ್ಯ

0: ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭೂಸ್ವಾಧೀನ, ಪಾರಿಸಾರಿಕ ಅನುಮತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ, ದತ್ತಾಂಶದ ನಿಖರತೆ ಹಾಗೂ ಕಾಮಗಾರಿಗಳ ಕಾಲಮಿತಿ ಅನುಷ್ಠಾನ ಖಾತ್ರಿ ಪಿಎಂ ಗತಿಶಕ್ತಿ ಯೋಜನೆಯ ವೈಶಿಷ್ಟ್ಯವಾಗಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 138ನೇ ಸಂಚಿಕೆಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗದುಗಿನ ಶ್ರೀರಾಮನಗರದ ಸುಡುಗಾಡ್ ಸಿದ್ದರ ಸಮುದಾಯ ಭವನದಲ್ಲಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ತಾಯಂದಿರ ಜಾಗೃತಿ ಕಾರ್ಯಕ್ರಮ ಜರುಗಿತು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಶಿಶುಗಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ಪೋಷಣ್ ವಾಟಿಕಾ ಯೋಜನೆ ಅಡಿ ಅಂಗನವಾಡಿ ಆವರಣದಲ್ಲಿ ಗಿಡಗಳನ್ನು ನೆಡುವ ಅಭಿಯಾನ ನಡೆಯಿತು. ಸಂಕ್ಷಿಪ್ತ ಸುದ್ದಿಗಳು. ನಾಡಹಬ್ಬ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಕೊಡಗಿನ ಬೈಲುಕುಪ್ಪೆಯ ಬೌದ್ಧ ಭಿಕ್ಕುಗಳಿಗೆ ಆಹ್ವಾನ ನೀಡಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ 125ನೇ ಸರ್ವಸದಸ್ಯರ ವಾರ್ಷಿಕ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಕಿನ್ನರ ಗ್ರಾಮದ ಉಪ್ಪು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಯೋಜನೆ ರೂಪಿಸಲು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೇಕಡ 14% ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ, ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 7:15:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಉದ್ಯೋಗ ವಾರ್ತೆ. ಓದುತ್ತಿರುವವರು ಮಹಂತೇಶ್ ಕೋತಿನ್. ಎಸ್ಎಸ್ಸಿಯಲ್ಲಿ ಖಾಲಿ ಇರುವ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಮತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 1871. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಬಿಎಸ್ಸಿ ಮತ್ತು ಡಿಪ್ಲೊಮೊವನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 30 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sse.gov.in ಅನ್ನು ನೋಡಬಹುದು. ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕರಿಗೆ ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 247. ವಿದ್ಯಾರ್ಥಿ ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಥಿ ಮತ್ತು ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 1500, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 1000 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಮತ್ತು PWBD ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4 ಅಕ್ಟೋಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kaa ನೋಡಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ಎಸ್ಸಿಯಲ್ಲಿ ಖಾಲಿ ಇರುವ 2536 ಎಲ್ಡಿಸಿ, ಜೆಎಸ್ಎ ಮತ್ತು ಡಿಇಒ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 2536. ವಿದ್ಯಾರ್ಥಿ ಪಿಯುಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 27 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, PWBD ಅಭ್ಯರ್ಥಿಗಳಿಗೆ 10 ವರ್ಷ, ಇನ್ನು PWBD ಒಬಿಸಿ ಅಭ್ಯರ್ಥಿಗಳಿಗೆ 13 ವರ್ಷ, PWBD ಪರಿಶಿಷ್ಟ

0: ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ, ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಪಿಡಬ್ಲ್ಯೂಡಿ ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ssc.gov.in ನೋಡಬಹುದು. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಆರ್ಆರ್ಬಿಯಲ್ಲಿ ಖಾಲಿ ಇರುವ 590 ನರ್ಸಿಂಗ್ ಸೂಪರಿಡೆಂಟ್ ಮತ್ತು ಫಾರ್ಮಾ, ರೇಡಿಯೋಗ್ರಾಫರ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಮತ್ತು ಇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿ ಬಿಫಾರ್ಮಾ ಮತ್ತು ಬಿಎಸ್ಸಿಯನ್ನು ಮುಗಿಸಿರಬೇಕು. ಒಟ್ಟು ಹುದ್ದೆಗಳು 590. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿ ಮತ್ತು ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರಿಗೆ, ಪಿಡಬ್ಲ್ಯೂಬಿಡಿ, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಇಬಿಸಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbindianrailways.gov.in ಅನ್ನು ನೋಡಬಹುದು. ಕರ್ನಾಟಕ ಕಾರಾಗೃಹ ಇಲಾಖೆಯಲ್ಲಿ ಖಾಲಿಯಿರುವ 869 ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಡಿಪ್ಲೊಮಾ ಮತ್ತು SSLCಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 20 ವರ್ಷ ಮೀರಿರಬೇಕು. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 31 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 33 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kaa ನೋಡಬಹುದು. ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿಯಿರುವ 15,000 ಶಿಕ್ಷಕರನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 15,000. ವಿದ್ಯಾರ್ಥಿ ವಿವಿಧ ಶಿಕ್ಷಕರ ಹುದ್ದೆಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 3 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/10/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ schooleducation.karnataka.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಇದುವರೆಗೆ ಮಹಂತೇಶ್ ಕೋತೀನ್ ಅವರಿಂದ ಉದ್ಯೋಗ ವಾರ್ತೆ ಕೇಳಿದಿರಿ. ಇನ್ನೀಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ.

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಜಯಪುರ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083352.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆತ್ಮೀಯರೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 7:34. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ನಂತರ 7:35 ರಾಷ್ಟ್ರೀಯ ಕನ್ನಡ ವಾರ್ತೆ ಪ್ರಸಾರವಾಗಲಿದೆ.

0: ಸುದ್ದಿವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ದೇಶ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಮನ್ ಕಿ ಬಾತ್ 138ನೇ ಆವೃತ್ತಿ. ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್, 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು ಹಾಗೂ ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರ ಇರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳಂಗೆ ಭೇಟಿ ನೀಡಲಿದ್ದಾರೆ. ತಿರುವನಂತಪುರದ ಅಮೃತಾನಂದಮಯಿ ಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಬಳಿಕ ಉಪರಾಷ್ಟಪತಿಯವರು ಬಲರಾಮಪುರದ ಎಸ್ಯುಟಿ ಅಕಾಡೆಮಿಯ ಘಟಿಕೋತ್ಸವ ಸಮಾರಂಭದಲ್ಲಿಯೂ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಅಹಮದಾಬಾದ್ನಲ್ಲಿ ನಡೆಯಲಿರುವ ಹಲವು ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಬರಮತಿ ಲೋಕೋಶೆಡ್ನಲ್ಲಿ ನೂತನವಾಗಿ ನಿರ್ಮಿಸಲಾದ WAG-12 ಲೋಕೋಮೋಟಿವ್ ನಿರ್ವಹಣಾ ಶೆಡ್ ಅನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸಾಮರ್ಥ್ಯದ WAG-12 ಎಲೆಕ್ಟ್ರಿಕ್ ಲೋಕೋಮೋಟಿವ್ಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅಮಿತ್ ಶಾ ಅವರು ಸಬರಮತಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ನಿಲ್ದಾಣದ ವಿವಿಧ ಪುನರಾಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದು ಭಾರತೀಯ ರೈಲ್ವೆಯ ಪರಿಸರ ಸ್ನೇಹಿ ಕ್ರಮಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಬಳಿಕ ಸಚಿವ ಅಮಿತ್ ಶಾ ಆಚಾರ್ಯ ಪದ್ಮಸಾಗರ ಸೂರಿ ಸ್ವರಜಿ ಮಹಾರಾಜ್ ಅವರ 92ನೇ ಜನ್ಮದಿನದ ಅಂಗವಾಗಿ ಶೇಲಾದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಲಿದ್ದಾರೆ. ಜಗತ್ತಿನ ವಿವಿಧೆಡೆ ನಡೆಯುತ್ತಿರುವ ಸಂಘರ್ಷಗಳ ಸಂದರ್ಭದಲ್ಲಿ ಸಂಯಮ ಪಾಲಿಸುವಂತೆ, ಉದ್ವಿಗ್ನತೆ ತಗ್ಗಿಸುವಂತೆ, ನಾಗರಿಕರ ರಕ್ಷಣೆ ಖಾತ್ರಿಪಡಿಸುವಂತೆ ಹಾಗೂ ಇಂಧನ ಮತ್ತು ವಾಣಿಜ್ಯ ಚಟುವಟಿಕೆಗಳ ಅಡೆತಡೆ ಇಲ್ಲದ ಹರಿವನ್ನು ಕಾಯ್ದುಕೊಳ್ಳುವಂತೆ ಭಾರತ ಎಲ್ಲ ರಾಷ್ಟಗಳಿಗೆ ಕರೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ

0: ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಯುದ್ಧಗಳು ನೇರವಾಗಿ ಭಾಗಿಯಾಗಿರುವ ರಾಷ್ಟ್ರಗಳ ಗಡಿಯಾಚೆಗೂ ವ್ಯಾಪಕವಾಗಿ ಪರಿಣಾಮ ಬೀರುತ್ತವೆ ಎಂದು ಹೇಳಿದ್ದಾರೆ. ಸಂಘರ್ಷಗಳು ಜಾಗತಿಕ ಭದ್ರತೆಯನ್ನು ಅಸ್ಥಿರಗೊಳಿಸುವುದನ್ನು ಮುಂದುವರಿಸಿವೆ ಮತ್ತು ತಮ್ಮ ಪ್ರದೇಶಗಳ ಆಚೆಗೂ ಪ್ರಗತಿಗೆ ಧಕ್ಕೆ ತರುವ ಹಾಗೂ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಕೆಲಸ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪರಿಸ್ಥಿತಿಯನ್ನು ಸುಧಾರಿಸಲು ವಿಶೇಷವಾಗಿ ಆಹಾರ ಮತ್ತು ಇಂಧನ ಭದ್ರತೆಯ ಕ್ಷೇತ್ರಗಳಲ್ಲಿ ಸಾಧ್ಯವಿರುವ ಎಲ್ಲವನ್ನೂ ಮಾಡಲು ಭಾರತ ಸಿದ್ಧವಾಗಿದೆ ಎಂದು ಅವರು ತಿಳಿಸಿದರು. ಗಡಿಯಾಚೆಗಿನ ಹಾಗೂ ರಾಷ್ಟ್ರ ಪ್ರಾಯೋಜಿತ ಭಯೋತ್ಪಾದನೆಯು ಜಾಗತಿಕ ವ್ಯವಸ್ಥೆಗೆ ನೇರ ಸವಾಲಾಗಿದೆ. ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಸರ್ಕಾರಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಹಾಗೂ ಭಯೋತ್ಪಾದನೆಗೆ ನೀಡಲಾಗುವ ಹಣಕಾಸಿನ ನೆರವನ್ನು ಬಯಲಿಗೆಳೆದು ಅದನ್ನು ತಡೆಯಬೇಕು ಎಂದು ಸಚಿವ ಡಾ ಎಸ್ ಜೈಶಂಕರ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ, ಒಂದು ರಾಷ್ಟ್ರ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟ್ರಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರವನ್ನು ಖಾತ್ರಿಪಡಿಸಿತು. ಈ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸ್ ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ಇಸಿಐ ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗೆ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು 30 ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು 30 ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದ 16 ಸುತ್ತಿನಲ್ಲಿ ಭಾರತದ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಪಿವಿ ಸಿಂಧು ಜಪಾನ್ನ ಟೊಮೋಕಾ ಮಿಯಾಜಾಕಿ ಅವರನ್ನು 21-9, 21-13 ಅಂತರದಿಂದ ಪರಾಭವಗೊಳಿಸಿದರು. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ ಫೀಲ್ಡ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 2 ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ

0: ಸರಣಿಯಲ್ಲಿ ಶುಭ್ಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. ಎರಡನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ ಮೂರನೇ ಏಕದಿನ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 ಟಿ20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. ಟಿ20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಟಿ20 ಅಂತಾರಾಷ್ಟೀಯ ಸರಣಿಯ ಅಕ್ಟೋಬರ್ 6ರಂದು ಲಕ್ನೋದಲ್ಲಿ ಆರಂಭವಾಗಲಿದ್ದು, ನಂತರದ ಪಂದ್ಯಗಳು ಅಕ್ಟೋಬರ್ 9ರಂದು ರಾಂಚಿಯಲ್ಲಿ ಎರಡನೇ ಪಂದ್ಯ, ಅಕ್ಟೋಬರ್ 11ರಂದು ಇಂದೋರ್ನಲ್ಲಿ ಮೂರನೇ ಹಾಗೂ ಅಕ್ಟೋಬರ್ 14ರಂದು ಹೈದರಾಬಾದ್ನಲ್ಲಿ ನಾಲ್ಕನೇ ಪಂದ್ಯ ಮತ್ತು ಅಕ್ಟೋಬರ್ 17ರಂದು ಬೆಂಗಳೂರಿನಲ್ಲಿ ಅಂತಿಮ ಪಂದ್ಯ ನಡೆಯಲಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಯುಎಫ್ಬಿಯು ಇದೇ 28ರಿಂದ 30ರವರೆಗೆ ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ಇಂದು ಎಲ್ಲ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದೇ ಇರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ 138ನೇ ಆವೃತ್ತಿ, ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿ ಇಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್, 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಬೆಳಗಿನ 7:45. ಚಿತ್ರಗೀತೆಗಳ ಕಾರ್ಯಕ್ರಮ, ಅದಕ್ಕೂ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
3: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
2: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.

ಆತ್ಮೀಯರೇ, ಇಂದು ವಿಶ್ವ ಪ್ರವಾಸೋದ್ಯಮ ದಿನ. ಈ ವಿಶ್ವ ಪ್ರವಾಸೋದ್ಯಮದ ಸಂದರ್ಭದಲ್ಲಿ ನಮ್ಮೆಲ್ಲ ಕೇಳುಗರಿಗೆ ಹಾರ್ದಿಕ ಶುಭಾಶಯಗಳು.

ಆತ್ಮೀಯರೇ, ಇದುವರೆಗೆ ಕಾವೇರಿ ಚಿತ್ರದ ಗೀತೆಯನ್ನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದೀಗ ಇದೇ ಕಲಾವಿದರ ಧ್ವನಿಯಲ್ಲಿ ಮತ್ತೊಂದು ಗೀತೆ, ಚಿತ್ರ ಕಳ್ಳ ಕುಳ್ಳ.

ಆತ್ಮೀಯರೇ, ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಬೆಳಗಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದೀಗ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದಿಂದ ಆದ ಗೀತೆ ಮೂಡಿಬರುತ್ತಿದೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯುಗಳ ಸ್ವರಗಳಲ್ಲಿ. ಜಿ ಉದಯಶಂಕರ ಅವರ ಗೀತೆ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ಇನ್ನೀಗ ಕೇಳಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಇವರು ಹಾಡಿರುವ ಬಂಗಾರದ ಮನುಷ್ಯ ಚಿತ್ರದ ಗೀತೆ. ಗೀತೆ ರಚನೆ ಹುಣಸೂರು ಕೃಷ್ಣಮೂರ್ತಿ ಅವರದ್ದಾಗಿದೆ.

ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾವೇರಿ, ಕಳ್ಳಕುಳ್ಳ, ಪ್ರೀತಿ ಮಾಡು, ತಮಾಷೆ ನೋಡು ಹಾಗೂ ಬಂಗಾರದ ಮನುಷ್ಯ ಚಿತ್ರಗಳಿಂದ ಆದ ಗೀತೆಗಳನ್ನು ಕೇಳಿದರೆ ಮತ್ತೆ ಈ ನಮ್ಮ ಚಿತ್ರಗೀತೆಗಳು ಇಂದು ಮುಂಜಾನೆ 9:30. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 8:00 ಆಗುತ್ತಲಿದೆ. ಸರಿಯಾಗಿ 8:00 ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ, 8:15 ಮಾರ್ನಿಂಗ್ ನ್ಯೂಸ್ ಕೇಳುವಿರಿ.

0: Minister in its headline, Tech Innovation Can Take India to 10% Growth. And finally, Golden Double for Team India's Kabaddi squad at the Asian Games. The Hindu carries a picture of both the men and women's team celebrating their victory. And with that, it's back to you, Sarah.
1: Thanks, Tanvi. And now before we end the bulletin, the headlines once again. External Affairs Minister Jay Shankar calls upon all warring nations to de-escalate tensions and keep energy and trade routes open during ongoing conflicts. Russia strongly backs India's claim for permanent seat in UN Security Council. Prime Minister Modi to share his thoughts in Mann Ki Baat program on Akashvani at 11 a.m. today. All public sector banks and regional rural banks to remain open today for convenience of customers. IMD issues red alert for heavy rainfall in Uttarakhand, Chardham Yatra suspended. And in men's cricket, first one-day international three-match series between India and West Indies to be played in Thiruvananthapuram this afternoon. And with that, we end the morning news. Have a great day.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ವಿಜಯಪುರ ಕೇಳಿ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
3: ಭಾರತೀಯ ಏ ಭಾರತೀಯ
4: ಬಂದೇವಾ ಮನೆ ತಕ್ಕ ಬಂದೇ ಬಂದೇ.
3: ಏ ಬಾಬಾ ನನ್ಗೂ ತಡ ಆತ್ಬಾ ಈಗ.
4: ಇವತ್ ಯಾಕ ಕಣ್ಣ ತೆಗ್ದಿದ್ದು ಕರೆ ಮಾತು ಹಾಳ ನಿದ್ದೆ ಹತ್ತು ನೋಡ.
3: ಅಲ್ಲ ಆರಕ್ಕೆ ಬರಕ್ಕೆ ನೋಡ, 6:10 ನೋಡ, ಬಾ ಹೋಗೋಣ್ಬಾ. ಹ್ಮ್ ಅಂದಂಗ ಬಿಜಾಪುರ ಆಕಾಶವಾಣಿದವ್ರು ಒಂದನಾ ಕಾರ್ಯಕ್ರಮ ಚಾಲು ಆಕೈತ್ಲ ಯಾವಾಗ
4: 6:10.
3: ಹೌದ್ ನೋಡ್ ನೋಡ, ರಮೇಶ್ ಅಣ್ಣನು ಬಂದ್ ನೋಡ್.
4: ದಿನಾ ಬರ್ತಾನ ರಮೇಶ್ ಅಣ್ಣ, ಆದ್ರೆ ಬಾಳ ಫಾಸ್ಟ್ ಹೋಗ್ತಾನವಾ.
3: ಹೌದೌದು,
4: ಏನ್ ನೋಡಲ್ ಎಷ್ಟು ದಾಡ್ ದಾಡ್ ದಾಡ್ ದಾಡ್ ದಾಡ್ ದಾಡ್. ದೊಡ್ಡ
3: ಶುಭ ಮುಂಜಾನೆ ರಮೇಶ್ ಅಣ್ಣ.
5: ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬೋತ್.
4: ನಮಸ್ಕಾರ ರಮೇಶ್ ಅಣ್ಣ.
5: ನಮಸ್ಕಾರ. ನಮಸ್ಕಾರ.
3: ಆರಾಮದಿಯಾ?
5: ಆರಾಮದ್ರಿ. ಅಲ್ಲ ಇವತ್ತಳಿ ವಾಕಿಂಗ್ ಹೊಂಟ್ರಲ್ಲ ಇಬ್ರು ಸೇರಿ.
4: ಅಲ್ಲ ನಮಗ ಏನ್
5: ಅಲ್ಲ ನಮಗ ನಿಮ್ಗ ಭೇಟಿನ ಆಗಲ್ಲ.
4: ನೀವು ಆ ಹಿಂದಿನ ರೋಡಿಗೆ ಬರ್ತೀರಿ.
5: ಹಾರಿ,
4: ನಾವ್ ಈ ಕಡೆ ಮುಂದೆ ಈ ಕಡೆ ಬೇನ್ ಗಿಡ ಅದಾವಲ್ಲ, ಹಿಂಗಾಗಿ ಚಲೋ ಗಾಡಿ.
3: ರಮೇಶ್ ಅಣ್ಣ ಫಾಸ್ಟ್ ಹೋಗ್ತಿರ್ತೀನಿ.
5: ಅಲ್ಲ ಸ್ಲೋ ಆಗಿ ನಡೆದ್ರ ಏನ್ ದೇಹಕ್ಕೆ ಏನ್ ಇಫೆಕ್ಟ್ ಆಗಲ್ಲ. ಸ್ವಲ್ಪ ಫಾಸ್ಟ್ ಹೋಗೋದ್ರಿಂದ ಆರೋಗ್ಯಕ್ಕೆ ಸ್ವಲ್ಪ ಹಿತಕರ ಆಗ್ತದ.
4: ನಾವಿಬ್ರು ಮಾತಾಡ್ಕೋತ ಬರ್ತೇವಲ್ಲ, ನಮ್ಮ್ಯಾಗ ಆಶಿ ಹೇಳ್ತಾನ ರಮೇಶ್ ಅಣ್ಣ.
3: ಹೌದ, ಗೊತ್ತಾಯ್ತು ಗೊತ್ತಾಯ್ತು ನನಗೂ. ಈಗ ಭಾರತಿ ಬಡ ಬಡ ವಾಕಿಂಗ್ ಮುಗಿಸುನು, ಮುಗಿಸಿ ನೋಡ್ರ ರಮೇಶ್ ಅಣ್ಣ, ನನಗೂ ಹೋಗ್ಬೇಕಾಗೈತಿ.
5: ಏನದ
3: ಮಹತ್ವ ಏನ್ರಿ ಗೊತ್ತೈತಿ ನಿಮ್ಗ?
5: ಪರಿಸರ ಆರೋಗ್ಯ ದಿನ
3: ನೋಡಲ್ ನಮ್ಮ
4: ರಮೇಶ್ ಅಣ್ಣ ಮನ್ಯಾಗ ಟ್ಯೂಷನ್ ತಗೋತಾನ ಮಕ್ಳಿಗೆ, ಎಲ್ಲ ಗೊತ್ತಿರ್ತೈತಿ ನನಗೇನ್ ಗೊತ್ತ ಬಿಡುವ.
3: ರಮೇಶ್ ಅಣ್ಣ ನೋಡ ಹೆಂಗ್ ಪಟ್ಟನೆ ಗುರುತಿಳಿದ. ಹೌದೌದು, ಕರೆ ಅದ ರಮೇಶ್ ಅಣ್ಣ. ಇವತ್ತ ವಿಶ್ವ ಪರಿಸರದ ಆರೋಗ್ಯ ದಿನ. ಪ್ರತಿ ವರ್ಷದ ಸೆಪ್ಟೆಂಬರ್ 26 ವಿಶ್ವ ಪರಿಸರ ಆರೋಗ್ಯ ದಿನ ಅಂತೇಳಿ ನಾವು ಈಗ ಆಚರಿಸ್ಲಿಕ್ಕತ್ತೀವಿ. ಇದ್ರ ಅರ್ಥ ಏನು ಅಂತಂದ್ರ, ಭಾರತಿ ಕೇಳಿಲ್ಲೇ
4: ನಾ ಕೇಳಾಕತ್ತೀನಿವಾ, ಹಂಗ ಎಕ್ಸಸೈಸ್ ಮಾಡ್ಕೊಂತ.
3: ಎಕ್ಸಸೈಸ್ ಮಾಡ್ಬೇಡ ಅನ್ಕತ್ತಾನ, ಒಂದ್ 5 ನಿಮಿಷ ಕೇಳು.
4: ಆಯ್ತವಾ.
3: ಈಗ ನಮ್ಮ ಆರೋಗ್ಯ ನಮಗೆ ಎಷ್ಟು ಮಹತ್ವದಲ್ಲ, ಅಷ್ಟೇ ಪರಿಸರದ ಆರೋಗ್ಯನೂ ಮಹತ್ವದ್ದು. ಈ ಪರಿಸರ ಮತ್ತು ಮನುಷ್ಯ ಇಬ್ಬರೊಳಗ ಇಲ್ಲಿ ಕನೆಕ್ಷನ್ ಅದ. ಅಂದ್ರೆ ಒಂದನ್ ಬಿಟ್ಟು ಇನ್ನೊಂದು ಇಲ್ಲ. ಮತ್ತೆ ಇನ್ನೊಂದು ಹೇಳ್ತೀವಿ ನಾವು ರಮೇಶ್ ಅಣ್ಣ, ಈ ನಿಸರ್ಗಕ್ಕೂ ಮತ್ತ ಮನುಷ್ಯನಿಗೂ
5: ಅಂದ್ರ
3: ಬಾಳ ಸಂಬಂಧ ಅದ. ಮತ್ತ ನಿಸರ್ಗದ ಒಂದು ಭಾಗವೇ ಮನುಷ್ಯ ನಾವು. ಅದಕ್ಕೆ ಅದರ ಆರೋಗ್ಯ ನಮ್ಮ ಮ್ಯಾಗ ಪರಿಣಾಮ ಬೀರಿದ್ರ ನಮ್ಮ ಆರೋಗ್ಯ ಅದ್ರ ಮ್ಯಾಗ ಪರಿಣಾಮ.
5: ಗಿಡಗಳು ಏನು ನಮಗ ಆಮ್ಲಜನಕ ಕೊಡ್ತಾವ, ನಾವು ಆಕ್ಸಿಜನ್ ಅದಕ್ಕೆ ಕೊಡ್ತಾ ಇದ್ದೀವಿ. ಅವ ಗಿಡಗಳು ಜಾಸ್ತಿ ಹಚ್ಚಬೇಕು.
3: ಅಂದ್ರೆ ಒಂದ್
5: ಲಿಂಕ್ ಅದ,
3: ಕೊಡು ತಕ್ಕೊಳ್ಳುವ ಸಂಬಂಧ ಇದ್ದಂಗ. ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅವು ಗಿಡಗಳು ತಗೊಂಡ್ರ ಮತ್ತ ಆ ಗಿಡಗಳು ಬಿಟ್ಟಂತ ಒಂದು ಆಮ್ಲಜನಕವನ್ನ ನಾವು ತಗೋತೀವಿ. ಅಲ್ಲ ಅಣ್ಣ ರಮೇಶ್ ಅಣ್ಣ, ಈ ಗಿಡಗಳು ಎಲ್ಲದಾವ್ ಹೇಳ್ತೀನಿ ನೀನು.
5: ಗಿಡಗಳು ಜಾಸ್ತಿ ಕಡಿತಾ ಇದ್ದೇವೆ ಇವಾಗ, ಮನಿ ಕಟ್ತಾ ಇದ್ದೀವಿ.
3: ಮತ್ತೆ ನಗರೀಕರಣ ಬೇರೆ,
5: ನಗರೀಕರಣ ಬೇರೆ ಆಗ್ಲಿಕ್ಕೆ.
3: ಬೆಳೀತಾ ಇರುವಂತ ಜನಸಂಖ್ಯೆಗೆ ಇರೋ ವಾಸಿಸಾಕ ಜಾಗ ಬೇಕಲ್ಲ, ಮನಿಗಳು ಬೇಕಲ್ಲ.
4: ಮತ್ತ ಬಾಳ ಅತಿಯಾದ ಮನುಷ್ಯನ ಬಯಕೆ ನೋಡುವ, ಬರೀ ರೊಕ್ಕದ ಹಿಂದೆ ಬೆನ್ ಹತ್ತಿ ಬಿಟ್ಟೈತಿ. ಆ ಮುಂದೆ ನಮ್ಮ ಆರೋಗ್ಯ ಮ್ಯಾಗ ಏನ್ ಪರಿಣಾಮ ಬೀರ್ತದ ಅನ್ನೋದು ಲೆಕ್ಕನೇ ಇಲ್ಲ. ಒಟ್ಟ ಮನಿ ಕಟ್ಟುದು, ರೊಕ್ಕ ಮಾಡ್ಕೊಳುದು, ಹಿಂಗ ನಡೆದೈತಿ. ಅದಕ್ಕ ಇವೆಲ್ಲಾ ಹೊಲಗಳು ತೆಗೆದ್ವಿ, ಗಿಡಗಳು ತೆಗೆದ್ವಿ ಅಂದ್ರ ಮುಂದ ಮುಂದಿನ ಪೀಳಿಗೆ ಹೆಂಗ ಆಕ್ಸಿಜನ್ ಸಿಗ್ಬೇಕು.
3: ಅಲ್ಲ ಇವತ್ ಏನಾಗ್ಬಿಟ್ಟೈತಿ ಅಂತಂದ್ರ, ನಾ ಬೆಳಿಬೇಕು ನಾ ಬೆಳಿಬೇಕು ಅನ್ನುವಂತ ಒಂದು ಕಾಂಪಿಟೇಷನ್ ಒಳಗ ಪರಿಸರದ ಬಗ್ಗೆ ಗಮನನೇ ಇಲ್ಲ ನಮಗ. ಅದು ಆರೋಗ್ಯವಾಗಿ ಐತಿಯೋ ಇಲ್ಲೋ ನಮಗದು ಅದನ್ನ ತಿಳ್ಕೊಂಡು ಬೇಕಾಗಿಲ್ಲ, ಅದ್ರ ಬಗ್ಗೆ ಗಮನನೂ ಇಲ್ಲ ನಮಗ.
4: ಈಗ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಒಂದು ಪಕ್ಷಿ ತೋರಿಸ್ಬೇಕಂದ್ರ ಗಿಡಗಳು ಇಲ್ಲ. ಗಿಡಗಳಿದ್ರ ಪಕ್ಷಿ ಬಂದ್ ಕುಂಡಿರ್ತಾವ ಅಂತ ಅನ್ನಂಗ.
3: ಅಲ್ಲ ನಾವು ಸಣ್ಣದಿರ್ತಂದ್ರೆ ಗಿಡಗಳ್ದಾಗ ಎಷ್ಟು ಚೂ ಚೂ ಚೂ ಚೂ ಗುಬ್ಬಿ ಅವೆಲ್ಲ ಎಷ್ಟು ಇದು ಮಾಡ್ತೀವಿ.
4: ಮುಂಜಾನೆ ಎಲ್ಲ

0: ಹೇಳ್ತಿದ್ವಿ ನಾವು ಆ ಪಕ್ಷಿ ಧ್ವನಿಗೆ ಹೇಳ್ತಿದ್ವಿ.
1: ಆಮೇಲೆ ಇನ್ನೊಂದು ಏನಾಗೈತೆ ಅಂದ್ರೆ ಈಗ ವೆಹಿಕಲ್ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಮುಂಚಿತವಾಗಿ ಏನು ರೋಡ್ ಇದ್ದಿಲ್ಲ, ರೋಡ್ ಆಜುಬಾಜು ಸಾಕಷ್ಟು ಗಿಡ ಹಚ್ಚಿದ್ರು, ಅವ ಗಿಡಗಳನ್ನ ಕಟ್ ಮಾಡಿ ರೋಡ್ ಆಗ್ಲಿಕ್ಕತ್ತದ, ಹಿಂಗಾಗಿ ಗಿಡಗಳು ಹೋಗ್ಲಿಕ್ಕತ್ತಾವ. ಪರ್ಟಿಕ್ಯುಲರ್ ಒಂದು ಏರಿಯಾದಾಗ ಇಲ್ಲಿ ಮಮದಾಪುರದಾಗ ಅದು ಸಾಕಷ್ಟು ಗಿಡ ಹಚ್ಚಿದ್ದಾರೆ. ಸಿದ್ದೇಶ್ವರಪ್ಪ ಹೇಳಿದ ಪ್ರಕಾರ ಒಂದು 50 ಎಕರೆ 100 ಎಕರೆ ಗಟ್ಲೆ ಗಿಡಗಳು
2: ಹಚ್ಚಿದ್ರು,
1: ಬಹಳ ಹಚ್ಚಾರ. ಹೋಗಿ ಬಂದಿರಿ, ನಾನು ಬಹಳ ಚೆನ್ನಾಗಾಗಿದೆ. ಅದು ಗೌರ್ಮೆಂಟ್ ಜಾಗ ಇತ್ತು, ಫುಲ್ ಎಲ್ಲ ಗಿಡಗಳು ಹಚ್ಚಿಬಿಟ್ಟಿದ್ದಾರೆ.
2: ಅಂದಂಗ ರಮೇಶ್ ಅಣ್ಣ, ಮಳಿ ಮಳಿ ಅನ್ನಕತ್ತಿರಲ್ಲ ನೀವು, ನನಗೆ ಇನ್ನೊಂದು ನೆನಪಾತು, ಈ ಪರಿಸರಕ್ಕೆ ಮತ್ತು ಮನುಷ್ಯನ ಭೂಮಿ ಮೇಲಿನ ಚಟುವಟಿಕೆಗಳಿಗೆ ಎಷ್ಟು ಪರಿಣಾಮ ಅದ ಅಂದ್ರೆ, ಭಾರತಿ ಮೊನ್ನೆ ನೇಪಾಳ ಒಳಗೆ ಇದು ಆಯ್ತು ನೋಡ.
0: ಹೌದು, ಬಹಳ
2: ಭೀಕರಲ್ಲ, ಹೌದಿಲ್ಲ 26 ಆಗಸ್ಟ್ 26.
0: ಇನ್ನು ತನಾನು ಅಂಕೆ ಸಂಖ್ಯೆನೆ ಗೊತ್ತಾಗಲಾಗಿದೆ.
1: ಉದ್ದಿಮೆಗಳು ಜಾಸ್ತಿ ಆಗಿ ಹೀಟ್ ಅನ್ನು ಪ್ರೊಡ್ಯೂಸ್ ಜಾಸ್ತಿ ಮಾಡ್ತಾ ಹೋಗಿ ಹಿಮ ಏನಿರ್ತೈತಲ್ಲ ಅದು ಕರಗ್ಲಿಕ್ಕೆ
2: ಅಂಶನೇ ಹೇಳಿದ್ರು ಅವರು, ಹಿಮಗಡ್ಡೆಗಳು ಕರಗಾಕತ್ತಾವೆ,
1: ಫ್ಲಡ್ ಬರ್ಲಿಕ್ಕೆ.
0: ಒಂದ್ ಕಡೆ ನಾವು ನಮ್ಮ ಆರೋಗ್ಯ ನೋಡ್ಕೊಳಕ್ ಹೋದ್ರು ಆ ಕಡೆ ಪರಿಸರ ಮ್ಯಾಗ ಹಾನಿ ಆಗಾಕತ್ತದ. ಒಂದು
2: ಇದರಿಂದ ನಮಗ ಏನಾಗ್ತೈತಿ ಅಂದ್ರ, ಒಂದು ಶ್ವಾಸಕೋಶದ ಸಮಸ್ಯೆ ಪ್ರಾರಂಭ ಆಗ್ತೈತಿ. ಯಾಕಂದ್ರೆ ನಮ್ದು ಇವತ್ತಿನ ಗಾಳಿ ಪರಿಶುದ್ಧವಾಗಿಲ್ಲ, ಅದಕ್ಕೂ ನಾವೇ ಕಾರಣ ಆಗ್ತೀವಿ. ಯಾಕೆ ಹೇಳು, ವಾಹನಗಳನ್ನು ಬಳಸ್ತೀವಿ, ಕಾರ್ಖಾನೆಗಳಿಂದ ಬರುವಂಥ ಹೊಗೆ ಇರಬಹುದು, ಎಲ್ಲ ಒಂದು ಪಾವಿತ್ರತೆಯನ್ನು ನಾವೇ ಕೆಡಿಸೀವಿ ಅನ್ನೋದು ತಪ್ಪಾಗಂಗಿಲ್ಲ.
1: ಅಲ್ಲ, ಅಕ್ಕಮಾದೇವಿಯವರು ಆವಾಗ ಹೇಳ್ಯಾರ, ತೆರನೆ ಹುಳು ತನ್ನ ನೂಲವನ್ನು ತಾನೇ ಸುತ್ತಿಕೊಂಡು ಬೈತಿದ್ದೇನೆ ಏ ನಮ್ಮನ್ನದ ದುರಾಶೆಯ ಬಯಸಿ. ಅದೇನು ಮಾಡ್ತದೆ, ತೆರನೆ ಹುಳು ತಂದು ಎಲ್ಲ ಒಂದು ಗೂಡನ್ನು ಕಟ್ಕೋತದ, ಕಟ್ಕೊಂಡು ಆಮೇಲೆ ಯಾರಾದರೂ ಬರ್ತಾ ಇದಾರೆ ಅಂತ ಬಾಗ್ಲ ಸಹಿತ ಮುಚ್ಕೊಂಡ್ಬಿಡ್ತು, ಹಾಕೊಂಡ್ಬಿಡ್ತು, ಹಿಂಕೊಂಡ್ಬಿಡ್ತು,
2: ಒಳಗೆ ಅದೇ ಸತ್ತು
1: ಹೋಗ್ತದೆ. ಹಂಗಾಗ್ಯದ ನಮ್ಮ ಜೀವನ ಈ ಸದ್ಯಕ್ಕೆ.
2: ರಮೇಶ್ ಅಣ್ಣ, ನಿನಗೆ ಇನ್ನೊಂದು ಅನ್ಸಂಗಿಲ್ಲ, ನಾವು ಭಾಳ ಸ್ವಾರ್ಥಿಗಳಾಗಕತ್ತಿಲ್ಲ ಮನುಷ್ಯರಾದ ನಾವು? ಯಾವ ಒಂದು ನಿಸರ್ಗ ಈ ಪರಿಸರವನ್ನೆಲ್ಲ ಮನುಷ್ಯನ ಕೈಯಾಗ ಕೊಟ್ಬಿಡ್ತೋ ಅಂದ್ರೆ, ಒಂದು ಭೂಮಿ ಮೇಲೆ ಇರುವಂತ ಒಂದು ಅತ್ಯಂತ ಚಾಣಾಕ್ಷ ಪ್ರಾಣಿ ಅಂದ್ರೆ ನಾವೇ
1: ಮನುಷ್ಯ.
2: ಈ ಪರಿಸರವನ್ನ ನಾವು ನಮ್ಮ ಸ್ವಾರ್ಥಕ್ಕಾಗಿ ಸಿಕ್ಕ ಸಿಕ್ಕಂಗ ಬಳಸಕತ್ತೀವಿ ಅಂತ ಅನ್ಸವಲ್ತ.
1: ಬಹಳ ನಮ್ಮ ಸ್ವಾರ್ಥಕ್ಕಾಗಿ ನಾವು ಏನೇನು ಮಾಡ್ಲಿಕ್ಕಾದ್ರೂ ತಯಾರಾಗಿದ್ದೇವೆ.
2: ಅದು ಉಲ್ಟಾ ಮತ್ತ ಅದು ನಮ್ಮ ಆರೋಗ್ಯವನ್ನೇ
0: ಕೆಡಿಸಕತ್ತ. ಈಗ ಉದಾಹರಣೆಗೆ ನೋಡುವ, ಈಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನಾಗ ನೋಡ, ನೀರು ಕುಡಿದು ಅದ್ರೊಳಗೆ ಏನಾರ ಹೊರಗಿಂದ ಹಾರ ತರ್ಬೇಕಂದ್ರೆ ಅದ್ರೊಳಗೆ ಮನ್ಯಾಗ ರಗಡ್ ಬಟ್ಟಿ ಚೀಲ ಇರ್ತಾವ, ಹೊಲಿಯಂಗಿಲ್ಲ ನಾವು, ಅದನ್ನ ತಿನ್ನುದು, ಅದನ್ನ ಬೀಸುದು, ಹಿಂಗಾಗಿ ಅದನ್ನು ಪರಿಸರ
2: ಬಿಡ ಯವ್ವ, ಸಿಕ್ಕಿದ್ದು ತಗೊಂಡು ಬಳಸಾಕ ತಯಾರಿಲ್ಲ.
1: ಆಮೇಲೆ ಮಾರ್ಕೆಟ್ ಹೋದಿ ಅಂದ್ರೆ ನಾವು ಕೈಸಿಲ್ ತಗೊಂಡು ಹೋಗ್ಬೇಕ್ರಿ, ಕೈಸಿಲ್ ತಗೊಂಡು ಹೋಗಲ್ಲ, ಅಲ್ಲೇ ಹೋಗಿ ಯಾರು ಪ್ಲಾಸ್ಟಿಕ್ ಚೀಲ ಹಾಕೊಳ್ರಿ, ಪ್ಲಾಸ್ಟಿಕ್ ಚೀಲ ಅಲ್ಲೇ ತಗೊಂಡು ಅದನ್ನ ತಗೊಂಬಂದ್ ಮತ್ತೆ
0: ಬಿಸಿ ಊಟನು ಅದ್ರೊಳಗೆ ತಂದ್ವಿ ಅಂದ್ರ ಮತ್ತೆ ಅದ್ರ ದಿನ ಇಷ್ಟು ಇಷ್ಟು ಹೋಗ್ಬಿಡ್ತದ ಹೊಟ್ಟಿ ಒಳಗ.
2: ಪೇಪರ್ನಾಗ ಸುತ್ತಿ ಕೊಡ್ತಾರ ಇವ್ ನ್ಯೂಸ್ ಪೇಪರ್ಗಳು ಇರ್ತಾವಲ್ಲ, ಅದ್ರದ್ದೇನು ಪ್ರಿಂಟಿಂಗ್ ಒಳಗೆ ಏನು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರಲ್ಲ, ಅದು ಎಲ್ಲ ಹತ್ತೈತಿ. ಹಿಂಗಾಗಿ ಈಗ ನಮ್ಮ ಆರೋಗ್ಯ ಎಷ್ಟು, ನಮ್ಮ ಆರೋಗ್ಯವನ್ನು ಮಾತ್ರ ನಾವು ಕಾಪಾಡಿಕೊಂಡ್ರೆ ಸಾಲದು, ನಾವು ನಮ್ಮ ಪರಿಸರದ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು. ಅದರ ಒಂದು ಅರಿವನ್ನು ಮೂಡಿಸುವಂತಹ ದಿನಾನೇ ಈ ಸೆಪ್ಟೆಂಬರ್ 26. ಪರಿಸರ ಪ್ರೇಮಿಗಳಾದಂಥ ಸಾಲು ಮರದ ತಿಮ್ಮಕ್ಕ ಇದ್ದಿರಬಹುದು, ಅಥವಾ ಇನ್ನಿತರೆ ಎಷ್ಟೋ ಮಂದಿ ಈ ಪರಿಸರದ ಬಗ್ಗೆ ಹೋರಾಟಗಳನ್ನು ಮಾಡ್ತಾರೆ, ಎಷ್ಟೋ NGOಗಳವ, ಅವರು ವೈಯಕ್ತಿಕವಾಗಿ ಈ ಪರಿಸರದ ಒಂದು ಅರಿವು ಕೊಡಬೇಕು ಅನ್ನೋ ಸಂಬಂಧ ಅವರು ಕೆಲಸ ಮಾಡಕತ್ತಾರ ಅಂತ ಅವ್ರ ಸಂಗಾಟ ನಾವಿಷ್ಟು ಕೈ ಜೋಡಿಸ್ಬೇಕು.
1: ಆಮೇಲೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ನಂಗೆ ನಾವು ಸಾಕಷ್ಟು ಕೆಲಸಗಳು ಮಾಡ್ಬೇಕಾಗ್ಯದ. ಇಲ್ಲಕಂದ್ರೆ ಪರಿಸರ ಅಷ್ಟೇ ಒಳ್ಳೆಯಲ್ಲ. ನಾವು ಈಗ ನಮ್ದಷ್ಟೇ ನೋಡ್ಕೊಂಡು ಹೋದೀವಿ ಅಂದ್ರೆ ನಾವು ಅಷ್ಟೇ ತೃಪ್ತಿಕರಾಗಿ ಹೋಗೋದ್ರಿಂದ ಮುಂದೆ ಒಟ್ಟ ಒಳ್ಳೆಯಲ್ಲ ಮುಂದಿನ ಮಕ್ಕಳಿಗೆ.
2: ಹೀಗೆ ಹೇಳ್ತಾರಲ್ಲ, ಏನು ಪ್ರಾಣಿಗಳನ್ನ ನಾವು
0: ಫೋಟೋ ಒಳಗ ತೋರಿಸ್ಬೇಕು,
2: ಫೋಟೋ ಒಳಗ ಮತ್ತೆ ಪ್ರಾಣಿ ಸಂಗ್ರಹಾಲಯಗಳ ಒಳಗ ತೋರಿಸ್ಬೇಕಾಗ್ತೈತಿ, ಹಿಂಗಿದ್ದು ಹಿಂಗಿದ್ದು ಅಂತ ಹೇಳಿ ತೋರಿಸ್ಬೇಕಾಗ್ತೈತಿ ಅನ್ನುವಂತ ಪರಿಸ್ಥಿತಿ ಬರ್ತೈತಿ. ಮತ್ತೆ
0: ಮುಂದಿನ ದಿನಗಳು ಬಹಳ ಭಯಂಕರವಾಗಿ
2: ಬಹಳ ಭಯಂಕರ ಅಲ್ಲ, ಇದಕ್ಕೆಲ್ಲ ಕಾರಣ ನಾವೇ, ಇಷ್ಟು ವಿಷಪೂರಿತ ಮಾಡಿಟ್ಟವರು ಕೂಡ ನಾವೇ. ಅದರ ಒಂದು ಅರಿವನ್ನ ನಾವು ಇವತ್ತು ನಮ್ಮೆಲ್ಲ ಮಾನವ ಸಮಾಜಕ್ಕೆ
1: ಮುಟ್ಟಿಸಬೇಕಾಗಿ ಮುಟ್ಟಿಸಬೇಕು. ಆಮೇಲೆ ತಾಯಂದಿರು ಎಲ್ಲ ಆದ್ರೂ ಕೂಡ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೇಕ್ರಿ ಪರಿಸರದ ಬಗ್ಗೆ. ಅಂದ್ರೆ
0: ಈಗ ಏನ್ ಮಾಡೋಣ, ದೊಡ್ಡ ದೊಡ್ಡ ಮನೆಗೆ ಹೋಗೋಣ, ರಮೇಶ್ ಅಣ್ಣ ಒಂದ್ 4-5 ಗಿಡಗಳು ತರ್ತಾನ ಅಲ್ಲಿ ಮಾರಕ್ ಬಂದಾವಂತ, ಯಾಕೆ ಅವ್ರು ಇವರು ಹಚ್ಚುದು ಅನ್ನೋದು, ಯಾಕ ನಾವ ಒಂದೆರಡು ಗಿಡ ಹಚ್ಚಿಬಿಡೋಣಲ್ಲ, ಹೆಂಗು ದಿನ ವಾಕಿಂಗ್ ಬಂದಿರ್ತೇವಿ ಒಂದ್ ಬಾಟ್ಲಿ.
2: ಇದು ಪರಿಸರ ಸ್ವಚ್ಛ ಇರ್ತೈತೆ. ನನಗ ಒಂದೆರಡು ಬೇನ್ ಗಿಡ ತೊಂಬರ್ಪ
0: ಒಟ್ರು ಅವ ನಡೋಣಂತ ಒಂದೇ ಸಾಲದಾಗ.
3: ಇದುವರೆಗೆ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಭಾರತಿ ಸುಣಗಾ, ರಮೇಶ್ ಮಗ್ದುಂ ಹಾಗೂ

0: ಮಹಾನಂದ ಬೋಳಿಶೆಟ್ಟಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
0: ಇನ್ನೀಗ ಕೇಳಿ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿ ಬಸವಣ್ಣನವರ ವಚನ. ಹಾಡಿದ್ದಾರೆ ದಿವ್ಯಾ ಸಂಪತ್. ಭಕ್ತಿ ಶುಭಾಶಯ ನುಡಿಯ ನುಡಿವೆ

ಆತ್ಮೀಯರೇ, ಇದೀಗ ತಾವು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದೀಗ ವೃಂದಗಾನದಲ್ಲಿ ಎನ್ ಕೆ ಅವರ ರಚನೆ ದೇಶಭಕ್ತಿ ಗೀತೆ ವೇದ ಮಾತೆ ಓ ದೇವ ಮಾತೆ

ಮಿಶ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲೀಗ ಕೇಳಿ ಪರದೇಶ್ ಹಿಂದಿ ಚಲನಚಿತ್ರದ ಒಂದು ಗೀತೆ ಧ್ವನಿಯಾಗಿದ್ದಾರೆ ಅಮರೀಶ್ ಪುರಿ, ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು.

0: ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ ಕಿರಣ್ ಮಂಜು ಬೈಲು ಅವರಿಂದ ಭಾಷಣ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಕೇಳಿ ಕಾರ್ಯಕ್ರಮವನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಭಾಷಣ ಹಾಗೂ ಭಾವಗೀತೆಗಳನ್ನು ಕೇಳೋಣ. ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಸೆಪ್ಟೆಂಬರ್ 27, ಅಂದರೆ ಜಗತ್ತಿನಾದ್ಯಂತ ಸಂಭ್ರಮಿಸುವ ವಿಶ್ವ ಪ್ರವಾಸೋದ್ಯಮ ದಿನ. ನಾವೆಲ್ಲರೂ ವರ್ಷದಲ್ಲಿ ಒಮ್ಮೆಯಾದರೂ ಹೊಸ ಜಾಗ ನೋಡಲು, ಪ್ರಕೃತಿಯ ಮಡಿಲಿನಲ್ಲಿ ಕಾಲ ಕಳೆಯಲು ಇಷ್ಟಪಡ್ತೀವಿ ಅಲ್ವಾ? ಈ ವರ್ಷ ಅಂದರೆ 2026 ನಮ್ಮ ಪ್ರವಾಸದ ಶೈಲಿ ಎಷ್ಟು ಬದಲಾಗಿದೆ ಯೋಚಿಸಿದ್ದೀರಾ? ವಿಶ್ವಸಂಸ್ಥೆಯ ಪ್ರವಾಸೋದ್ಯಮ ಸಂಸ್ಥೆ ನಮಗೆ ಕೊಟ್ಟಿರುವ ಅದ್ಭುತ ಸಂದೇಶವೇ ಅದು. ಪ್ರವಾಸೋದ್ಯಮವನ್ನು ಮರುವಿನ್ಯಾಸಗೊಳಿಸಲು ಡಿಜಿಟಲ್ ಅಜೆಂಡಾ ಮತ್ತು ಕೃತಕ ಬುದ್ಧಿಮತ್ತೆ. ಈ ವರ್ಷ ಪ್ರವಾಸೋದ್ಯಮದ ಮೂಲಕ ಜಾಗತಿಕ ಆರ್ಥಿಕತೆ, ಸುಸ್ಥಿರ ಉದ್ಯೋಗ ಸೃಷ್ಟಿ ಹಾಗೂ ಸಾಂಸ್ಕೃತಿಕ ವಿನಿಮಯವನ್ನು ಹೆಚ್ಚಿಸುವುದು ಈ ದಿನದ ಉದ್ದೇಶವಾಗಿದೆ. ವಿಶೇಷವಾಗಿ ಈ ವರ್ಷ ಕೃತಕ ಬುದ್ಧಿಮತ್ತೆ ಅಂದರೆ AI ಮತ್ತು ಆಧುನಿಕ ತಂತ್ರಜ್ಞಾನಗಳು ಪ್ರಯಾಣಿಕರ ಅನುಭವವನ್ನು ಹೇಗೆ ಬದಲಾಯಿಸುತ್ತಿವೆ ಮತ್ತು ಸ್ಥಳೀಯ ಸಮುದಾಯಗಳ ಒಳಿತಿಗಾಗಿ ಇವುಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ಜಗತ್ತಿಗೆ ಸಾರಲಾಗುತ್ತದೆ. ಇವತ್ತು ನಾವೆಲ್ಲಾದರೂ ಹೋಗಬೇಕು ಅಂಥೇಳಿ ಆದರೆ ಬ್ಯಾಗ್ ಪ್ಯಾಕ್ ಮಾಡುವುದಕ್ಕಿಂತ ಮುಂಚೆ ನಮ್ಮ ಕೈಯಲ್ಲಿ ಮೊಬೈಲ್ ಇರ್ತದೆ. ಮೊಬೈಲನ್ನು ಕೈಗೆ ತೆಗೆದುಕೊಳ್ತೀವಿ, ಎಲ್ಲಿ ಉಳಿದುಕೊಳ್ಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಎಲ್ಲಿ ಊಟ ಮಾಡಬೇಕು, ಯಾವುದು ಪ್ರಸಿದ್ಧ ಹೋಟೆಲ್ ಇದೆ, ಅಲ್ಲಿನ ಊಟದ ವಿಶೇಷತೆ ಏನು, ಎಲ್ಲವನ್ನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಮತ್ತು ಡಿಜಿಟಲ್ ಆ್ಯಪ್ಗಳೇ ನಮಗೆ ಕ್ಷಣಾರ್ಧದಲ್ಲಿ ಉತ್ತರವನ್ನು ಕೊಡ್ತದೆ. ನಮ್ಮ ಪ್ರವಾಸದ ಅನುಭವವನ್ನು ಈ ತಂತ್ರಜ್ಞಾನ ಸಂಪೂರ್ಣವಾಗಿ ಮರು ರೂಪಿಸ್ತಿದೆ ಅಂತ ಹೇಳ್ಬೋದು. ಈ ದಿನದ ನಿಜವಾದ ಪ್ರಾಮುಖ್ಯತೆ ಇರುವುದು ಕೇವಲ ಸ್ಮಾರ್ಟ್ಫೋನ್ಗಳಲ್ಲಿ ಅಲ್ಲ ಎನ್ನುವಂಥ ಭಾವನೆ ನಮ್ಮದು. ನಮ್ಮ ಪ್ರವಾಸೋದ್ಯಮದಿಂದ ನಮ್ಮ ಹಳ್ಳಿಗಳ ಸ್ಥಳೀಯ ಸಣ್ಣ ಉದ್ಯಮಿಗಳ, ಗೈಡ್ಗಳ ಮತ್ತು ಹೋಟೆಲ್ ಕಾರ್ಮಿಕರ ಬದುಕು ಹಸನಾಗಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಆಗಬೇಕು ಎನ್ನುವಂಥ ವಿಚಾರ. ತಂತ್ರಜ್ಞಾನದ ಜೊತೆಗೆ ನಾವು ಪರಿಸರವನ್ನು ರಕ್ಷಿಸುವ ಸುಸ್ಥಿರ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಬೇಕು. ನಮ್ಮ ಕರ್ನಾಟಕದಲ್ಲಿ ಹಲವು ಸುಂದರ ಪ್ರೇಕ್ಷಣೀಯ ಸ್ಥಳಗಳಿವೆ, ತಾಣಗಳಿವೆ. ಡಿಜಿಟಲ್ ಕ್ರಾಂತಿಯ ಮೂಲಕ ಇವುಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಮಹತ್ತರವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತು ನಾವೊಂದು ಸಂಕಲ್ಪ ಮಾಡೋಣ. ನಾವು ಪ್ರವಾಸ ಮಾಡುವಾಗ ತಂತ್ರಜ್ಞಾನವನ್ನು ಬಳಸಿ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡೋಣ. ಆದರೆ ಅಲ್ಲಿನ ಸ್ಥಳೀಯ ಸಂಸ್ಕೃತಿ ಮತ್ತು ಸ್ವಚ್ಛತೆಗೆ ಧಕ್ಕೆ ತರದಂತೆ ಜವಾಬ್ದಾರಿಯುತ ಪ್ರಜೆಗಳಾಗಿ ನಡೆದುಕೊಳ್ಳೋಣ. ಪ್ರವಾಸೋದ್ಯಮ ಅಂದರೆ ಕೇವಲ ಸುಂದರ ತಾಣಗಳನ್ನು ನೋಡುವುದು, ಫೋಟೋ ಕ್ಲಿಕ್ಕಿಸಿಕೊಳ್ಳುವಂಥದ್ದು ಮಾತ್ರವೇ, ಖಂಡಿತ ಅಲ್ಲ. ಇದರ ಹಿಂದೆ ನಮ್ಮ ಮಣ್ಣಿನ ಪಾರಂಪರಿಕ ಆಚರಣೆ, ಸಂಸ್ಕೃತಿ ಮತ್ತು ನಮ್ಮ ಮಾನವ ಸಂಪತ್ತು ಅಂದರೆ ನಮ್ಮ ಜನರ ಬದುಕು ಹೇಗೆ ಬೆಸೆದುಕೊಂಡಿದೆ. ಮಾನವ ಸಂಪತ್ತಿನ ಅಭಿವೃದ್ಧಿಯ ಜೊತೆಗೆ ಪಾರಂಪರಿಕ ಆಚರಣೆ, ಸಂಸ್ಕೃತಿಯ ರಕ್ಷಣೆ, ಅಭಿವೃದ್ಧಿ ಹೇಗೆ ಸಾಧ್ಯ, ಈ ಕುರಿತು ಮಾತನಾಡುತ್ತಾರೆ ಕಿರಣ್ ಮಂಜಬೈಲು.
2: ಸಹಜವಾಗಿ ಮಾನವ ಸಂಚಾರ ಪ್ರಿಯ. ಮನರಂಜನೆಗಾಗಿ, ಅಧ್ಯಯನಕ್ಕಾಗಿ, ವ್ಯಾಪಾರ ವಹಿವಾಟುಗಳಿಗಾಗಿ, ಹೀಗೆ ನಾನಾ ಕಾರಣಗಳಿಗಾಗಿ ಆತ ಸುತ್ತುತ್ತಿರುತ್ತಾನೆ. ನಿರ್ದಿಷ್ಟ ಕಾರಣ ಇರಿಸಿಕೊಂಡು ಸುತ್ತುವ ಪ್ರಕ್ರಿಯೆಗೆ ಪ್ರವಾಸ ಎಂದು ಕರೆಯಬಹುದು. ಹಾಗೆ ಹೋಗುವ ಪ್ರವಾಸಕ್ಕೂ ಮಾನ್ಯತೆ ನೀಡಿದ ಸಂಯುಕ್ತ ಸಂಸ್ಥಾನದ ಜಾಗತಿಕ ಪ್ರವಾಸೋದ್ಯಮ ಸಂಸ್ಥೆ UNWTO 1980 ಪ್ರತಿ ವರ್ಷ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸಿ ದಿನವನ್ನಾಗಿ ಆಚರಿಸುವಂತೆ ಕರೆ ನೀಡಿತು. ಜೊತೆಗೆ ಅದಕ್ಕೂ ಮುನ್ನ ಅಂದರೆ 1970 ಇದೇ ಸಂಸ್ಥೆ ರೂಪಿಸಿದ್ದ ಪ್ರವಾಸೋದ್ಯಮ ನಿಯಮಾವಳಿಗಳ ಕಟ್ಟುನಿಟ್ಟಿನ ಅನುಷ್ಠಾನ ಜಾಗತಿಕ ಪ್ರವಾಸಿ ದಿನಕ್ಕೆ ಹೊಂದಿಕೊಂಡಿತು. ವಿಶ್ವ ಪ್ರವಾಸಿ ದಿನದಂದು ಜಾಗತಿಕವಾಗಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಮೌಲ್ಯಗಳ ಪ್ರದರ್ಶನಕ್ಕೆ

ಇದೀಗ ಮೂಡಿಬಂದ ಪರದೇಸ್ ಹಿಂದಿ ಚಲನಚಿತ್ರದ ಈ ಗೀತೆಯೊಂದಿಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕೆಲವರೇ ಇದೀಗ ಸಮಯ ಬೆಳಗಿನ 9:05 ಆಗುತ್ತಲಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಶ್ವ

ಅವಕಾಶ ಕಲ್ಪಿಸಲಾಯಿತು. ಪ್ರವಾಸ ಎಂದಾಕ್ಷಣ ಮೋಜು ಅಲ್ಲ, ಕೇವಲ ಮನರಂಜನೆಯೂ ಅಲ್ಲ. ದೇಶ ಅಥವಾ ವಿಶ್ವದ ಆರ್ಥಿಕತೆ ಸಾಮಾಜಿಕತೆಗೆ ಅದು ಕೊಡುಗೆ ನೀಡಬೇಕು. ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಪರಸ್ಪರ ವಿನಿಮಯವೂ ನಡೆಯಬೇಕು. ಈ ಆಶಯ ಸಾಕಾರಗೊಳ್ಳಲು ವಿಶ್ವ ಪ್ರವಾಸಿ ದಿನದ ಆಚರಣೆಯ ಬಗ್ಗೆ ಸೂಚನೆ ನೀಡಿದ UNWTO ಪ್ರವಾಸಿ ದಿನದ ಆಚರಣೆಗೆ ನಿರ್ದಿಷ್ಟ ಆಶಯವನ್ನು ಇರಿಸಿಕೊಂಡಿತ್ತು. ಪ್ರವಾಸೋದ್ಯಮ ನೆಪದಲ್ಲಿ ಮಾನವ ಸಂಪತ್ತಿನ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯನ್ನು ಗಮನಿಸಿ ಪಾರಂಪರಿಕ ಆಚರಣೆ, ಸಂಸ್ಕೃತಿಯ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಒತ್ತು ನೀಡಿತು. 1980 ಇಂದಿನವರೆಗೆ ಪ್ರತಿ ವರ್ಷ ವಿಶ್ವ ಪ್ರವಾಸಿ ದಿನದಂದು ನಿರ್ದಿಷ್ಟ ಆಶಯವನ್ನು ಇರಿಸಲಾಗುತ್ತಿದೆ. 1980 ಪಾರಂಪರಿಕ ಕಲೆಗಳ ರಕ್ಷಣೆ ಹಾಗೂ ಶಾಂತಿಗಾಗಿ ಪ್ರವಾಸೋದ್ಯಮದ ಕೊಡುಗೆ ಎಂಬ ಆಶಯವನ್ನು ಇರಿಸಿ ಆರಂಭಿಸಲಾಯಿತು. ಒಟ್ಟಿನಲ್ಲಿ ಗಮನಿಸುವುದಾದರೆ ಮನುಕುಲದ ರಕ್ಷಣೆ, ಅಭಿವೃದ್ಧಿಯ ಜೊತೆಗೆ ಪರಿಸರ ರಕ್ಷಣೆ ಮತ್ತು ಸಂಸ್ಕೃತಿಯ ಉಳಿವಿನ ಆಶಯ ವಿಶ್ವ ಪ್ರವಾಸೋದ್ಯಮ ದಿನದ ಆಚರಣೆಯ ಹಿಂದಿನ ಆಶಯ ಎಂಬುದು ಸುಸ್ಪಷ್ಟ. ಭಾರತ ಸರ್ಕಾರವು ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಪ್ರತ್ಯೇಕವಾದ ಇಲಾಖೆಯೊಂದನ್ನು ಹೊಂದಿದೆ. ರಾಜ್ಯವಾರು ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗಿದೆ. ಕರ್ನಾಟಕ ಸರ್ಕಾರ ಕೂಡ ರಾಜ್ಯವನ್ನು ಭಾರತದ ಜನಪ್ರಿಯ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡಿಸುವ ನಿಟ್ಟಿನಲ್ಲಿ ಅನೇಕ ಪಾಲಿಸಿಗಳನ್ನು ರಚಿಸುವ ಮೂಲಕ ಪ್ರವಾಸಿ ತಾಣಗಳಲ್ಲಿ ಸಂರಚನೆಯ ಅಭಿವೃದ್ಧಿ, ಉತ್ತಮ ಉದ್ಯೋಗ ಅವಕಾಶಗಳಿಗಾಗಿ ಕೌಶಲ್ಯಗಳ ಅಭಿವೃದ್ಧಿ, ಬೃಹತ್ ಸುತ್ತಾಟಗಳ ಅಭಿವೃದ್ಧಿ ಮತ್ತು ಅಂತಿಮ ಮೈಲಿಯ ಸಂಪರ್ಕ ಸಾಧಿಸುವ ನಿಟ್ಟಿನಲ್ಲಿ ಉದ್ಯುಕ್ತವಾಗಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ 1974 ಸ್ಥಾಪನೆಗೊಂಡಿದ್ದು, ಈ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯ ನಿರ್ಧಾರಗಳು ಮತ್ತು ವಿದೇಶಿ ಹಾಗೂ ಸ್ಥಳೀಯ ಯೋಜನೆಗಳ ಉತ್ತೇಜನ ಮತ್ತು ಪ್ರಚಾರ ಕಾರ್ಯ ಜಾರಿ ಮಾಡುವ ನಿಟ್ಟಿನಲ್ಲಿ ಕೇಂದ್ರೀಕೃತವಾಗಿದೆ. 19 ಜಿಲ್ಲಾ ಕಚೇರಿ ಮತ್ತು 8 ಪ್ರವಾಸೋದ್ಯಮ ಕಚೇರಿಗಳನ್ನು ಹೊಂದಿದೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ KSTTDC, ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ JLR ಹಾಗೂ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಎಂಬ 3 ವಿಭಾಗಗಳನ್ನು ಹೊಂದಿದೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ 1971 ಆರಂಭಗೊಂಡಿತು. ಇದು ಕರ್ನಾಟಕಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ವಾಸ್ತವ್ಯ ಮತ್ತು ಸಾರಿಗೆ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತದೆ. ಉತ್ತಮ ದರ್ಜೆಯ 52 ಬಸ್ಗಳ ಫ್ಲೀಟ್ ಮೂಲಕ 26 ಪ್ಯಾಕೇಜ್ ಟೂರ್ಗಳನ್ನು ಆಯೋಜಿಸುತ್ತಿದೆ. ತನ್ನದೇ ಆದ ಹೋಟೆಲ್ ಅತಿಥಿಗೃಹಗಳನ್ನು ಹೊಂದಿದೆ. ದಕ್ಷಿಣ ಭಾರತದ ಏಕೈಕ ಲಕ್ಸುರಿ ರೈಲು ಸುವರ್ಣರಥವನ್ನು ಅದು ಹೊಂದಿದೆ. ಜಗ್ಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ 1980 ಸ್ಥಾಪಿಸಲಾಗಿದ್ದು, ಇದು ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಸಾಹಸ ಪ್ರವಾಸೋದ್ಯಮ ಮತ್ತು ಕರ್ನಾಟಕದ ವಿವಿಧ ವನ್ಯಜೀವಿ ತಾಣಗಳಲ್ಲಿನ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಆದ್ಯತೆ ನೀಡುತ್ತದೆ. ಅರಣ್ಯ ಇಲಾಖೆಯೊಂದಿಗೆ ಸಂಪರ್ಕ ಹೊಂದಿದ್ದು ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಸಂರಕ್ಷಣಾ ಧಾಮಗಳನ್ನು ಅದು ಹೊಂದಿದೆ. ಟ್ರಕ್ಕಿಂಗ್, ಕ್ಯಾಂಪಿಂಗ್, ಸಫಾರಿ, ವಾಟರ್ ರಾಫ್ಟಿಂಗ್ ಮೊದಲಾದವುಗಳನ್ನು ಅದು ಸಂಘಟಿಸುತ್ತದೆ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಅರಮನೆಗೆ ಹೊಂದಿಕೊಂಡಿರುವ ಮೈದಾನದಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜಿಸುವ ಮೂಲಕ ಕಲೆ, ಸಂಸ್ಕೃತಿ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ ಇತ್ಯಾದಿಗಳನ್ನು ರಾಜ್ಯದಾದ್ಯಂತ ಪ್ರಚುರಪಡಿಸುತ್ತಿದೆ. 1987 ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಇದು ಏರ್ಪಡಿಸುತ್ತಿದೆ. ಪ್ರವಾಸೋದ್ಯಮ ವಿವಿಧ ಆಯಾಮಗಳಲ್ಲಿ ತೆರೆದುಕೊಂಡಿದೆ. ಆಧ್ಯಾತ್ಮಿಕ ಪ್ರವಾಸೋದ್ಯಮ, ಆರೋಗ್ಯ ಪ್ರವಾಸೋದ್ಯಮ, ಆಹಾರ ಪ್ರವಾಸೋದ್ಯಮ, ಶಿಕ್ಷಣ ಪ್ರವಾಸೋದ್ಯಮ, ಹೀಗೆ ನಾನಾ ವಿಧದ ಮುಖಗಳನ್ನು ಕಾಣಬಹುದು. ಆಧ್ಯಾತ್ಮಿಕ ಪ್ರವಾಸೋದ್ಯಮದಲ್ಲಿ ರಾಜ್ಯದ ವಿವಿಧ ಆರಾಧನಾ ಸ್ಥಳಗಳಾದ ದೇವಾಲಯಗಳು, ಚರ್ಚುಗಳು, ಬಸದಿಗಳು, ಮಸೀದಿಗಳು ಮೊದಲಾದ ದರ್ಶನೀಯ ಸ್ಥಳಗಳು ಸೇರಿಕೊಂಡಿವೆ. ಆರೋಗ್ಯ ಪ್ರವಾಸೋದ್ಯಮದಲ್ಲಿ ಯೋಗ, ಆಯುರ್ವೇದ ಮೊದಲಾದ ಚಿಕಿತ್ಸಾ ವಿಧಾನಗಳು, ಆಹಾರ ವೈವಿಧ್ಯಗಳು ಒಳಗೊಂಡಿವೆ. ಶಿಕ್ಷಣ ಪ್ರವಾಸೋದ್ಯಮದಲ್ಲಿ ಶೈಕ್ಷಣಿಕ ಸಾಧನೆಯನ್ನು ಮನಗಾಣುವ ಅವಕಾಶವು ಪ್ರಾಪ್ತವಾಗಲಿದೆ. ಆ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅವಕಾಶಗಳಿವೆ. ವಿಶಾಲವಾಗಿ ಹರಡಿರುವ ಅರಬ್ಬಿ ಸಮುದ್ರದ ಕಿನಾರೆ, ಮೈ ಚಾಚಿಕೊಂಡಿರುವ ಪಶ್ಚಿಮ ಘಟ್ಟಗಳ ಸಾಲು, ವಿಭಿನ್ನ ಆಚಾರ ಆಹಾರ ವೈವಿಧ್ಯತೆಯ ಭೂಪ್ರದೇಶವಾಗಿರುವ ಕರಾವಳಿ ಜಿಲ್ಲೆಯಲ್ಲಿ ಆಧ್ಯಾತ್ಮಿಕ ಪ್ರವಾಸೋದ್ಯಮ ಮತ್ತು ಆರೋಗ್ಯ ಪ್ರವಾಸೋದ್ಯಮಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಬಹುದು. ಆಧ್ಯಾತ್ಮಿಕ ಪ್ರವಾಸೋದ್ಯಮಗಳಲ್ಲಿ ಕಾರ್ಕಳ ಮೂಡುಬಿದಿರೆ ಜೈನ ಬಸದಿಗಳು, ಕಾರ್ಕಳ

0: ಪುತ್ತೂರು ಚರ್ಚ್, ಉಳ್ಳಾಲ ದರ್ಗಾ, ಧರ್ಮಸ್ಥಳ, ಕೊಲ್ಲೂರು, ಉಡುಪಿ, ಸುಬ್ರಹ್ಮಣ್ಯ, ಕಟೀಲು ಮೊದಲಾದ ದೇವಸ್ಥಾನಗಳು ಸೇರಿವೆ. ಇಲ್ಲಿ ನಡೆಯುವ ವಿಶೇಷ ಆರಾಧನಾ ಕಲಾ ಪ್ರಕಾರಗಳಾದ ನಾಗಮಂಡಲ, ಭೂತದ ಕೋಲ, ಯಕ್ಷಗಾನ, ಹುಲಿಕುಣಿತ, ಕಂಬಳ, ವಿವಿಧ ಜಾನಪದ ಆಚರಣೆಗಳು, ಉತ್ಸವ, ಉರುಸು ಇತ್ಯಾದಿಗಳು ಕೇವಲ ಮನರಂಜನೆ ಮಾತ್ರವಲ್ಲದೆ ಬೋಧ ವಿಚಾರಗಳನ್ನು ತಿಳಿ ಹೇಳುತ್ತವೆ. ಆಯುರ್ವೇದ ಚಿಕಿತ್ಸಾ ವಿಧಾನ, ಯೋಗ, ವಿವಿಧ ತರದ ಥೆರಪಿಗಳು ಆರೋಗ್ಯ ಪ್ರವಾಸೋದ್ಯಮಗಳಿಗೆ ಉತ್ತೇಜನ ನೀಡಬಲ್ಲುದು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ತಾಣಗಳಾದ ಮಣಿಪಾಲ, ನಿಟ್ಟೆ, ಮೂಡುಬಿದಿರೆ ಇತ್ಯಾದಿ ಕಡೆಗಳ ವಿವಿಧ ಸಂಸ್ಥೆಗಳಲ್ಲಿ ನಡೆಯುವ ನುಡಿ ಹಬ್ಬಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಆಕರಗಳಾಗಬಹುದು. ವಿವಿಧೆಡೆಗಳಲ್ಲಿ ವ್ಯಾಪಿಸಿರುವ ಕೋಟೆ ಕೊತ್ತಳೆಗಳು, ಕಲ್ಲು ಬಂಡೆಗಳು, ನೆಲ್ಲಿತೀರ್ಥ, ಸೈಂಟ್ ಮೇರಿಸ್ ದ್ವೀಪದಂತಹ ಪ್ರಾಕೃತಿಕ ಸೃಷ್ಟಿಯ ಕೌತುಕಗಳು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಬಹುದು. ಮಂಗಳೂರು ಸಮೀಪದ ಪಿಲಿಕುಳ ಡಾಕ್ಟರ್ ಶಿವರಾಮ ಕಾರಂತ ಜೈವಿಕ ಉದ್ಯಾನವನ ಪರಿಸರ ಪ್ರಿಯ ಪ್ರವಾಸಿಗರಿಗೆ ಮುದ ನೀಡುವ ಪ್ರವಾಸಿ ತಾಣವಾಗಿದೆ. ಜಿಲ್ಲೆಯ ವಿಶೇಷ ಆತಿಥ್ಯ ಶೈಲಿ, ಮತ್ಸ್ಯ ಭೋಜನ ಇತ್ಯಾದಿ ವಿಭಿನ್ನ ಆಹಾರ ಶೈಲಿಯನ್ನು ಪ್ರವಾಸೋದ್ಯಮ ಅಭಿವೃದ್ಧಿಯ ಸರಕುಗಳನ್ನಾಗಿಸಬಹುದು. ಗುಡಿ ಕೈಗಾರಿಕೆಗಳಾದ ಬುಟ್ಟಿ ನೇಯುವುದು, ಕೈಮಗ್ಗ ಇತ್ಯಾದಿಗಳ ಅಭಿವೃದ್ಧಿಗೂ ಪ್ರವಾಸೋದ್ಯಮ ಅವಕಾಶ ಕಲ್ಪಿಸಬಹುದು. ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಅಡಿಕೆ, ಕೊಕ್ಕೋ, ಗೋಡಂಬಿ, ವೀಳ್ಯದೆಲೆ ಇತ್ಯಾದಿಗಳ ಮಾರುಕಟ್ಟೆಗೂ ಅವಕಾಶ ಕಲ್ಪಿಸಬಹುದು. ಜೊತೆಗೆ ಯಕ್ಷಗಾನ, ಹೂವಿನ ಕೋಲು ಮೊದಲಾದ ಜಾನಪದ ಕಲಾ ಪ್ರಕಾರಗಳ ಪ್ರದರ್ಶನ ಶೈಲಿಯನ್ನು ಮೇಲ್ದರ್ಜೆಗೇರಿಸಲು ಸಾಕಷ್ಟು ಅವಕಾಶವಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಹೂಡಿಕೆಗಳಿಗೂ ಇಲ್ಲಿ ವಿಫುಲ ಅವಕಾಶವಿದೆ. ವಿವಿಧ ಸ್ತರದ ಹೋಟೆಲ್ಗಳು, ವಸತಿಗೃಹಗಳ ನಿರ್ಮಾಣ, ಪ್ರವಾಸಿ ತಾಣಗಳ ಅಭಿವೃದ್ಧಿ, ಹೀಗೆ ಅನೇಕ ರೀತಿಯಲ್ಲಿ ಹಣ ಹೂಡಿಕೆಯಾದಲ್ಲಿ ಲಾಭದಾಯಕ ಉದ್ದಿಮೆಯನ್ನಾಗಿ ಪ್ರವಾಸೋದ್ಯಮವನ್ನು ಕೂಡ ಬೆಳೆಸಲು ಅವಕಾಶವಿದೆ. ಆದರೆ ಅಭಿವೃದ್ಧಿ, ಬಂಡವಾಳ ಹೂಡಿಕೆಯ ನೆಪದಲ್ಲಿ ಸ್ಥಳೀಯ ಸಂಸ್ಕೃತಿ ಸಂಸ್ಕಾರಗಳ ಅಳಿವಿಗೆ ಅವಕಾಶವಾಗಬಾರದು. ಪ್ರವಾಸೋದ್ಯಮ ಎನ್ನುವುದು ಕೇವಲ ಉಳ್ಳವರಿಗಾಗಿ ಮಾತ್ರ ಎಂಬಂತಾಗಬಾರದು. ಸಾಮಾನ್ಯ ಸ್ತರದ ವ್ಯಕ್ತಿಯು ತನಗಿಷ್ಟವಾದ ವಿಭಾಗಗಳಲ್ಲಿ ಪ್ರವಾಸ ತೆರಳಿ ಸಂತಸ ಪಡುವಂತಾಗಬೇಕು. ಅದಕ್ಕಾಗಿ ಸರಕಾರ ವಿವಿಧ ಯೋಜನೆಗಳನ್ನು ರೂಪಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕು. ಪ್ರವಾಸಿ ತಾಣಗಳ ಸ್ಪಷ್ಟ ಪರಿಚಯವಿರುವ ಗೈಡ್ಗಳನ್ನು ನೇಮಿಸಬೇಕು. ಹೋಟೆಲ್ ಇತ್ಯಾದಿಗಳಲ್ಲಿ ಗುಣಮಟ್ಟದ ಜೊತೆಗೆ ಸ್ವಚ್ಛತೆಗೆ ಪ್ರಾಶಸ್ತ್ಯ ನೀಡಬೇಕು. ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆಯ ಜೊತೆಗೆ ಸ್ಥಳೀಯರಿಗೆ ಸಹಕಾರವಾಗುವ ರೂಢಿಯಲ್ಲಿರುವ ಆಚರಣೆ ಆಕರಗಳ ಸದ್ಬಳಕೆಯಾಗಬೇಕು. ಆಗ ಮಾತ್ರ ನಿಜವಾದ ಪ್ರವಾಸೋದ್ಯಮ ವೃದ್ಧಿ ಸಾಧ್ಯವಾಗುತ್ತದೆ.
1: ಇದುವರೆಗೆ ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಕಿರಣ್ ಮಂಜಬೈಲು ಅವರಿಂದ ಭಾಷಣ ಕೇಳಿದಿರಿ. ಕೇಳುಗರೆ, ನಮ್ಮ ಹಳ್ಳಿಗಳಲ್ಲಿ ನಡೆಯುವ ಕಂಬಳ ಇರಬಹುದು, ನಮ್ಮ ಕರಾವಳಿಯ ಯಕ್ಷಗಾನ ಇರಬಹುದು, ಅಥವಾ ನಮ್ಮ ಹೆಮ್ಮೆಯ ಮೈಸೂರು ದಸರಾ ಇರಬಹುದು, ಇವೆಲ್ಲವೂ ನಮ್ಮ ಸಾಂಸ್ಕೃತಿಕ ಪರಂಪರೆ. ಯಾವಾಗ ದೇಶ ವಿದೇಶಗಳ ಪ್ರವಾಸಿಗರು ಇವುಗಳನ್ನು ನೋಡಲು ಬರುತ್ತಾರೋ, ಆಗ ನಮ್ಮ ಸಂಸ್ಕೃತಿಗೆ ಜಾಗತಿಕ ಮನ್ನಣೆ ಸಿಗುತ್ತದೆ. ಆದರೆ ಈ ಸಂಸ್ಕೃತಿಯನ್ನು ಉಳಿಸುವವರು ಯಾರು? ನಮ್ಮ ಸ್ಥಳೀಯ ಕಲಾವಿದರು, ಗೈಡ್ಗಳು ಹಾಗೂ ಅಲ್ಲಿನ ಶ್ರಮಿಕರು, ಇವರೇ ನಮ್ಮ ಮಾನವ ಸಂಪತ್ತು. ಹೌದು, ಪ್ರವಾಸೋದ್ಯಮ ಬೆಳೆದಾಗ ಸ್ಥಳೀಯ ಯುವಕರಿಗೆ ಪ್ರವಾಸಿ ಮಾರ್ಗದರ್ಶಕರಾಗಲು, ಹೋಮ್ಸ್ಟೇಗಳನ್ನು ನಡೆಸಲು, ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಳ್ಳಲು ತರಬೇತಿ ನೀಡಲಾಗುತ್ತದೆ. ಇದುವೇ ಮಾನವ ಸಂಪತ್ತಿನ ಅಭಿವೃದ್ಧಿ. ಯಾವಾಗ ನಮ್ಮ ಜನರಿಗೆ ಆರ್ಥಿಕ ಭದ್ರತೆ ಸಿಗುತ್ತದೆಯೋ ಆಗ ಅವರು ತಮ್ಮ ತಾತ ಮುತ್ತಾತಂದಿರ ಕಾಲದಿಂದ ಬಂದ ಕಲೆ, ಜಾನಪದ ಆಚರಣೆಗಳು ಮತ್ತು ಹಬ್ಬಗಳನ್ನು ಹೆಮ್ಮೆಯಿಂದ ಮುಂದಿನ ಪೀಳಿಗೆಗೆ ದಾಟಿಸುತ್ತಾರೆ. ಯೋಚನೆ ಮಾಡಿ, ಪ್ರವಾಸೋದ್ಯಮ ಇಲ್ಲದಿದ್ದರೆ ನಮ್ಮ ಎಷ್ಟೋ ಸಾಂಪ್ರದಾಯಿಕ ಕರಕುಶಲ ಕಲೆಗಳು, ನೈಗೆಗಳು ಇತಿಹಾಸದ ಪುಟ ಸೇರಿ ಹೋಗುತ್ತಿದ್ದವು. ಆದರೆ ಇವತ್ತು ಟೂರಿಸಂನಿಂದಾಗಿ ನಮ್ಮ ಮಣ್ಣಿನ ಗೊಂಬೆಗಳಿಗೆ, ಕರಕುಶಲ ವಸ್ತುಗಳಿಗೆ ಬೇಡಿಕೆ ಬಂದಿದೆ. ಸ್ಥಳೀಯ ಜನರಿಗೆ ತರಬೇತಿ ನೀಡಿ ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿದಾಗ ಅವರು ತಮ್ಮ ಪಾರಂಪರಿಕ ಆಚರಣೆಗಳನ್ನು ರಕ್ಷಿಸುವ ಕಾವಲುಗಾರರಾಗುತ್ತಾರೆ. ಅಂದರೆ ಒಂದು ಕಡೆ ಮಾನವ ಸಂಪನ್ಮೂಲಕ್ಕೆ ಆಧುನಿಕ ಕೌಶಲ್ಯ ಮತ್ತು ತಂತ್ರಜ್ಞಾನದ ಬಲ ಸಿಗುತ್ತಿದೆ, ಇನ್ನೊಂದು ಕಡೆ ಅದೇ ಮಾನವನ ಶಕ್ತಿ ನಮ್ಮ ಸನಾತನ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಯಾಗಿ

ಹಿಡಿದಿಟ್ಟುಕೊಳ್ಳುತ್ತಿದೆ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈಗ ಕೇಳಿ ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ ಭಾವಗೀತೆ. ತೀರ ಒಂದು ಪಯಣವೆಂದು ನಾಳೆಯೊಂದು ಬರುವುದೆಂದು

ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಮಾನ್ಯ ಗುಂಡಪ್ಪನವರ ಮಾತಿನಂತೆ, ಒಂದು ಮರದ ಬೇರುಗಳು ಹಳೆಯದಾಗಿದ್ದು ಮತ್ತು ಆಳವಾಗಿದ್ದರೆ ಆ ಮರದಲ್ಲಿ ಮೊಳೆಯುವ ಹೊಸ ಚಿಗುರು ಬಹಳ ಸೊಗಸು. ಹಾಗೆಯೇ ನಮ್ಮ ಹಳೆಯ ತತ್ವದ ಸತ್ವವನ್ನು ಉಳಿಸಿಕೊಂಡು ಹೊಸ ಯುಕ್ತಿಯಿಂದ ಕೂಡಿ ಪಾಲಿಸುವ ಧರ್ಮವಾಗಬೇಕು. ಪುರಾತನ ಋಷಿಗಳ ಜ್ಞಾನದ ವಾಕ್ಯಗಳೊಡನೆ ನವೀನ ವಿಜ್ಞಾನವು ಸಮನ್ವಯಗೊಂಡರೆ ಅಂತಹ ಒಂದು ಸ್ಥಿತಿ ಜನರ ಜೀವನಕ್ಕೆ ನಿಜವಾದ ಸಂತಸವನ್ನು ತರುತ್ತದೆ ಎಂದು ಬದುಕಿನ ಅದ್ಭುತ ಸತ್ಯವನ್ನು ತಿಳಿಸಿದ್ದಾರೆ. ನಮ್ಮ ಸಮಾಜದ ಆಧಾರವಾದ ಸಂಸ್ಕೃತಿಯನ್ನು ತೊರೆದು ಯಾವ ಮೌಲ್ಯಗಳು ಇಲ್ಲದ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರುಹೋಗಿರುವುದು ದುರಂತವೇ ಸರಿ. ಮತ್ತೆ ನಮ್ಮ ಬೇರಿನೊಂದಿಗೆ ಸಂಪರ್ಕವನ್ನು ಪಡೆದುಕೊಳ್ಳುವ ಪ್ರಯತ್ನ ನಡೆಯಬೇಕು. ಆಧುನಿಕತೆಯ ಎಲ್ಲ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಪುನರ್ವಿಕಾಸಕ್ಕೆ ಸಮಾರೋಪಾದಿಯಲ್ಲಿ ಪ್ರಯತ್ನ ನಡೆಯಬೇಕು. ಹಾಗಾದಾಗ ಈ ಪ್ರವಾಸೋದ್ಯಮ ದಿನದ ಆಶಯ ಸಾಕಾರವಾದೀತು. ಹಾಗಾದರೆ ಈ ಪ್ರವಾಸೋದ್ಯಮ ದಿನದಂದು ನಮ್ಮ ಜವಾಬ್ದಾರಿ ಏನು? ನಾವು ಪ್ರವಾಸ ಮಾಡುವಾಗ ಸ್ಥಳೀಯ ಸಂಸ್ಕೃತಿಗೆ ಗೌರವ ಕೊಡೋಣ, ಸ್ಥಳೀಯ ಕಲಾವಿದರನ್ನು ಪ್ರೋತ್ಸಾಹಿಸೋಣ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ನಮ್ಮ ಮಣ್ಣಿನ ಮಾನವೀಯ ಸಂಬಂಧಗಳು ಮತ್ತು ಸಂಸ್ಕೃತಿಯ ಸೊಗಡನ್ನು ಉಳಿಸಿಕೊಳ್ಳೋಣ. ಹೇಳ್ತಾ ನಿಮ್ಮ ಪಯಣ ಸುಖಕರವಾಗಿರಲಿ, ಜ್ಞಾನದಾಯಕವಾಗಿರಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶ್ವ ಪ್ರವಾಸೋದ್ಯಮ ದಿನದ ಹಾರ್ದಿಕ ಶುಭಾಶಯಗಳು. ಈಗ ಕೇಳಿ ಈ ಗೀತೆ. ಯಾವುದೋ ಭೂಮಿ ಭಾನು ಏನಂತ ಬಂಧವಿಲ್ಲ, ಇದು ತನ್ನದೆನ್ನುವ ಅದಕ್ಕಾಗಿ ಮಿಡಿವ ಏನೊಂದು ಗಂಧವಿಲ್ಲ.

0: ಹೋರಾಟವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ವಿಶ್ವ ಪ್ರವಾಸೋದ್ಯಮ ದಿನದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ತಾವೀಗ ಕೇಳ್ತಾ ಇದ್ದೀರಿ ಸಾಮ್ರಾಟ್ ಚಿತ್ರದಿಂದ ಇದ್ದ ಗೀತೆ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರು ಹಾಡಿರುವ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ.

ಇದೀಗ ಕೇಳಿಬರುತ್ತಿರುವುದು ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದಿಂದ ಆಯ್ದ ಗೀತೆ. ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆತ್ಮೀಯರೇ, ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರಗೊಳ್ಳುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮೋನಿಕಾ ದತ್ತ ಅವರ ಧ್ವನಿಯಲ್ಲಿ ಮೂಡಿಬಂದ ಹೆಲೋ ಡ್ಯಾಡಿ ಚಿತ್ರದ ಗೀತೆ.

ಆತ್ಮೀಯ ಕೇಳುಗರೆ, ಇದುವರೆಗೆ ಪ್ರಸಾರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಾಮ್ರಾಟ, ಬೆಳ್ಳಿ ಕಾಲುಂಗುರ, ಶಬ್ದವೇದಿ, ನೀನು ನಕ್ಕರೆ ಹಾಲು ಸಕ್ಕರೆ, ಬಾನಲ್ಲೆ ಮಧು ಚಂದ್ರಕ್ಕೆ ಹಾಗೂ ಹೆಲೋ ಡ್ಯಾಡಿ ಚಿತ್ರಗಳಿಂದಾದ ಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇದೀಗ ಸಮಯ ಬೆಳಗಿನ 10 ಗಂಟೆಯಾಗುತ್ತಲಿದೆ. ಸರಿಯಾಗಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮದಲ್ಲಿ ಗಾನಗಂಗೆ ಕೇಳುವಿರಿ.

0: ಆಕಾಶವಾಣಿ ಬೆಂಗಳೂರು ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ.

0: ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ವಿಶ್ವ ಪ್ರವಾಸೋದ್ಯಮ ದಿನದ ವಿಷಯವಾಗಿ ಮಾತಾಡ್ತಾ ಇದ್ವಿ. ಭಾರತದಲ್ಲಿ ಹಂಪಿ, ಅಜಂತಾ, ಎಲ್ಲೂರ, ತಾಜ್ ಮಹಲ್, ಆಗ್ರಾ, ಜೈಪುರ, ಉದಯಪುರ ಮುಂತಾದ ಸ್ಥಳಗಳು ಐತಿಹಾಸಿಕ ಪಾರಂಪರಿಕ ಮಹತ್ವದ ಪ್ರವಾಸಿ ಸ್ಥಳಗಳಾಗಿದ್ದಾವೆ. ವಾರಣಾಸಿ, ತಿರುಪತಿ, ಅಮೃತಸರ, ರಾಮೇಶ್ವರ, ಧರ್ಮಸ್ಥಳ, ಮಧುರೈ ಮುಂತಾದ ಸ್ಥಳಗಳು ಧಾರ್ಮಿಕ ಸ್ಥಳಗಳಾಗಿದ್ದಾವೆ. ಋಷಿಕೇಶ, ವೈಟ್ ವಾಟರ್ ರಿಫ್ಟಿಂಗ್, ಬಂಜಿ ಜಂಪಿಂಗ್, ನದಿ ದಂಡೆಯ ಕ್ಯಾಂಪ್ಗಳಿಗೆ ಪ್ರಸಿದ್ಧವಾಗಿದೆ. ಮನಾಲಿ ಮತ್ತು ಸೋಲಾಂಗ್ ವ್ಯಾಲಿ ಪ್ಯಾರಾಗೈಡಿಂಗ್, ಟ್ರಕ್ಕಿಂಗ್, ಸ್ಕೀಯಿಂಗ್, ಹಿಮದ ಸಾಹಸಿ ಆಟಗಳಿಗೆ ಹೆಸರುವಾಸಿಯಾಗಿದೆ. ಲಡಾಖ್ ಮೌಂಟೇನ್ ಬೈಕಿಂಗ್, ರೋಮಾಂಚಕ ಮೋಟಾರ್ ಸೈಕಲ್ ರೈಡಿಂಗಿಗೆ ಚಿರಪರಿಚಿತವಾದಂತಹ ಸ್ಥಳ. ಕುದುರೆಮುಖ, ಮುಳ್ಳಯ್ಯನಗಿರಿ, ತಡಿಯಾಂಡವೇಲ್ ಮುಂತಾದ ಜಾಗಗಳು ಮಳೆಗಾಲ ಮತ್ತು ಚಳಿಗಾಲದ ಟ್ರಕ್ಕಿಂಗಿಗೆ ಪ್ರಸಿದ್ಧವಾಗಿದ್ದಾವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸ್ಕೂಬಾ ಡ್ರೈವಿಂಗ್, ಸ್ನೋರ್ಕೆಲಿಂಗ್ ಮೂಲಕ ಸಮುದ್ರದಾಳದ ಸೌಂದರ್ಯ ಸವಿಯಲು ಸೂಕ್ತ ಸ್ಥಳಗಳಾಗಿದ್ದಾವೆ. ನೋಡಲು ಸುಂದರ ಸ್ಥಳಗಳು ಇವೆ, ಆದರೆ ಅಲ್ಲಿಗೆ ಹೋದಾಗ ಪ್ರವಾಸಿಗರು ಹೇಗಿರಬೇಕು, ಈ ಬಗ್ಗೆನೂ ಮಾತಾಡೋಣ ಚಿತ್ರಗೀತೆಯ ನಂತರ.

ಹಲವು ಮುನ್ನೆಚ್ಚರಿಕೆಗಳನ್ನು ಇಟ್ಕೊಂಡು ನಾವು ಪ್ರವಾಸಕ್ಕೆ ಹೊರಡಬೇಕು. ಮೊದಲನೇದಾಗಿ ದಾಖಲೆಗಳನ್ನು ಭದ್ರವಾಗಿಟ್ಕೋಬೇಕು. ಆಧಾರ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ಟಿಕೆಟ್ಗಳನ್ನು ನಾವು ಸರಿಯಾಗಿಟ್ಕೋಬೇಕು. ಹಣವನ್ನು ಒಂದೇ ಕಡೆ ಇಟ್ಕೊಳ್ಳೋದು ಅಥವಾ ಜಾಸ್ತಿ ಹಣವನ್ನು ತಗೊಂಡು ಹೋಗೋದು ಅಥವಾ ಹೇಗೆ ಬೇಕು ಹಾಗೆ ಖರ್ಚು ಮಾಡೋದನ್ನು ಮಾಡಬಾರ್ದು. ಪ್ರಥಮ ಚಿಕಿತ್ಸೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ನಮ್ಮ ಜೊತೆಗಿಟ್ಕೋಬೇಕು. ತುರ್ತು ಔಷಧಗಳನ್ನು, ಬ್ಯಾಂಡೇಜ್

0: ಬಿಸ್ಕೆಟ್ಗಳನ್ನು, ಪೇಯ್ನ್ ರಿಲೀಫರ್ ಸನ್ಸ್ಕ್ರೀನ್ ಲೋಷನ್ಗಳನ್ನು ಇಟ್ಕೋಬೇಕು. ನಾವು ಯಾವ ಜಾಗಕ್ಕೆ ಹೋಗ್ತೀವೋ ಆ ಜಾಗದ ಸ್ಥಳೀಯ ಮಾಹಿತಿಯ ಜ್ಞಾನವನ್ನು ಮೊದಲೇ ಪಡ್ಕೊಂಡಿರಬೇಕು. ಪ್ರವಾಸ ಕೈಗೊಳ್ಳುವ ಮುನ್ನ ಆ ಸ್ಥಳದ ಹವಾಮಾನ, ಪ್ರಸ್ತುತ ಪರಿಸ್ಥಿತಿ ಅದನ್ನೆಲ್ಲ ತಿಳ್ಕೊಂಡು ಹೋಗಬೇಕು. ತುರ್ತು ಸಹಾಯವಾಣಿ ಸಂಖ್ಯೆಗಳನ್ನು ತಿಳ್ಕೊಂಡಿರಬೇಕು. ಎಲ್ಲೆಲ್ಲೋ ತೆರೆದಿಟ್ಟಂತಹ ಆಹಾರ ಪದಾರ್ಥಗಳನ್ನು ತಿನ್ನೋದು, ನೀರು ಕುಡಿಯೋದು ಅಥವಾ ಬೇರೆ ಯಾವುದೋ ನಮ್ಮ ದೇಹಕ್ಕೆ ಒಗ್ದೇ ಇರುವಂತಹ ಪದಾರ್ಥಗಳನ್ನು ತಿನ್ನೋದನ್ನು ಮಾಡಬಾರ್ದು.
1: Thank you.

ಪ್ರಾಣಿ ಪಕ್ಷಿಗಳು ಹೋದಲ್ಲಿ ತಮ್ಮ ಹೆಜ್ಜೆ ಗುರುತನ್ನಷ್ಟೇ ಉಳಿಸ್ತವೆ, ಬೀಜ ಪ್ರಸಾರಣ ಮಾಡಿ ಪರಿಸರವನ್ನು ಉಳಿಸ್ತವೆ. ಆದರೆ ಮನುಷ್ಯ, ನಾವು ಕಾಲಿಟ್ಟಲ್ಲಿ ಪ್ಲಾಸ್ಟಿಕ್ನಂತಹ ಅಪಾಯಕಾರಿ ಮಾಲಿನ್ಯಕಾರಕ ವಸ್ತುವನ್ನು ಎಸಿತೀವಿ, ಎಲ್ಲೆಂದರಲ್ಲಿ ತಿಂದು ಎಸಿತೀವಿ, ಉಗುಳ್ತೀವಿ, ಅಲ್ಲಿರುವ ಜನರಿಗೆ ಇತರ ಜೀವಿಗಳಿಗೆ ತೊಂದರೆ ಕೊಡ್ತೀವಿ, ಕಿರ್ಚಾಡ್ತೀವಿ, ಅಸಭ್ಯವಾಗಿ ವರ್ತಿಸ್ತೀವಿ. ಈ ಕೆಲಸಗಳನ್ನು ನಾವು ಮಾಡಬಾರ್ದು ಅಲ್ವಾ? ಅನಾಗರಿಕರಂತೆ ವರ್ತಿಸಬಾರ್ದು. ಅಪಾಯಕಾರಿ ಸ್ಥಳಗಳಲ್ಲಿ ಛಾಯಾಚಿತ್ರ ತೆಗೆಯೋದು, ವಿಡಿಯೋ ತಗೊಳ್ಳೋದು ಮಾಡಬಾರ್ದು. ಪರಿಸರಕ್ಕೆ ತೊಂದರೆ ಆಗಬಾರ್ದು. ಸದ್ವರ್ತನೆಯಿಂದ, ಸಹನಶೀಲತೆಯಿಂದ ವರ್ತಿಸಬೇಕು. ಹೊಸತನ್ನ ಕಲಿಬೇಕು. ಸ್ಥಳೀಯ ಜನರನ್ನ ಗೌರವಿಸಬೇಕು. ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬಾರ್ದು. ಸ್ಮಾರಕಗಳ ಮೇಲೆ ಹೆಸರು ಬರಿಬಾರ್ದು, ಹಾನಿ ಮಾಡಬಾರ್ದು. ಸ್ಥಳೀಯ ವಸ್ತುಗಳನ್ನು ಖರೀದಿ ಮಾಡಬಹುದು, ಇದರಿಂದ ಅವರ ಜೀವನೋಪಾಯಕ್ಕೆ ಬೆಂಬಲ ಆಗುತ್ತೆ.

ಪ್ರವಾಸೋದ್ಯಮ ಇಲ್ದಿದ್ರೆ ನಮ್ಮಲ್ಲಿನ ಕರಕುಶಲ ವಸ್ತುಗಳು, ಕಲೆಗಳು, ಪಾರಂಪರಿಕ ಐತಿಹಾಸಿಕ ಸ್ಥಳಗಳು ಹೊರಭಾಗದ ಜನರಿಗೆ ತಿಳಿಯೋದಿಲ್ಲ. ನಾವು ಕೂಡ ಹೊರ ಪ್ರಪಂಚದ ಅರಿವನ್ನು ಬೆಳೆಸ್ಕೊಳ್ಳೋದಕ್ಕೆ ಆಗಲ್ಲ. ಪ್ರವಾಸ ಕೇವಲ ಮನರಂಜನೆಯಲ್ಲ, ಅದು ಮನುಷ್ಯನ ಮನಸ್ಸನ್ನು ವಿಸ್ತರಿಸುವ, ಜ್ಞಾನವನ್ನು ಹೆಚ್ಚಿಸುವ ಅತ್ಯುತ್ತಮ ಅನುಭವ. ಪುಸ್ತಕಗಳನ್ನು ಓದೋದಕ್ಕಿಂತ ಹೆಚ್ಚು ಕಲಿಕೆ ಪ್ರವಾಸದಿಂದ ನಮಗೆ ಸಿಗುತ್ತೆ. ಆದರೆ ಪ್ರವಾಸ ನಮಗೆ, ಬೇರೆಯವರಿಗೆ, ಪ್ರಕೃತಿಗೆ ಪ್ರಯಾಸ ಆಗಬಾರ್ದು. ಜವಾಬ್ದಾರಿಯಿಂದ ವರ್ತಿಸೋಣ ಅಲ್ವೇ?

ಗಂಧದ ಕುಡಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಶ್ರೇಯ ಘೋಷಾಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ರಜಾಕ್ ಪುತ್ತೂರು ಅವರ ಗೀತ ರಚನೆಗೆ ಪ್ರಸಾದ್ ಶೆಟ್ಟಿ ಸಂಗೀತ ನೀಡಿದ್ದರು. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10:30. ಸುನಾರೆ ಪಲ್ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಶ್ರೋತೃಗಳೇ, ಇದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ. ಆತ್ಮೀಯರೇ, ಗಮನಿಸಿ, ಇಂದು ಮುಂಜಾನೆ 10:55 ಮನ್ ಕಿ ಬಾತ್. ದೇಶದ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ದೇಶದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನ್ ಕಿ ಬಾತ್ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದಾಳದ ಮಾತು ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ಕನ್ನಡ ಅವತರಣಿಕೆಯ ಮರುಪ್ರಸಾರ ಇಂದು ರಾತ್ರಿ 8:00. ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್ ಕೇಳಲಿದ್ದೀರಿ.

0: मदद बस एक कॉल दूर है।
1: ये कार्यक्रम आकाशवाणी के दिल्ली केंद्र से प्रसारित किया गया।
2: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
3: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಲಭಿಸಿದೆ. ದೇಶದ ಸಮಸ್ತ ಜನರನ್ನು ನಾನು ಸ್ವಾಗತಿಸುತ್ತೇನೆ. ಮನದ ಮಾತಿನಲ್ಲಿ ನಮ್ಮ ನಾಗರಿಕರ ಸಕಾರಾತ್ಮಕ ಪ್ರಯತ್ನಗಳಿಗೆ ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನ ಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ 0 tolerance ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9-11 ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ವರ್ಷಗಳು ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ. ಈ ಚಿತ್ರಣದಲ್ಲಿ ನೀವು ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ

83 ವರ್ಷದ ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರ ಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು ಆಗಸ್ಟ್ 15 ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಭಾಷೆಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ se.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15-20 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ಐಡಿ ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ಐಡಿಯನ್ನು ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2,60,00,000 ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ, ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926 ಸೆಪ್ಟೆಂಬರ್ 27 ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳುವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿ ಅವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿ ಅವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮ ಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ವತಃ ಅಶೋಕ್ಜಿ ಅವರು ಕೂಡ IIT BHU ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲಾ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1,000 ವರ್ಷಗಳ ಹಿಂದೆ ಅಂದರೆ 1026 ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ

ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂಬುದಕ್ಕೂ ಒಂದು ವಿಶೇಷ ಕಾರಣವಿದೆ. 1026 ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1000 ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ಆಗಿತ್ತು. 1025 ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು ಗಜ್ನಿಯ ಆಕ್ರಮಣವನ್ನು ಎದುರಿಸಿದ್ದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೇರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೇರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸೂರ್ಯೋಪಾಸನೆಯ ಮತ್ತೊಂದು ಅರ್ಥವಾಗಿದೆ. ಅದಕ್ಕಾಗಿಯೇ ಇಂದು ಮೊಢೇರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೊಢೇರಾ ಇಂದು ಸಂಪೂರ್ಣವಾಗಿ ಸೌರಶಕ್ತಿಯನ್ನಾಧರಿಸಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯನ್ನು ಪ್ರಸ್ತುತಪಡಿಸಿದೆ. ಮೊಢೇರಾದಲ್ಲಿ ಪ್ರವಾಸಿಗರಿಗಾಗಿ ಹಲವಾರು ಆಕರ್ಷಣೆಗಳು ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮೊಢೇರಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಈ ಮಹೋತ್ಸವದಲ್ಲಿ ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೇರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ. ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು

ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇಂತಹ ಚಿತ್ರಗಳು, ವಿಡಿಯೋಗಳು ಹಾಗೂ ರೀಲ್ಸ್ಗಳು ಪದೇ ಪದೇ ನಮ್ಮ ಗಮನ ಸೆಳೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾನು ಇಂತಹ ಹಲವು ಪ್ರಯತ್ನಗಳನ್ನು ಗಮನಿಸಿದ್ದೇನೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲಾ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರೆಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ ನಡೆದಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190 ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ.

ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವು ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವ

ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವ ಜನತೆಯೂ ಇದರ ಭಾಗವಾಗಿದ್ದಾರೆ. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ 1000 ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ. ಸ್ನೇಹಿತರೆ, ಈ ಅಭಿಯಾನದಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದ ಒಂದು ವಿಷಯವೆಂದರೆ ಮಾದಕ ವ್ಯಸನ ಮುಕ್ತಿಯ ಸಂದೇಶ. ನಮ್ಮ ಯುವಕರು ಸ್ವತಃ ತಮ್ಮದೇ ಭಾಷೆಯಲ್ಲಿ, ತಮ್ಮದೇ ರೀತಿಯಲ್ಲಿ ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು 1000 ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೂ ಗಮನಿಸೋಣ. ಯಾರಾದರೂ ಯುವಕರು ಯಾವುದಾದರೂ ದುರಭ್ಯಾಸದ ಕಡೆಗೆ ಸಾಗುತ್ತಿರುವುದು ಕಂಡುಬಂದರೆ ಅವರೊಂದಿಗೆ ಮಾತನಾಡಿ, ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ ಸತತವಾಗಿ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುತ್ತಿರಬೇಕೆಂದರೆ ಗ್ರಾಮಗಳು ಮತ್ತು ಪಟ್ಟಣಗಳನ್ನು ತಲುಪಿ ಕ್ರೀಡಾ ಪ್ರತಿಭೆಗಳನ್ನು ಅನ್ವೇಷಿಸುವುದು ಅಗತ್ಯವೆನಿಸುತ್ತದೆ. ಅದೇ ರೀತಿ ಇಂತಹ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು

ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು, ಇದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಗಢ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ ಫುಲೆ ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ODOP ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ. ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರು ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಿಜೋರಾಂನಲ್ಲಿ ಕೂಡ ಈ ವರ್ಷ ಜನರು ಒಂದುಗೂಡಿ ಪೌಷ್ಟಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಂಪರೆಗೆ ಅನುಗುಣವಾಗಿದೆ. ಇದರ ಅರ್ಥ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುವುದು ಎಂದಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ.

0: ಈ ಅಂಗನವಾಡಿ ಕೇಂದ್ರ ಈಗ ಪೋಷಣ್ ಟ್ರ್ಯಾಕರ್ನಿಂದ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ. ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಟಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಟಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥಿರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002ರಲ್ಲಿ ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000ಕ್ಕೂ ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು. ಅನೇಕಾನೇಕ ಧನ್ಯವಾದ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ಆಕಾಶವಾಣಿ

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೆಣ್ಮಕ್ಳು ಅಂತಂದ ತಕ್ಷಣ ಅವರ ಕಲೆ ಕಡೆ ಅವರ ಕಣ್ಣು ಸೆಳೆಯೋದು ಸಾಮಾನ್ಯವಾದ ಸಂಗತಿ. ಆದರೆ ಕಲೆಯಲ್ಲೇ ಪ್ರತಿದಿನ ಮುಳುಗಿ ಹೇಳೋದಿದೆಯಲ್ಲ, ಆ ಅನುಭವನೇ ಬೇರೆ. ಆ ಅನುಭೂತಿ ಅನುಭವಿಸಿದವ್ರಿಗಷ್ಟೇ ಗೊತ್ತಿರತ್ತೆ. ಒಬ್ಬ ಉದ್ಯಮಿಯಾಗಿ ಕಲೆಯನ್ನು ಉಳಿಸ್ಕೊಳ್ಬಹುದಾ ಅಂತಂದರೆ ಹೌದು ಅಂತ ಹೇಳುವಂಥ ಒಬ್ಬ ಮಹಿಳೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ. ಇವರು ತಾವೇ ಒಬ್ಬ ಉದ್ಯಮಿ, ಹಾಗೆಯೇ ವಿವಿಧ ಕಲೆಗಳಲ್ಲಿ ಉದ್ಯಮ ನಡೆಸ್ತಾ ಇರೋರನ್ನ ಗುರುತಿಸಿ ಅವರೊಡನೆ ಸಂಯೋಜನೆ ಮಾಡಿ ಅವರನ್ನೂ ಕೂಡ ಪ್ರಚಾರಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೀಕೆ ಅಂತೀರಾ? ಇವರು ರೇವತಿ ನಾಗರಾಜ್. ಮೂಲತಃ ಮದನಪಲ್ಲಿಯಲ್ಲಿ ರೆಡ್ಡಮ್ಮ ಅಂತ ಹುಟ್ಟಿದಂಥ ರೇವತಿಯವರು ಬೆಂಗಳೂರಿಗೆ ಬಂದು ರೇವತಿಯಾಗಿ, ರೇವತಿ ನಾಗರಾಜ್ ಆಗಿ ತಮ್ಮದೇ ಆದ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಹೇಗೆ ಉದ್ಯಮಿಯಾಗಿ ಬೆಳೆದ್ರು ಅನ್ನೋದರ ಪರಿಚಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ಕೊಳ್ತಾ ಹೋಗೋಣ. ನಮಸ್ಕಾರ ರೇವತಿಯವರೇ.
1: ನಮಸ್ಕಾರ ಮೇಡಮ್.
0: ಮೊದಲನೇದಾಗಿ ನಿಮ್ಮನ್ನು ನೋಡಿದ ತಕ್ಷಣ ನಮ್ಮ ಕಣ್ಣಿಗೆ ತಾಕಿದ್ದು ಅಂದರೆ ನೀವು ಉಟ್ಟಿರುವಂತಹ ಸೀರೆ. ಎಷ್ಟು ಕಲೆ ಇದೆ ಆ ಸೀರೆನಲ್ಲಿ ಅಂತ ನೋಡಿದ ತಕ್ಷಣ, ಯಾಕಂದ್ರೆ ಹೆಣ್ಮಕ್ಕಳಿಗೆ ಅಟ್ರಾಕ್ಟ್ ಮಾಡೋದು ಅದೇ
1: ಅಲ್ವಾ?
0: ಅದ್ರ ಜೊತೆಗೆ ನೀವು ಎಷ್ಟು ಕಲೆಯನ್ನ ಆಸ್ವಾದಿಸ್ತೀರಾ, ಆಸಕ್ತಿ ಇಟ್ಕೊಂಡಿದ್ದೀರಾ ಅನ್ನೋದಕ್ಕೆ ಈ ಸೀರೆ ಒಂದು ಗುರುತು ಅಂತ ಅನ್ಸುತ್ತೆ. ಮೂಲತಃ ಎಲ್ಲಿಯಿಂದ ಶುರು ಮಾಡಿದ್ರಿ ನಿಮ್ಮ ಈ ಒಂದು ಕೆಲಸವನ್ನ ಅಂತ ಕೇಳೋದಾದ್ರೆ,
1: ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಾನು ಹುಟ್ಟಿದಾಗಿಂದಲೂ ನನ್ನ ರಕ್ತದಲ್ಲೇ ಮೋಸ್ಟ್ಲಿ ಕಲೆ ಅನ್ನೋದು ಇದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿಯೊಂದಕ್ಕೂ ನಾನು ಸ್ಪಂದನೆ ಅನ್ನೋದು ಬಹಳ ಇತ್ತು ಸಣ್ಣದಿಂದ. ಯಾಕಂದ್ರೆ ನಮ್ಮ ಹಿರಿಯರು ಹೇಳೋರು, ಒಂದು ಸಿನಿಮಾ ನೋಡ್ಲಿ, ಒಂದು ಅಡಿಗೆ ಆಗ್ಲಿ, ಒಂದು ಗಿಡ ಆಗ್ಲಿ, ಒಂದು ಏನೇ ಒಂದು ನೋಡಿದ್ರು ನಾನು ಬಹಳ ಒಂದು ಸ್ಪಂದನೆ ಅನ್ನೋದು ಮಾಡ್ತಾ ಇದ್ದಿದ್ದು. ಅದಕ್ಕೆ ಏನೋ ಒಂದು ನಾನು ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಇರೋದು ಸಣ್ಣದಿಂದ ಇದೆ ನನಗೆ, ಅದರಂತೂ ಸಂದೇಹವಿಲ್ಲ. ಬಹಳ ಎಂಜಾಯ್ ಮಾಡ್ತಿದ್ದೆ ಲೈಫ್ ಅನ್ನೋದನ್ನ. ಅದಾದ ನಂತರ ನಾನು ಮದುವೆ ಆಯ್ದ ನಂತರ ಕರ್ನಾಟಕಕ್ಕೆ ಬಂದ ನಂತರ,
0: ಮೊದಲಿಗೆ ನೀವು ಕರ್ನಾಟಕದವರಲ್ಲ?
1: ಇಲ್ಲ ಮೇಡಮ್, ಮದನಪಲ್ಲಿ ಅಂತ ತಿರುಪತಿ ಹತ್ರ ಆಂಧ್ರ. ಆಕ್ಚುಲಿ ಆಗಿ ನನಗೆ ಮದುವೆ ನಂತರ ನಾನು ಕನ್ನಡ ಮಾತಾಡೋದಾಗ್ಲಿ, ಬರೆಯೋದಾಗ್ಲಿ ಎಲ್ಲಾನು ನಾನು ಕನ್ನಡ ನನ್ನ ಮಗಳಿಗೋಸ್ಕರ ಕಲ್ತಿದ್ದೆ ಮೇಡಮ್ ಬರೆಯೋದು ಅಂತ. ಯಾಕಂದ್ರೆ ಅವಳಿಗೆ ಪಾಠ ಹೇಳ್ಕೊಡ್ಬೇಕಾಗಿತ್ತು, ಹಾಗಾಗಿ ಆವಾಗ ನಾನು ಕನ್ನಡ ಕಲ್ತಿದ್ದೆ. ಅಂದ್ರೆ ಬರೆಯೋದು ಓದೋದನ್ನು ಕಲ್ತ್ಬಿಟ್ಟು ನಾನು ಮುಂದುವರ್ಸ್ಕೊತಾ ಇದ್ದೀನಿ. ಆರ್ಟಿಕಲ್ಸ್ ಬರ್ತಿದ್ದೀನಿ, ನನ್ನ ಬರ್ದಿದ್ದನ್ನು ಕೆಲವೊಂದು ಪಬ್ಲಿಷೂ ಆಗಿದೆ, ಅದು ಖುಷಿ ಆಗುತ್ತೆ
0: ಅಲ್ವಾ? ಯಾಕಂದ್ರೆ ಮೂಲತಃ ತೆಲುಗಿನವರಾಗಿ ಕನ್ನಡ ಕಲ್ತು ಕನ್ನಡ ನಾಡಲ್ಲಿ ಕನ್ನಡ ನಾಡಿನ ಕಲೆಯನ್ನ ಪ್ರಪಂಚಕ್ಕೆ ಪರಿಚಯಿಸಕ್ ಹೊರಟಿದ್ದೀರಾ ನೀವು.
1: ಹೌದು, ನನ್ನ ಸೌಭಾಗ್ಯ ಅಂತೀನಿ. ಯಾಕಂತಂದ್ರೆ ನಾನು ಕರ್ನಾಟಕ ಬಂದ ಮೇಲೆ ನಾನು ಶೈನ್ ಆಗಿದ್ದೆ ಮೇಡಮ್. ಜೀವನದ ಪ್ರಪಂಚಕ್ಕೆ ನಮ್ಮ ಅಮ್ಮ ಅಪ್ಪ ತೋರಿಸಿದ್ರು, ನಮ್ಮ ಯಜಮಾನ್ರಿ ಕರ್ನಾಟಕದಲ್ಲಿ ನನ್ನನ್ನು ಬೆಳೆಸಿದ್ರು ಒಂದು ಕಲಾವಿದೆಯಾಗಿ. ನನ್ನಲ್ಲಿ ಎಲ್ಲೋ ಮೂಲದಲ್ಲಿ ಇರುವಂತಹ ಕಲೆಯನ್ನು ಆಚೆ ತಂದು ಅದನ್ನು ಬೆಳೆಸೋದು ಬಹಳ ದೊಡ್ಡದು.
0: ನೀವು ಅಲ್ಲಿ ಅಮ್ಮನ ಮನೆಯಲ್ಲಿ ಇದ್ದಾಗ ಏನಾದ್ರೂ ಕಲ್ತಿದ್ರ?
1: ಅಲ್ಲಿರುವಂತಹ ಹಾಡುಗಳಾಗ್ಲಿ, ಡ್ಯಾನ್ಸ್ ಆಗ್ಲಿ, ಡ್ರಾಯಿಂಗ್, ರಂಗೋಲಿ, ತೋಟಗಾರಿಕೆ ಅನ್ನೋದು ಅಲ್ಲಿ ತಾಲೂಕಿನಲ್ಲಿ ಬೇಕಾದಷ್ಟು ಮನೆ ಮುಂದೆ ಬಹಳ ಜಾಗ ಇರ್ತಿತ್ತು. ಬೆಳೆಸೋದು ತರಕಾರಿ ಎಲ್ಲ ಬೆಳೆಸಿ ನಾವು ಅಲ್ಲೇ ಅಡುಗೆ ಮಾಡೋದು, ಈ ತರ ನಾವು ಜೀವನನೇ ಒಂದು ಕಲೆಯಾಗಿ ಒಂಥರ ತುಂಬಾ ಬ್ಯೂಟಿಫುಲ್ ಲೈಫ್ ಮೇಡಮ್. ಆಕ್ಚುಲಿ ನಮ್ದು ಇತ್ಕೊಂಡು
0: ಬೆಂಗಳೂರಿಗೆ ಬಂದೆ.
1: ಬೆಂಗಳೂರಿಗೂ ಬಂದೆ, ಇಲ್ಲಿ ಬೆಳಗಾವ್ ಹತ್ರ ಬೈಲಹೊಂಗಲ ಅಂತ ಫಸ್ಟ್ ನನ್ನ ಪಾದಾರ್ಪಣೆ. ಕನ್ನಡ ಭಾಷೆ ಅನ್ನೋದು ಅಲ್ಲಿ ಒಂದು ಹೊಸ ರೂಪನೇ ಮೇಡಮ್. ಅಲ್ಲಿ ಕನ್ನಡ ಬಹಳ ಕಲ್ತಿದ್ದು ಬರ್ರಿ ಕೂರ್ರಿ ಅಂತಾನೆ ಅಂತಿದ್ದೆ. ಬೆಂಗಳೂರಿಗೆ ಬಂದ ಮೇಲೆ ಸ್ವಲ್ಪ ನನ್ನ ಶೈಲಿ ಚೇಂಜ್ ಆಯ್ತ ಹೊರತು, ಅದಕ್ಕೆ ಮುಂಚೆ ನಾನು ಉತ್ತರ ಕನ್ನಡದ ಒಂದು ಶೈಲಿನೇ ನನ್ನ ಮೇಲೆ ಪ್ರಭಾವ ಬಹಳ ಇತ್ತು. ಅದರ ನಂತರ ಬಹಳ ಕಲೆಗಳು ಕಲಿತ ಈ ಪ್ರಪಂಚ ಅನ್ನೋದು ಬಹಳ ದೊಡ್ಡದಾಗಿ ಒಂದು ಕಪ್ಪೆ ಭಾವಿನಲ್ಲಿದ್ದುವ ಕಪ್ಪೆನ ಒಂದು ಪ್ರಪಂಚಕ್ಕೆ ತಂದಿದ್ದು ಬೆಂಗಳೂರಲ್ಲಿ ಬಂದ ಮೇಲೆ.
0: ಯಾವಾಗ ಶುರು ಮಾಡ್ಕೊಂಡ್ರಿ?
1: ನನ್ನ ಮಗಳು 10th standard, ಹೆಚ್ಚು ಕಮ್ಮಿ 10th standard, ನಾನು 40+. ಆವಾಗ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿತ್ತು ಮೇಡಮ್. ತುಂಬಾನೇ ಅದೊಂದು ಏನಂತೀರ ಒಂದು ಅದ್ಭುತಾನೆ ಅನ್ಕೋಬೋದು ನನ್ನ ಜೀವನ. ನಾನಂತೂ ಮೊದಲೇ ಏನು ಪ್ರಿಪೇರ್ ಮಾಡ್ಕೊಂಡಿದ್ದಾಗ್ಲಿ ಒಂದಿಷ್ಟು ಮಾಡ್ಬೇಕು ಅನ್ನೋದಾಗ್ಲಿ ಪ್ಲಾನ್ ಇರಲಿಲ್ಲ ಎಲ್ಲಾನು. ಆವಾಗಲೇ ನನಗೆ ಇದಕ್ಕೆ ಹೇಳಬೇಕು ಅಂದ್ರೆ ಇಸ್ಕಾನ್ ಟೆಂಪಲ್ಗೆ ನಾನು ಬಹಳ ಋಣಿ ಆಗಿದ್ದೀನಿ. ಬಹಳ ಅಂದ್ರೆ ಬಹಳ ಋಣಿ. ಅದೇ ಹೇಳಿದ್ರೆ ಜೀವನ ಅನ್ನೋದು ನಮ್ಮಮ್ಮ ಕೊಟ್ರೆ ನನ್ನ ಕಲಾ ಜೀವನಕ್ಕೆ ಇಸ್ಕಾನು ಒಂದು ಕಾರಣ. ಆ ಇಸ್ಕಾನ್ ಅನ್ನು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ವಾತ್ಸಲ್ಯ ಪ್ರೋಗ್ರಾಮ್ ಅಂತ ನಡೀತಾ ಇತ್ತು. ಅಲ್ಲಿ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಆರ್ಗನೈಸ್ ಮಾಡಿದಾಗ ಬಹಳ ವೈಶಿಷ್ಟವಾದಂತ ವಿಪರೀತ ಒಂದು ಪ್ರೋತ್ಸಾಹ ಸಿಕ್ತ ಅಲ್ಲಿ. ಅಲ್ಲಿ ನಾನು ಕಲಿತು ಅಲ್ಲೇನೆ ಒಂದು 7 ವರ್ಷ ನಾನು ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವಾಲಂಟಿಯರ್ ಕೆಲಸ ಮಾಡಿದೆ.
0: ಏನ್ ಕಲ್ತ್ರಿ ಅಲ್ಲಿ?
1: ಅಲ್ಲಿ ರಂಗೋಲಿ, ಆರ್ಟ್ ಅಂಡ್ ಕ್ರಾಫ್ಟ್ಸ್, ಕ್ಲೇ ಮಾಡಲಿಂಗು. ಆ ರಂಗೋಲಿನ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರೋದು, ಮಾಮೂಲು ರಂಗೋಲಿಗಳಲ್ಲ. ಆ ರಂಗೋಲಿ ಕಲರ್ಸ್
0: ರಂಗೋಲಿ ಅಂದ್ರೆ ಏನು?

0: ಇದು ರಂಗೋಲಿನಾ ಅಂತ ಯೋಚಿಸ್ತಾರೆ.
1: ಯಾಕಂತಂದ್ರೆ ರಂಗೋಲಿ ಅಂದ ತಕ್ಷಣ ಎಲ್ಲರೂ ಮಾಮೂಲಿ ಇಲ್ಲಿ ನಮ್ಮ ಏನಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ಭಾರತದ ಹೆಣ್ಮಕ್ಳು ಮೈಯೂರು ಬಂದ್ಬಿಡುತ್ತೆ ಹುಟ್ಟದಾಗ್ಲಿಂದ ಮನೆ ಮುಂದೆ ತಕ್ಷಣ ಮಾಡೋಕೆ ಮೊಟ್ಟ ಮೊದಲ ಕೆಲಸ ಅದು. ಆದ್ರೆ ಈ ರಂಗೋಲಿಗಳು ಸ್ವಲ್ಪ ವಿಭಿನ್ನ, ಅದರಲ್ಲಿ ಬಾಂಬೆಯಿಂದ ಕಲರ್ಸ್ ತರಿಸ್ಬೇಕು, ಅದರ ಮಿಕ್ಸಿಂಗ್ ಆಗ್ಲಿ ಅದು ಈಕ್ವಲ್ ಟು ಫೈನ್ ಆರ್ಟ್. ಅದು ಫೈನ್ ಆರ್ಟ್ ಆದ್ರೂ ಬ್ರಷ್ ಅಲ್ಲಿ ಮಾಡ್ತಾರೆ ಒಂದು ಕುಂಚೆಯನ್ನು ತಗೊಂಡು, ಆದ್ರೆ ಇದು ಬೆರಳನ್ನೇ ಕುಂಚೆನ ತರ ಮಾಡ್ಕೊಂಡು ಬಹಳ ಸೂಕ್ಷ್ಮವಾಗಿದೆ. ಮತ್ತೆ ಕರೆಕ್ಷನ್ ಮಾಡೋದು ಬಹಳ ಕಷ್ಟ. ಒಂದು ಸಲ ಅಪ್ಲೈ ಮಾಡಿದ್ರೆ ಕಲರ್ಸ್ ಅದು ನೆಕ್ಸ್ಟ್ ಕರೆಕ್ಷನ್ ಮಾಡಿದ್ರೆ ಎತ್ತಾಗಿ ಉಬ್ಬಿಕೊಂಡು ಬಂದ್ಬಿಡುತ್ತೆ. ಒಂದೇ ಸಲ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ಮಾಡೋ ಕೆಲಸ ಇದು. ಹಾಗಾಗಿ ನಾನು ಅಲ್ಲಿ ಬಹಳ ಕಲಿತೆ. ಆಮೇಲೆ ಕ್ರಾಫ್ಟ್ ಆಗಲಿ, ಡ್ರಾಯಿಂಗ್ ಅಲ್ಲಿ ತುಂಬಾ ಪ್ರಾಕಾರಗಳು. ಮತ್ತೆ ಅಲ್ಲಿ ಹೋದಾಗ ತುಂಬಾ ದೊಡ್ಡ ದೊಡ್ಡ ಕಲಾವಿದರು, ರತ್ನಮಾಲಾ ಪ್ರಕಾಶ್ ಆಗ್ಲಿ, ಯುವರಾಮ್ ಅವರು, ಇದರ ದೊಡ್ಡ ದೊಡ್ಡವರೆಲ್ಲ ಅಲ್ಲಿ ಸೇರೋರು, ಅವ್ರ ಪರಿಚಯಗಳು. ಅವರು ಅಂದ್ರೆ ನಾನು ಅವ್ರಿಗೆ ಗೊತ್ತಿಲ್ಲದೆ ಇದ್ರು ಅವ್ರು ನಮ್ಗೆ ಗೊತ್ತಿರುತ್ತಲ್ಲ, ಬಹಳ ಖುಷಿ ಆ ಥರ ಎಲ್ಲರ ಒಂದು ಸಂಘ ಅನ್ನೋದು ಸಿಕ್ತು ನನಗೆ. ಹಾಗಾಗಿ ಅಲ್ಲಿ ನಂದು ಬಹಳನೇ ಕಲಿತು ಒಂದು ಹಂತಕ್ಕೆ ಬಂದಿದ್ದು ಅಂದ್ರೆ ಇಸ್ಕಾನ್ ಟೆಂಪಲ್ ಅಂತ ಹೇಳ್ಬೋದು.
0: ಈ ಕಲೆ ಕಲ್ತ್ರಿ, ಆದ್ರೆ ನಿಮ್ದೇ ಆದ ಒಂದು ಕಲಾ ಪ್ರಪಂಚ, ಒಂದು ಉದ್ಯಮವನ್ನೇ ಆರಂಭಿಸ್ಬಿಟ್ರಲ್ಲ.
1: ಹೌದು ಮೇಡಮ್.
0: ಅದ್ ಹೇಗೆ ಶುರು ಮಾಡಿದ್ರಿ?
1: ಯಾಕಂತಂದ್ರೆ ಇಲ್ಲಿ ಕಲೆ ಕಲಾವಿದರದ್ದು ಒಂದು ಭಾಗ, ಆದರೆ ಅದರ ಮುಂದುವರ್ಸ್ಕೊಂಡು ಹೋಗೋದು ಒಂದು ಭಾಗ. ಒಂದು ಆರ್ಟಿಸ್ಟ್ ಆಗಿ ನಾನು ಒಂದು ಪೇಂಟಿಂಗ್ ಹಾಕ್ತೀನಿ, ಏನೋ ಒಂದು ಕ್ರಿಯೇಟ್ ಮಾಡ್ತೀನಿ ಮೇಡಮ್, ಅದಕ್ಕೆ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಮಾರ್ಕೆಟಿಂಗ್ ಬೇಕು. ಒಂದು ಹಂತದ ಒಂದು ಏಜ್ ವರೆಗೂ ಆರ್ಟಿಸ್ಟ್ ಕಲೆಯನ್ನು ಮಾಡಬಲ್ಲರು. ಅದಕ್ಕೆ ಮುಂದೆ ಹೋಗ್ಬೇಕು ಅಂದ್ರೆ ಒಂದು ಇಂಧನ ಅನ್ನೋದು ಬೇಕಾಗುತ್ತೆ, ಆ ದುಡ್ಡು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಒಂದು ಯೋಚನೆ ಮಾಡಿದೆ. ನಮ್ಮನೆಯವರು ಸೂಪರಿಂಟ್ ಇಂಜಿನಿಯರ್ ಆಗಿ ಕೆ ಪಿ ಟಿ ಸಲಲ್ಲಿ ರಿಟೈರ್ಡ್ ಆದಾಗ ನನಗೆ ಅವಾಗ ಫುಲ್ ಆರ್ಟ್ ಅಂದ್ರೆ ಒಂದು ಅದರಲ್ಲೇ ಒಂದು 15 ವರ್ಷದಿಂದ ಸುಮಾರು ಅಲ್ಲೇ ಮುಣುಗಿ ತೇಳಿದಿರೋದ್ರಿಂದ ತುಂಬಾ ಒಂದು ಅನುಭವ ಇತ್ತು. ನಮ್ಮನೆಯವ್ರದ್ದು ಬಿಸ್ನೆಸ್ ಲೈನ್ ಅಲ್ಲವೇ ಅಲ್ಲ, ಆದರೂ ನನ್ನ ಎಲೆಕ್ಟ್ರಿಕಲ್ ಲೈನ್ ಅಲ್ಲ. ಹಾಗಾಗಿ ಇಬ್ಬರಿಗೆ ಸ್ವಲ್ಪ ಹೊಂದ್ಕೊಳ್ಳೋ ಹಾಗೆ ನಿಮ್ಗೆ ಬೋರ್ ಆಗಬಾರ್ದು, ನನಗೂ ಒಂದಿಷ್ಟು ಟಚ್ ಆಗಬೇಕು ಅಂತ ಹ್ಯಾಂಡಿಕ್ರಾಫ್ಟ್ಸ್ ಇಡ್ರಿ. ಅದನ್ನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ನೀವು ನೋಡ್ಕೊಳ್ಳಿ, ಮಿಕ್ಕಿದ್ದನ್ನು ನಾನು ನೋಡ್ಕೊತೀನಿ. ಕಲೆ ಕಲಾವಿದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ದುಡ್ಡಿನ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ ಅಂತ ನಾವು ಪಾರ್ಟ್ ಮಾಡಿಕೊಂಡು ಈ ಉದ್ಯಮನ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್.
0: ವಿಶೇಷ ಅನ್ಸೋದೇನು ಅಂದರೆ ನನಗೆ ಈಗ ಸಾಮಾನ್ಯವಾಗಿ ಒಂದು ಅಂಗಡಿಗಳಿಗೆ ಹೋದಾಗ ಬ್ರಾಸ್ ಐಟಮ್ಸ್ ಅಂದರೆ ಎಸ್ಪೆಷಲಿ ಈ ಥರ ಒಂದು ಐಟಮ್ಸ್ ಇರುತ್ತೆ.
1: ಹೌದು.
0: ಅದು ಇದು ಏನಂತಾರೆ, ಅಚ್ಚಿಗೆ ತಕ್ಕಂಗೆ ಅದನ್ನ
1: ಮೋಲ್ಡ್ ಮಾಡಿ
0: ಮೋಲ್ಡ್ಸ್ಗೆ ಇದು ಮಾಡಿ ಇಟ್ಟಿರ್ತಾರೆ. ಆದರೆ ನೀವು ಅದನ್ನು ಸಹ ಒಂದು ಕಸ್ಟಮೈಸ್ ಹೇಗೆ ಮಾಡ್ತೀರಾ ಅಂತ?
1: ಕಸ್ಟಮೈಸ್ ಯಾಕಂತಂದ್ರೆ ಮೇಡಮ್ ಅದು ಸ್ವಲ್ಪ ಕಷ್ಟವೇ ಕೆಲಸ. ಯಾಕಂದ್ರೆ ಆರ್ಟಿಸ್ಟ್ಗಳು ನಮ್ಮ ಕಡೆ ಎಸ್ಪೆಷಲಿ ದೂರದಿಂದ ನಾವು ಆರ್ಡರ್ ಮಾಡಿ ತೊಗೊಂಬಂದ್ಬಿಡ್ಬೋದು, ಒಂದು ಸಲ ಲಾಟ್ ಆಗಿ ಇಷ್ಟು ತೊಗೊಂಬಂದು ಅಲ್ಲಿ ಶೋಕೇಸಲ್ಲಿ ಇಟ್ಬಿಡ್ಬೋದು. ಆದರೆ ಈಗ ನಿಮಗೂ ಬೇಕಾಗಿದೆ, ಈಗ ರಾಜರಾಜೇಶ್ವರಿ ಬೇಕು ಅಂತ ಕೇಳಿದ್ದಾರೆ. ದಾವಣಗೆರೆಯಿಂದ ನನಗೆ ಬಹಳ ಡಿಮ್ಯಾಂಡ್ ಇತ್ತು ಮೇಡಮ್, ರಾಜರಾಜೇಶ್ವರಿ ಒಂದು ನನಗೆ 150 ಪೀಸ್ ಬೇಕು ಅಂತ ಕೇಳಿದಾಗ ನಮಗೊಂಥರ ಚಾಲೆಂಜಿಂಗ್ ಆಗುತ್ತೆ, ಮತ್ತು ಖುಷಿನೇ ಆಗುತ್ತೆ, ಮತ್ತು ಆರ್ಟಿಸ್ಟ್ಗೊಂದು ಕೆಲಸ ಕೊಟ್ಟದಂಗೆ ಆಗುತ್ತೆ, ಮತ್ತು ನನ್ನ ಕ್ರಿಯೇಟಿವಿಟಿ ಬರುತ್ತೆ ಅಲ್ಲಿ. ಒಂದು ಯಾವಾಗಲೂ ಬ್ರೈನಿಗೆ ಒಂದು ಸ್ವಲ್ಪ ಶಾರ್ಪ್ನೆಸ್, ಆವಾಗ ಇಂತಿಂಥ ಟಾಸ್ಕ್ಗಳು ಬಂದಾಗ ನಮ್ಮ ಶಾರ್ಪ್ ಆಗ್ತೀವಿ ಅಂತದ್ ಮಾಡಿದಾಗ ಈಗ ಆರ್ಟಿಸ್ಟ್ಗಳಿಗೆ ಕೊಡ್ತೀನಿ ನಾನು. ಅದು ಲಾಟ್ ಆಗಿ ಕೊಟ್ಟದಾಗ ನಮ್ಗೆ ಬೆಲೆನೂ ಕಮ್ಮಿ ಬೀಳುತ್ತೆ, ಅವ್ರ ವರ್ಕು ಸಿಗುತ್ತೆ, ಕಸ್ಟಮರ್ಗೂ ಯೂಸ್ ಆಗುತ್ತೆ ಮೇಡಮ್. ಹಾಗಾಗಿ ನಾನು ಇಲ್ಲಿ ಒಂದು 3-4 ಜನ ಆರ್ಟಿಸ್ಟ್ಗಳನ್ನ ಇಟ್ಕೊಂಡಿದ್ದೀನಿ, ದೇವರ ಕೃಪೆಯಿಂದ ಅವರು ಕೋಆಪರೇಟ್ ಮಾಡ್ತಾರೆ. ಅಂದರೆ ಇನ್ನು ಒಂದೇ ಒಂದು ವ್ಯೂವರ್ಸಿಂದ ನಾನು ಅಂದರೆ ಕಸ್ಟಮರ್ಸಿಂದ ನಾನು ರಿಕ್ವೆಸ್ಟ್ ಏನಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಯಾಕಂದರೆ ಇದು ಮಿಷನರಿ ವರ್ಕ್ ಅಲ್ಲ, ಅದು ಒಂದು ಸ್ಯಾಂಪಲ್ ಮಾಡಬೇಕು, ಅದನ್ನು ನಾನು ಒಪ್ಪಬೇಕು, ಮತ್ತೆ ಅದನ್ನು ರೀಕರೆಕ್ಷನ್ ಮಾಡಿಸಿ ಮೋಲ್ಡ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆಮೇಲೆ ಒಂದು ಸಲ ಮೋಲ್ಡ್ ಆಗಿ ಮಾಡಿದ ನಂತರ ಅದನ್ನು ಮತ್ತೆ ಅಚ್ಚು ತೆಗೆದು ನೀವು ಹೇಳಿದಂಗೆ ಅದು ಈಸಿ ಆಗುತ್ತೆ, ಅದು ಸ್ವಲ್ಪ ಟೈಮ್.
0: ಮತ್ತೆ ನೀವು ಬೇರೆ ಬೇರೆ ಕಡೆ ಕಲಾವಿದರನ್ನ ಹುಡುಕೊಂಡು ಹೋಗ್ತೀರಾ ಈ ನಿಮ್ಮ ಅಂಗಡಿಯಲ್ಲಿ, ಈ ನಿಮ್ಮ ಉದ್ಯಮದಲ್ಲಿ ಅದನ್ನ ಪ್ರದರ್ಶನ ಮಾಡೋದಕ್ಕೆ ಅಂತ ಹೇಳಿ, ಎಲ್ಲೆಲ್ಲಿ ಹುಡ್ಕೊಂಡು ಹೋಗಿದ್ದೀರಾ? ಆತರ
1: ನಾವು ಹುಟ್ಟದಾಗಿನಲ್ಲಿ ಹಾರ್ಟಲ್ಲೇ ಬೆಳೆದಿರೋದ್ರಿಂದ ಆರ್ಟಿಸ್ಟ್ಗಳ ಸಂಘ ನಮ್ಗೆ ಬಹಳ ಇರ್ತದೆ. ಈ ತರ ತುಂಬಾ ಬ್ರಾಸ್ ಐಟಮ್ಸ್ ಆಗ್ಲಿ, ನಮ್ಮ ರಿಲೇಷನ್ಸ್ ಇದಾರೆ ಸುಮಾರು ಜನ, ಯಾವ್ದು ಕಲ್ಲು ಕೆತ್ತನದವ್ರು ಇದಾರೆ, ಬಂಗಾರದ ಕೆಲಸ ಮಾಡೋರು ಇದಾರೆ, ಈ ವುಡ್ ವರ್ಕ್ ವರ್ಕ್ನವರು ಎಲ್ಲರೂ ನಮ್ಗೆ ಆಲ್ಮೋಸ್ಟ್ ನಮ್ಗೆ ತುಂಬಾ ಜನ ಇದ್ದಾರೆ. ಹಾಗಾಗಿ ನನ್ಗೆ ಅದರದ್ದೇನು ಚಿಂತೆ ಇರೋದಿಲ್ಲ. ಆದ್ರೆ ನನಗೆ ಇನ್ನೊಂದು ಕೆಲಸ ಇಲ್ಲಿ ಮಾಡ್ತೀನಿ, ಯಾಕಂದ್ರೆ ನಮ್ಮವ್ರು ನಮ್ಮನ್ನು ಮಾಡೋದು ದೊಡ್ಡದೇನಿಲ್ಲ. ಈ ಎಸ್ಪೆಷಲಿ ನನ್ನ ಕಾನ್ಸಂಟ್ರೇಷನ್ ಮಾಡೋದು ಹೆಣ್ಮಕ್ಕಳು. ಹೆಣ್ಮಕ್ಕಳು ಡಿಫ್ರೆಂಟ್ ಆಗಿ ಏನ್ ಮಾಡ್ತಾರೆ, ಯಾಕಂದ್ರೆ ಹೆಣ್ಮಕ್ಕಳು ಸಂಸಾರ ನೋಡಿಕೊಂಡು ಅದೇ ಒಂದು ಟಾಸ್ಕ್ ಅಂತಾರೆ ಕೆಲವು ಗುಂಪಿನವರು ಮಹಿಳೆಯರು. ಆದರೆ ಅದನ್ನು ಮಾಡಿಕೊಂಡು ಬೇರೆ ಕಲೆಯನ್ನು ಮಾಡ್ತಾ ಅದರಲ್ಲಿ ಬೆಳಿಬೇಕು ಅನ್ನೋರಿಗೆ ಮಾತ್ರ ನಾನು ತುಂಬ ಪ್ರೋತ್ಸಾಹ ಕೊಡ್ತೀನಿ, ಅವ್ರನ್ನ ಹುಡುಕ್ತಾನೆ ಇರ್ತೀನಿ ನಾನು ಯಾವಾಗಲೂ. ಹಾಗಾಗಿ ನನಗೇನಂದ್ರೆ ಆರ್ಟ್ ಅನ್ನೋದು ಅದ್ರ ಕ್ವಾಲಿಟಿ ಮತ್ತು ಅದು ಉಪಯೋಗ ಆಗುತ್ತಾ, ಎಷ್ಟು ಯೂಸ್ಫುಲ್, ನಾನು ಏನೋ ಮಾಡೋದಲ್ಲ ಅದು ಯೂಸ್ ಆಗೋ ಹಾಗೆ ಮಾಡಬೇಕಲ್ಲ, ಅದನ್ನು ನೋಡಿಕೊಂಡು ನಾನು ಅಲ್ಲಿ ಹುಡುಕ್ತಾ ಹೋಗ್ತೀನಿ. ಒಂದೊಂದು ಲಿಂಕ್ ನಿಮ್ಮಿಂದ ಇನ್ನೊಬ್ಬರು, ಇನ್ನೊಬ್ಬರಿಂದ ಅಲ್ಲಿ ಹೋದಾಗ ಒಬ್ಬರು ಸಿಕ್ಕಿದವರು ಇನ್ನೊಬ್ಬರು ಸಿಗ್ತಾರೆ, ಇನ್ನೊಬ್ಬರಿಂದ ಇನ್ನೊಬ್ಬರು, ಹೀಗೆ ಆ ಥರ ಬೆಳೆಸ್ಕೊತಾ ಹೋಗ್ತೀನಿ. ಈಗಂತೂ ಮೀಡಿಯಾ ತುಂಬ ಆಗಿಲ್ಲ, ಅದು ಒಂದಿಷ್ಟು ಸಹಾಯ ಆಗ್ತಾ ಇದೆ. ಒಟ್ಟು ಹುಡುಕೋ ಕಾರ್ಯಕ್ರಮ ಅಂತೂ ಸ್ವಲ್ಪ ಚೆನ್ನಾಗೇ ಮಾಡ್ತೀನಿ.
0: ಮೀಡಿಯಾ ಅಂತ ಹೇಳಿದ್ದಕ್ಕೆ ನಾ ಪ್ರಶ್ನೆಗೆ ಬರಬೇಕು ಅಂತಿದ್ದೆ. ಈಗ ಏನಂತಂದ್ರೆ ಎಲ್ಲನೂ ಆನ್ಲೈನ್.
1: ಕರೆಕ್ಟ್.
0: ಎಲ್ಲರೂ ಹುಡುಕೋದೇನಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕ್ತಾ ಹೋಗ್ತಾರೆ, ಏನಾದರೂ ವಿಶಿಷ್ಟವಾಗಿ ಕಾಣುತ್ತಾ.
1: ಹೌದು.
0: ಎಲ್ರಿಗೂ ಒಂದು ಯುನೀಕ್

0: ಚಿಕ್ಕಾಗಿರುವಂತಹ ಐಟಮ್ ಬೇಕು. ನಾಲ್ಕು ಜನ ಯೂಸ್ ಮಾಡುವಂತದ್ದು ನನಗ್ ಬೇಡ, ಸ್ಪೆಷಲ್ ಅಲ್ವಾ. ಸೊ ಆ ಒಂದು ಸ್ಪೆಷಾಲಿಟಿ ಬೇಕು ಅಂತಂದಾಗ ನೀವು ಕೂಡ ಅಂಥದ್ದೇ ಸ್ಪೆಷಾಲಿಟಿ ಇರೋವಂಥವ್ರನ್ನ ಹುಡುಕಿ ಹೋಗಿ ಅವರನ್ನ ಎಲ್ಲೋ ಮೂಲೆಯಲ್ಲಿರೋರನ್ನ ಪ್ರಪಂಚಕ್ಕೆ ಪರಿಚಯಿಸ್ತೀರ.
1: ಹೌದು,
0: ಹೇಗೆ ಹುಡುಕ್ತೀರಾ ಇವ್ರನ್ನ ಅಂತ? ಯಾಕಂದ್ರೆ ನಾನೇ ಕಂಡಾಗೆ ನಿಮ್ಮ ಸಾಮಾಜಿಕ ಜಾಲತಾಣದ ಇದನ್ನ ನೋಡಿದಾಗ ಎಲ್ಲೋ ಇರುವಂತ ಖಾದಿ ವೀವರ್ ಇರಬಹುದು, ಆ ಮಹಿಳೆ 40 ವರ್ಷದಿಂದ ಮಾಡ್ತಾ ಇರುವಂತ ಮಹಿಳೆಯನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ, ಮತ್ತೆ ಹ್ಯಾಂಡ್ಲೂಮ್ ವರ್ಕರ್ಸ್, ಹ್ಯಾಂಡ್ ವೀವರ್ಸ್, ಇಷ್ಟು ಜನನ್ನ ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಿರಲ್ಲ, ಹೇಗೆ ಹುಡುಕ್ತೀರಾ ಇವ್ರನ್ನ?
1: ಏನಿಲ್ಲ ಮೇಡಮ್, ಒಂದು ಸೀಕ್ರೆಟ್ ಹೇಳ್ತೀನಿ, ನೀವು ಒಂದು ಸ್ವಲ್ಪ ಏನು ಕನ್ಫ್ಯೂಸ್ ಅನ್ಕಂತ ಅನ್ಕೋಬೇಡಿ, ಇದಕ್ಕೆ ತುಂಬ ಖರ್ಚಾಗತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಆ ಖರ್ಚೆಲ್ಲ ಪಕ್ಕಕ್ಕೆ ಇಟ್ಬಿಡ್ತೀನಿ. ನನಗೆ ಇರೋದು ವ್ಯೂ ಒಂದೇ, ಏನಾದೊಂದು ಸ್ಪೆಷಲ್ ತೋರಿಸ್ಬೇಕು. ಯೂಟ್ಯೂಬ್ ಎಲ್ಲರೂ ಮಾಡ್ತಾರೆ, ಆದರೆ ನನ್ನದರಲ್ಲಿ ಒಂದು ಸ್ವಲ್ಪ ಜಿನೇನು ಇರಬೇಕು, ನನ್ನನ್ನು ನಂಬಿ ಒಂದು ಯಾರೇ ಆಗಲೂ ನೋಡಿದಾಗ ಅದರಲ್ಲಿ ಒಂದಿಷ್ಟು ಕಂಟೆಂಟ್ ಇರಬೇಕು, ಅದು ನಂಬಿಕೆಯಿಂದ ಇರಬೇಕು. ನಂಬಿಕೆ ಅನ್ನೋದು ಭಾಳ, ನನ್ನ ಬಂಡವಾಳನೇ ನಂಬಿಕೆ. ಹಾಗಾಗಿ ಏನು ಮಾಡ್ತೀನಿ, ಈಗ ನನಗೆ ಶನಿವಾರ ಭಾನುವಾರ ನಾನು ನನ್ನ ಯೂಟ್ಯೂಬ್ಗೆ ಸರ್ಚಿಂಗ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಇದರಲ್ಲಿ ಬಸ್ ಹತ್ಬಿಟ್ಟು ಹೋಗ್ತಾ ಇರ್ತೀನಿ, ಗೊತ್ತಿಲ್ಲ ನನಗೆ ಎಲ್ಲಿ ಹೋಗ್ತೀನಿ ಅಂತ. ಚನ್ನಪಟ್ಟಣ ಅಂತ ಅನ್ಕೊಂತೀನಿ, ರಾಮನಗರ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ಇಳಿತೀನಿ, ಬಸ್ ಸ್ಟಾಪಲ್ಲಿ ಇಳಿದ ಮೇಲೆ ನನಗೆ ಮೇನ್ ದೇವಸ್ಥಾನಗಳು ಹೋಗ್ತೀನಿ, ಮತ್ತು ಮಹಿಳಾ ಮಂಡಳಿಗಳೇನಿದೆ ಅಂತ ಅಲ್ಲಿ ಹೋಗ್ತೀನಿ, ಮತ್ತು ರಂಗಮಂದಿರಗಳು ಅಂತ ಇರುತ್ತೆ ಅಲ್ಲಿ ಹೋಗಿ ಅಲ್ಲಿ ಜಸ್ಟ್ ಒಂದು ಕಮ್ಯುನಿಕೇಟ್ ಮಾಡ್ತೀನಿ. ಇಲ್ಲಿ ಏನಿದೆ ಸ್ಪೆಷಲ್, ನಿಮ್ಮೂರು ಸ್ಪೆಷಲ್ ಏನು, ಏನು ಆ ಊರು ದೊಡ್ಡವ್ರು ಏನೋ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಒಂದು 1 ಗಂಟೆ 1 ಗಂಟೆಗೆ ಹರಟೆ ಹೊಡಿತೀನಿ. ಮಾತಾಡ್ತಾ ಅವ್ರು ಹಿಂಗೆ ಮಾಡ್ತಾರೆ ಅಂದರೆ ಅವ್ರ ಮನೆಗೆ ಹೋಗ್ತೀನಿ. ಇಂಥವ್ರನ್ನ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಅಲ್ಲಿಂದ ಇನ್ನೊಬ್ರು ಸಿಗ್ತಾರೆ. ಆ ಥರ ನಾನು ಹೋಗಿ ಅಲ್ಲಿ ಸ್ವಲ್ಪ ಗ್ರೌಂಡ್ ವರ್ಕ್ ಅಂತೂ ತುಂಬ ಮಾಡ್ತೀನಿ ಮೇಡಮ್. ಅದಕ್ಕೆ ವಾರಕ್ಕೆ 2 ದಿವಸ ಮತ್ತೆ ಬರಿಸ್ತಾಡೋದೇ ನಾನು ಮಾಡ್ತೀನಿ.
0: ಅಂದ್ರೆ ನಿಮ್ಮ ಬಿಸ್ನೆಸ್ ನ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ
1: ನೋಡ್ಕೊಳ್ಳಿರ್ತಾರಲ್ಲ, ನೋಡೋಕೆ ಮ್ಯಾನೇಜರ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಅದೆಲ್ಲ ಸ್ವಲ್ಪ ಸೆಟ್ ಆದ್ಮೇಲೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು. ಅದಕ್ಕೆ ಮುಂಚೆ ಹೇಳಿದ್ನಲ್ಲ, ಕಸ ಗುಡಿಸೋದಿಂದ ಎಲ್ಲ ಹಿಡಿದು ನಾನೇ ಮಾಡಬೇಕಾಗಿತ್ತು. ಅದೆಲ್ಲ ಆಗಿ ಸ್ವಲ್ಪ ಬಂದ ಮೇಲೆ ಸ್ವಲ್ಪ ನನಗೆ ಹೆಲ್ಪ್ ಮಾಡಿ, ಸ್ವಲ್ಪ ನಮ್ಗೆ ಹೊಂದ್ಕೊಳ್ಳೋರು ಸಿಕ್ಕದ ನಂತರ ನಾನೀಗ ಹೊರಗಡೆ ಬಂದಿರೋದು. ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಮನೆಯವ್ರು ನೋಡ್ತಾರೆ, ಮಿಕ್ಕಿದ ಕೆಲಸ ನಮ್ಮ ಮ್ಯಾನೇಜರ್ ಇದ್ದಾರೆ, ಎಲ್ಲರೂ ಹುಡುಗಿರಿದ್ದಾರೆ, ಒಳ್ಳೆಯವರಿದ್ದಾರೆ, ನಮ್ಮ ಮಕ್ಕಳ ಥರ ಇದ್ದಾರೆ ಅವರು, ಅವರೆಲ್ಲ ನೋಡ್ಕೊಳ್ಳೋರು. ನಾನು ಶನಿ ಭಾನುವಾರ ಮಾತ್ರ ಈ ಥರ ಗ್ರೌಂಡ್ ವರ್ಕ್ ಮಾಡ್ಕೊತಾ ಹೋಗ್ತೀನಿ, ಅದರಲ್ಲಿ ಲಿಸ್ಟ್ ಮಾಡ್ಕೊತೀನಿ. ಅದು ನೋಡಿಕೊಂಡು ನನಗೆ ಅನುಭವದಿಂದ ಗೊತ್ತಾಗುತ್ತೆ ಅವ್ರು ಎಷ್ಟು ಜಿನೈನ್ ಅಂತ, ಅಲ್ಲಿ ವರ್ಕ್ ಹೆಂಗಿದೆ ಏನು ಅಂತ ಹೇಳ್ಕೊಂಡು ಅವ್ರನ್ನ ಲಿಸ್ಟ್ ಮಾಡ್ಕೊತ ನಾನು ವಿಡಿಯೋಸ್ ತೆಗಿತಾ ಬರ್ತೇನೆ.
0: ಅದಕ್ಕೆ ವಿಡಿಯೋ ತೆಗಿಯೋದಕ್ಕೆ ನೀವು ಸ್ಪೆಷಲ್ ಆಗಿ ಒಂದು ಕ್ಯಾಮರಾಮ್ಯಾನ್ ಟೀಮ್ನ ಕರ್ಕೊಂಡು ಹೋಗ್ತಾರೆ? ಎಷ್ಟು ಜನ ಇರ್ತಾರೆ ಟೀಮಲ್ಲಿ?
1: ನಾನು ಸದ್ಯಕ್ಕಂತೂ ಒಬ್ಬರು ಮೇಡಮ್, ಒಬ್ಬನೇ. ಯಾಕಂದ್ರೆ ನನಗೆ ಅಷ್ಟೊಂದು ಇದೆಲ್ಲ ಕೈಯಿಂದ ಏನೋ ಇದರಲ್ಲಿ ಇನ್ಕಮ್ ಅನ್ನೋದು ಎಂಥದ್ದಿಲ್ಲ, ನನ್ನದೊಂದು ಪ್ಯಾಷನ್. ಹಾಗಾಗಿ ಒಂದು ಕ್ಯಾಮರಾಮ್ಯಾನ್ ಮಾಡ್ಕೊತ ಇದ್ದೀನಿ, ಅವ್ರಿಗೆ ಒಂದು 20,000 ರುಪೀಸ್ ಅವ್ರ ಪರ್ ಮಂತ್ ಪೇ ಮಾಡ್ತಾ, ಅವ್ರು ಅಷ್ಟೇ ನನ್ನ ಮಗನ ತರ ಇರ್ತಾನೆ. ಈ ತರ ಎಲ್ಲರೂ ಕೋಆಪರೇಟ್ ಮಾಡಿದ್ರೆ ನಾನು ಒಂದಿಷ್ಟು ಮಾಡ್ಲಿಕ್ಕೆ ಸಾಧ್ಯ.
0: ಈ ಎಲ್ಲ ಕಲಾವಿದರನ್ನ ನೀವು ಸಮಾಜಕ್ಕೆ ಪರಿಚಯಿಸೋದ್ರಿಂದ ನಿಮ್ಗೇನದ್ರಿಂದ ಲಾಭ ಇದೆ?
1: ಇಲ್ಲ ಮೇಡಮ್, ನೀನು ಯಾವುದೇ ಒಂದು ವಿಡಿಯೋಗೆ ಯಾರು ಎಲ್ಲಿ ಹೋದ್ರು ಒಂದು ಪೈಸಾ ಅವ್ರ ಹತ್ರ ತಗೊಳ್ಳೋದಿಲ್ಲ. ನನಗೆ ಅದು
0: ನಿಮ್ಮ ಓನ್ ಇನ್ವೆಸ್ಟ್ಮೆಂಟ್, ನಿಮ್ಮ
1: ಆತ್ಮತೃಪ್ತಿಗೆ.
0: ಈ ಎಲ್ಲ ಕಲಾವಿದರನ್ನ ನೋಡಿದಾಗ ನಿಮ್ಗೆ ಈಗ ಒಂದು ಸೀರೆಗೆ ಬಣ್ಣ ಹಚ್ಚುವಂತವ್ರು ಇರ್ಬಹುದು, ಸಾಕಷ್ಟು ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಲ್ಲ, ಸುಮಾರು ಎಷ್ಟು ಜನನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ?
1: ಈಗ ನನಗೆ 4 ಮಂತ್ಸ್ ಆಗಿ 5th ಮಂತ್ ನಂದು ರನ್ನಿಂಗ್ ಆಗ್ತಾ ಇದೆ. ಅದ್ರ ಒಳ್ಳೆ ವ್ಯೂವರ್ಸ್ ಇದಾರೆ, ಸಬ್ಸ್ಕ್ರೈಬ್ಸ್ ಒಳ್ಳೆದಾಗಿದೆ. ಇಷ್ಟವರೆಗೂ ನಾನು ಒಂದು 60-70 ಕಲಾವಿದರನ್ನ ಮಾಡಿದ್ದೀನಿ. ಮಾಮೂಲು ಕೆಲವೊಂದು ಅದು ಮಿಕ್ಸ್ ವಿಡಿಯೋಸ್ ಸ್ವಲ್ಪ ಬೇರೆದಿದ್ರು ಸುಮಾರು 60-70 ಜನ ನನಗೆ ಪರಿಚಯ ಆಗಿದ್ದಾರೆ. ಒಳ್ಳೆ ಆಸ್ತಿ ಮಾತ್ರ ಮಾಡಿದ್ದೀನಿ ಮೇಡಮ್. ನಾನು
0: ಯಾವ್ಯಾವ ಕಲೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ?
1: ಮೊಟ್ಟ ಮೊದಲು ನಾನು ಹೇಳಬೇಕು ಅಂತಂದ್ರೆ, ಚನ್ನಪಟ್ಟಣದಲ್ಲಿ ಇಲ್ಲಿ ಒಂದು ವೆರಿ ವೆರಿ ಯೂನಿಕ್ ಸಿಸ್ಟರ್ಸ್, ಅವರು ಬಹಳ ಚಂದ ಇತ್ತು. ಅವರು ಅಷ್ಟೇ ಒಂದು 35-40 ವರ್ಷಗಳಿಂದ ಅವರು ಬರೀ ಗೊಂಬೆಗಳನ್ನು ಮಾಡಿದ್ರು. ನಮ್ಮ ಚನ್ನಪಟ್ಟಣದ ಗೊಂಬೆಗಳಿಗೆ ಇದಂದರೆ ದಸರಾ ಗೊಂಬೆಗೆ ನಮ್ಮ ಮೈಸೂರು ಫೇಮಸ್ ಅಲ್ಲ ಮೇಡಮ್, ಕರ್ನಾಟಕನ ಫೇಮಸ್ಸು. ಅದರಲ್ಲ ಗೊಂಬೆಗಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದರೆ ಎಕ್ಸ್ಪರ್ಟ್. ಮತ್ತು ಕಲೆಕ್ಷನ್ಸು, ಅವರು ಇಡೀ ಮನೆ ಸುಮಾರು 100,000 ಒಂದು 70,000-80,000 ಗೊಂಬೆಗಳೇ ಇಟ್ಟಿದ್ದಾರೆ, ಮತ್ತು 100,000 ಗೊಂಬೆಗಳನ್ನು ಮಾಡಿ ಸೇಲ್ ಮಾಡಿದ್ದಾರೆ. ಒಂದು 5 ಜನ ಸಿಸ್ಟರ್ಸ್ ವೆರಿ ವೆರಿ ಬೆಸ್ಟ್ ಅಂದ್ರೆ ಕರ್ನಾಟಕಲ್ಲೇ ಬೆಸ್ಟ್ ಅನಿಸ್ತದೆ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಮೇಡಮ್. ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀನಿ, ಅವ್ರ ಮನೆಗೆಲ್ಲ ನೋಡಿದ್ದೀನಿ. ಅವ್ರ ಪ್ರತಿಯೊಂದು ರೂಮಲ್ಲಿ ಗೊಂಬೆಗಳ ಬಾಕ್ಸ್ಗಳೇ, ತುಂಬ ದೊಡ್ಡದು. ಅವ್ರ ತಾತ ಕಾಲದ್ದು ಮನೆ ಅದು, ಸಿಕ್ಕಾಪಟ್ಟೆ ದೊಡ್ಡ ಮನೆ, ಅದರಲ್ಲೆಲ್ಲ ಗೊಂಬೆಗಳೇ. ಚನ್ನಪಟ್ಟಣ ಗೊಂಬೆ ಮತ್ತು ಬೇರೆದು ಕಲೆಕ್ಷನ್ ಕಲೆಕ್ಟ್ ಮಾಡಿದ್ರು ಸಹ ನಮ್ಮ ಚನ್ನಪಟ್ಟಣದ ಗೊಂಬೆಯಲ್ಲಿ ಕೈಯಾರ ಅವ್ರು ಮಾಡಿರೋದು ಅಲಂಕಾರದಿಂದ. ಆ ಅಲಂಕಾರ, ಆ ಯೂನಿಕ್ ವರ್ಕ್ ನೀವು ನಿಮ್ಗೆ ಎಲ್ಲೂ ಸಿಗೋದು ಇಲ್ಲ ಮೇಡಮ್. ಅಂತ ಯೂನಿಕ್ ವರ್ಕ್ಗಳು, ನನಗೆ 2 ಪದಗಳು ಸಾಲಲ್ಲ ಅವ್ರನ್ನ ಹೊಗಳಿಕ್ಕೆ. ನಾನು ಅಂದ್ರೆ ಕಳ್ಳ ನೀರ ಬಂದ್ಬಿಡ್ತಲ್ಲಿ ಕೂತ್ಕೊಂಡು.

0: ಅಷ್ಟು ಖುಷಿ ಆಗೋಯ್ತು. ಎಷ್ಟು ಕಷ್ಟ ಪಡ್ತಿದ್ರ, ಎಷ್ಟು ಇನ್ವೆಸ್ಟ್. ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯ್ಸ್, ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲರೂ ಆ ಥರ ಒಳ್ಳೊಳ್ಳೆ ಪೋಸ್ಟ್ ನಲ್ಲಿ ಇದ್ದವರು. ಒಂದು ಪೈಸಾ ಅವ್ರು ಅಂದ್ರೆ ಜೀವನ ಮಾಡ್ಲಿಕ್ಕೆ ಒಂದಿಷ್ಟು ದುಡ್ಡು ಮಾಡಿದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಗೊಂಬೆಗಳೇ, ಎಲ್ಲ ಇನ್ವೆಸ್ಟ್ ಮಾಡಿರೋದು. ಗೊಂಬೆಗಳಿಗೆ ಬೇಕಾಗಿದ್ದ ಅಲಂಕಾರಗಳು
1: ಒಂದೊಂದು ಇವರೇ ಸಂಸ್ಕೃತಿಯ ವಾಹಕ
0: ಬಹಳ. ಅವ್ರ ಮುಂದಿನ ಜನರೇಷನ್ಗೆ ಎಷ್ಟು ಮಾದರಿ ಅಲ್ವಾ ಮೇಡಮ್ ಇದು. ಈಗ ನಾವೆಷ್ಟು 100 ಕೋಟಿ ಸಂಪಾದನೆ ಮಾಡಬಹುದು, ಇಂಥ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ವಲ್ಲ.
1: ಹೌದು,
0: ಬಹಳ ಬಹಳ ಖುಷಿ ಆಗುತ್ತೆ ಇಂಥವ್ರನ್ನೆಲ್ಲ ಭೇಟಿಯಾದಾಗ.
1: ಆಮೇಲೆ
0: ಆಮೇಲೆ ಇದು ವೀವರ್ಸ್ ಮೇಡಮ್, ನನಗೆ ಮನಸ್ಸಿಗೆ ಹತ್ತಿತ್ತು, ಮನಸ್ಸಿಗೆ ಹತ್ತಿತ್ತು ಬಹಳ. ಅಂತಂದರೆ ನಾನು ಮೊದಲು ಇದು ಗೊತ್ತಿರಲಿಲ್ಲ, ಈ ಸೀರೆಗಳಲ್ಲಿ ಮಾಮೂಲು ಈ ಆರ್ಟ್ ಬೇರೆ ಇತ್ತು. ಸೀರೆ ಅಂತಂದರೆ ಬರೀ ಶಾಪಲ್ಲಿ ಏನೋ ಮಿಷನಲ್ಲಿ ಬರುತ್ತೆ ಅಂತ ಅಷ್ಟೇ ಇತ್ತು ನನ್ನ ತಲೆಯಲ್ಲಿ. ಆಮೇಲೆ ನಾನು ಇಲ್ಲಿ ಮೊಳಕಾಲ್ಮೂರು, ಆಮೇಲೆ ಇದಕ್ಕೆ ಕಿಲ್ನ ಇದೆ ಕಲ್ಲೂರು ಆ ಕಡೆ ಹೋದಾಗ ನನಗೆ ಭಾಳ ಖುಷಿಯಾಯಿತು. ಇಷ್ಟು ಕಷ್ಟ ಇದೆ ಆ ಸೀರೆ ಮಾಡೋಕ್ಕೆ, ಇಷ್ಟು ಟ್ಯಾಲೆಂಟ್ ಬೇರೆ, ಸ್ಕಿಲ್ ಬೇಕಾ ಅಂತ ಆವಾಗ ಗೊತ್ತಾಯಿತು. ಆಮೇಲೆ ನನಗೆ ನ್ಯಾಷನಲ್ ಅವಾರ್ಡ್ಸು, ಸ್ಟೇಟ್ ಅವಾರ್ಡ್ ವಿನ್ನರ್ಸ್ ಅವರೆಲ್ಲ ಸಿಕ್ಕಿದಾಗ, ಅವ್ರು ನೋಡಿದಾಗ ನನಗೆ ಭಾಳ ಖುಷಿಯಾಯಿತು. ಭಾಳ ಅಂದರೆ ಭಾಳ ಹೆಮ್ಮೆನೂ ಅನ್ನಿಸ್ತು. ಓ, ಇಷ್ಟು ಸೀರೆಗಳು ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದೆ, ಆದರೆ ನಮ್ಮ ಕರ್ನಾಟಕದವ್ರಿಗೆ ಗೊತ್ತಿಲ್ವಲ್ಲ ಅನ್ನೋದು ಒಂದು ನೋವಿತ್ತು. ಹಾಗಾಗಿ ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ
1: ಇದ್ದೀನಿ.
0: ತುಂಬಾ ಮೇಡಮ್, ಅವರೆಲ್ಲ ವಿಪ್ಸ್ ಅಂತ ಅವರೆಲ್ಲ ಹಾಕ್ತಾರಲ್ಲ ವಾಪ್ಸ್ ಎಲ್ಲ ಮಾಡೋದು, ಅದರ ಕಲರ್ ಕಾಂಬಿನೇಷನ್ಸು, ಆ ಮೋಟಿವ್ಸ್ ಮೇನು. ಆ ಮೋಟಿವ್ಸು ಸ್ಪೆಷಲ್ ನಮ್ಮ ಕರ್ನಾಟಕದ್ದು. ಇನ್ನು ಇಳಕಲ್ಲೊಂದು ಬಾಕಿ ಇದೆ, ಅಲ್ಲಿಗೆ ಹೋಗಬೇಕು. ಮಿಕ್ಕಿದ್ದೆಲ್ಲ ತುಂಬ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ನನ್ನ ದೊಡ್ಡಬಳ್ಳಾಪುರದಲ್ಲಿ ಒಂದು ವ್ಯೂವರ್ಸ್ ಬಗ್ಗೆ ನಾನು ಹೇಳಬೇಕು ಇಲ್ಲಿ. ಎಷ್ಟು ಚೆನ್ನಾಗಿ ಅಂತಂದರೆ ಲಹರಿ ಹ್ಯಾಂಡ್ಲೂಮ್ಸ್ ಅಂತ ಅವ್ರದ್ದು ಕಾಟನ್ಸ್ ಮೇಡಮ್, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಪ್ಯೂರ್ ಕಾಟನು ರೇಷ್ಮೆ ಡಿಸೈನ್ಸ್ನೆಲ್ಲ ಅದರಲ್ಲಿ ಅಪ್ಲೈ ಮಾಡಿದ್ದಾರೆ, ಮತ್ತು ಒರಿಜಿನಾಲಿಟಿನೂ ಬಿಟ್ಟಿಲ್ಲ. ಆ ಕಾಟನ್ ಮೇಲೆ ತುಂಬ ಪ್ರಯೋಗಗಳು ಮಾಡಿದ್ದಾರೆ. ಮಸ್ಟ್ ಎಷ್ಟು ಅಂದರೆ 250 ರೂಪೀಸ್ ಅದು. ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ 250, ಅದೇ ನಿಮಗೆ 250 ಇಲ್ಲಿ ಅಲ್ಲಿ 400 ರೂಪಾಯಿದು. ಇಲ್ಲಿ ಶೋರೂಮಲ್ಲಿ ನಿಮ್ಗೆ ನೋಡಬೇಕು ಅಂತಂದರೆ ಒಂದು 800 ರೂಪಾಯಿಂದ 1000 ರೂಪಾಯಿವರೆಗಿದೆ. ಅಷ್ಟು ಕ್ವಾಲಿಟಿ, ಕಲರ್ ಕಾಂಬಿನೇಷನ್ಸು, ಅವಳು ಡೆಡಿಕೇಶನ್ ನೋಡಿ ನನಗೆ ಖುಷಿಯಾಯಿತು. ಮೊನ್ನೆ ಅದನ್ನು ತೆಗೆದುಬಿಟ್ಟು ಬಂದಿದ್ದೀನಿ. ಬ್ಯೂಟಿಫುಲ್ ಇದೆ ಮೇಡಮ್, ಅಂದರೆ ಹುಡುಕ್ಬೇಕು. ಇಲ್ಲಿ 100 ಜನನೂ ವೀವರ್ಸ್ ಇರ್ತಾರೆ, ಅದರಲ್ಲಿ ಅಥೆಂಟಿಕ್ ಆಗಿ ಏರ್ ಮಾಡ್ತಾರೆ. ಕ್ವಾಲಿಟಿ, ಡಿಸೈನು, ಮತ್ತು ಅವ್ರ ಡೆಡಿಕೇಶನ್ ಅಲ್ಲಿ ಭಾಳ ಇಂಪಾರ್ಟೆಂಟ್. ಇನ್ನೊಂದು ಮನಸ್ಸು, ಭಾವ, ಏನಂತೀರಿ, ದೃಷ್ಟಿ, ಈ ಮೂರು ಒಂದು ಕಡೆ ಕೇಂದ್ರೀಕರಿಸಿ ಅದರಂದು ಒಂದು ಮನೋಭಾವದಿಂದ ಭಕ್ತಿಯಿಂದ ಮಾಡಿದಾಗ ಎಲ್ಲ ಆರ್ಟ್ ಚೆನ್ನಾಗಿ ಬರುತ್ತೆ.
1: ಫಸ್ಟ್ ಕೇಳಿ ನಿಮ್ಮನ್ನ, ನಿಮ್ಮ ಈ ಸೀರೆ ತುಂಬಾ ಚೆನ್ನಾಗಿದೆ ಅಂತ. ಇದು ಎಲ್ಲಿಂದ ಹುಡುಕೊಂಡು?
0: ಕಾಳಹಸ್ತಿ ಮೇಡಮ್, ಕಾಳಹಸ್ತಿ ಕಾಟನ್ ಮೇಲೆ ಕಲಂಕಾರಿ ಹಂಸಗಳದ್ದು ಡಿಸೈನ್ ಮಾಡಿರೋದು, ಹ್ಯಾಂಡ್ ಪೇಂಟಿಂಗ್, ಬ್ಯೂಟಿಫುಲ್ ಆಗಿರುತ್ತೆ ಮೇಡಮ್. ನನಗೆ ಬಹಳ ಖುಷಿ ಇದು ಮಾಡ್ಬೇಕು ಅಂತಂದ್ರೆ.
1: ನೀವು ಮಾಡ್ತೀರಾ?
0: ಪೇಂಟ್ ಮಾಡ್ತೀನಿ, ಹ್ಯಾಂಡ್ ಪೇಂಟಿಂಗು, ಮನೆ ವರ್ಕ್ಶಾಪ್ನು ಮಾಡ್ತೀವಿ. ಹೆಣ್ಮಕ್ಳಿಗೆ ನಾನು ಎಲ್ಲರ ಹತ್ರ ಒಂದು ಬೇರೆ ಕಡೆ ಒಂದು 10,000 ಇಟ್ಕೊಳ್ಳಿ, ನಾನು ಮದುವೆ ಒಂದು 2,000ರಲ್ಲಿ ಮಾಡ್ತೀನಿ ಹೆಣ್ಮಕ್ಳಿಗೆ. ಅಷ್ಟು ಕಮ್ಮಿ, ಯಾಕಂತಂದ್ರೆ ಮೆಟೀರಿಯಲ್ಗಾದ್ರೂ ನಾನು ಕೈಯಿಂದ ಹಾಕ್ಲಿಕ್ಕೆ ಕಷ್ಟ ಆಗ್ತದಲ್ಲ, ಅಷ್ಟು ಮಾಡಿಕೊಂಡು ನಾನು ಮಿನಿಮಮ್ ಚಾರ್ಜ್ ಮಾಡಿ. ಇದ್ರ ಕಲೆ ಅನ್ನೋದು ಬಹಳ ಮುಂದುವರಿಸ್ಕೊಂಡು ಹೋಗ್ಬೇಕು, ಇನ್ನು ಚೆನ್ನಾಗಿದೆ ಅಂತ ಹಾಕೋದಲ್ಲ. ಇಂಟ್ರೆಸ್ಟ್ ಇದ್ದವ್ರು ಕಲೀಲಿ, ಮುಂದಕ್ಕೆ ಹೋಗ್ಲಿ ಅನ್ನೋದು. ಮತ್ತೆ ಮಕ್ಕಳಿಗೆ ನಾವೇನಾದ್ರೂ ಬಿಟ್ಟು ಹೋಗ್ಬೇಕಲ್ಲ, ಮೇಯ್ನ್ ನಾವು ಮಾಡಿ ನಾವು ಉಟ್ಕೊಂಡು ಹೋಗೋದಲ್ಲ, ಅದನ್ನ ಒಬ್ಬರಿಂದ ಒಬ್ಬರು ಮುಂದೆ ಹೋಗ್ತಾ
1: ಭಾರತ ಸಂಸ್ಕೃತಿಯನ್ನ ಪರಿಚಯಿಸಬೇಕು.
0: ಅದಂತೂ ತುಂಬಾ ಇಂಟೆನ್ಷನ್ ಇದೆ ನನಗೆ.
1: ಈಗ ನೀವು ಮಾತಾಡ್ಬೇಕಾದ್ರೆಲ್ಲ ಹೇಳ್ತಾ ಇದ್ರಿ, ನಮ್ಮ ಇದರಲ್ಲಿ ಉದ್ಯಮದಲ್ಲಿ ಇರೋದು ಹೆಣ್ಮಕ್ಳು, ನಾ ಹುಡುಕಿದ್ದ ಹೆಣ್ಮಕ್ಳು ಅಂತೆಲ್ಲ. ಈ ಒಂದು ಹೆಣ್ಮಕ್ಕಳ ಅಭಿಮಾನ ನಿಮಗೆ ಈ ಕಲೆ ಶುರು ಮಾಡಿದಾಗ್ಲೇ ಶುರು ಆಯ್ತಾ, ಅಥವಾ ನೀವು ಹೆಣ್ಣು ಅನ್ನೋ ಕಾರಣಕ್ಕೆ ಇನ್ನೊಂದು ಹೆಣ್ಣಿಗೆ ಪ್ರತಿಸ್ಪಂದಿಸ್ತೀರಾ?
0: ಮೇಯ್ನು ಹೆಣ್ಣು ಅನ್ನೋದಿದ್ ಅಂದರೆ ನಾನು ಪುರುಷದ್ವೇಷಿ ಅಂತಲ್ಲ, ಹೆಣ್ಣು ಮಕ್ಕಳಿಗೆ ಟಾಸ್ಕ್ಗಳು ಬಹಳ ಇರುತ್ತೆ ಮೇಡಮ್. ನನ್ನ ಅನುಭವದಿಂದ ನಾನು ಹೇಳಿರೋದು, ನಾನು ಸಪೋರ್ಟ್ ಮಾಡ್ತಾ ಇರೋದು ಇದೆ. ಮದುವೆ ನಂತರ ನಾನು ಒಂದು ಎಕ್ಸ್ಪೀರಿಯನ್ಸ್ ಚಿಕ್ಕದು ಹೇಳ್ತೀನಿ. ನಾನು ಏನೋ ಬರೀಲಿಕ್ಕೆ ನಾನು ತುಂಬ ಆರ್ಟಿಕಲ್ಸ್ ಬರಿತಾ ಇರ್ತೀನಿ, ಆ ಭಾವನೆಗಳನ್ನು ನನ್ನ ಪುಸ್ತಕ ಪೆನ್ ಹಿಂಗೆ ಎತ್ಕೊಂಡವಾಗ ಏನೋ ಬರುತ್ತೆ ಆ ಭಾವನೆ ಅನ್ನೋದು. ಅಲ್ಲಿಗೆ ಏನೋ ಒಂದು ಕಟ್ ಆಗುತ್ತೆ, ಅಲ್ಲಿ ನಾವು ಇಮ್ಮಿಡಿಯೇಟ್ ಹೋಗ್ಬೇಕಲ್ಲಿ. ನನ್ನ ಅಲ್ಲಿ ಕರೀತಾರೆ, ರೇವತಿ ಇದೇನೋ ಹಾಗೆ ಹೀಗೆ ಅಂತ ಕರೆದಾಗ ಹೋಗೋವಾಗ ಅಲ್ಲಿ ಕಟ್ಟಾಗ್ಬಿಡುತ್ತೆ ಆ ಆರ್ಟ್. ಮತ್ತೆ ನನ್ನ ಮನಸ್ಸನ್ನು ಅಲ್ಲಿಗೆ ಮತ್ತೆ ತರ್ಕೊ, ತುಂಬ ಟಾಸ್ಕ್ಗಳು ಈ ಥರದ್ದು. ಹಾಗಾಗಿ ಹೆಣ್ಮಕ್ಳು ಮಾಡೋದು ಭಾಳ ಸ್ವಲ್ಪ ಟಾಸ್ಕ್ ಕೆಲಸ ಆಗಿರೋದ್ರಿಂದ ಅಂಥವ್ರು ಮುಂದೆ ಬಂದಾಗ ನಾವು ಮತ್ತಷ್ಟು ಹುಮ್ಮಸ್ಸು ಬರುತ್ತೆ, ಅವ್ರ ಖುಷಿನ ಆಗುತ್ತೆ ಅವ್ರು ನೋಡಿದಾಗ. ಹಾಗಾಗಿ ನಾನು ತುಂಬ ಅವ್ರನ್ನ ಸಪೋರ್ಟ್ ಮಾಡ್ತೀನಿ.
1: ನೀವು ಹೇಳ್ತಾ ಇದ್ರಲ್ಲ ಏನೋ ಮಾಡ್ಬೇಕಾದ್ರೆ ಏನೋ
0: ಅಡಚಣೆ
1: ಬರುತ್ತೆ ಅಂತ, ಅದಕ್ಕಾಗಿ ನೀವು ರಾತ್ರೋನ್ರಾತ್ರಿ ಕಷ್ಟಪಟ್ಟಿರೋದು?
0: ನಾನು ಮಲಗೋದು 3 ವರ್ಷಗಳಾಯ್ತು ಮೇಡಮ್, ನಾನು ಮಲಗೋದೆ 2-3 ಗಂಟೆ ಅಷ್ಟೇ.
1: ನೀವು ಆ ರೀತಿ ರಾತ್ರಿ ಎಲ್ಲ ಕಷ್ಟಪಟ್ಟಂತ ಕಲೆ ಯಾವುದಕ್ಕೆ ಕಷ್ಟಪಟ್ಟರೆ? ಅದಕ್ಕೆ
0: ನಾನು ಎಲ್ಲಕ್ಕೂ ಮಾಡಿದ್ದೀನಿ ಮೇಡಮ್. ಯಾವುದೇ ಮಾಡಿದ್ರು ನಾನು ದೇವರ ಕೆಲಸ ಅನ್ಕೊಂಡು, ಭಗವಂತ ಯಾವಾಗಲೂ ಮೇಡಮ್ ಎಲ್ಲರಿಗೂ ನನಗೆ ಅಲ್ಲ ಚಾನ್ಸ್ ಕೊಡ್ತಾನೆ, ಚಾಯ್ಸ್ ಕೊಡಲ್ಲ.
1: ರಂಗೋಲಿ ಕಾಂಪಿಟೇಷನ್ ಹೇಳಿ
0: ಆ ಥರ ಮಾಡಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಮೊಟ್ಟ ಮೊದಲು ನನಗೆ ಮನಸ್ಸು ಹರಳಿದ್ದೆ ರಂಗೋಲಿನಲ್ಲಿ. ಹಾಗಾಗಿ ಆ ಅವಕಾಶವನ್ನು ನಾನು ಮಿಸ್ ಮಾಡ್ಕೊಂಡಿಲ್ಲ. ಯಾಕಂತಂದರೆ ಅದು

0: ಏನಾದ್ರೂ ಮಾಡಬೇಕು, ತೋರಿಸ್ಬೇಕು ಅನ್ನೋ ಹುಮ್ಮಸ್ಸಿಂದ ರಂಗೋಲಿ ನಾನು ಒಂದು ಸ್ಟೇಜ್ ಬಂದ ಮೇಲೆ ಒಂದು ಎಕ್ಸಿಬಿಷನ್ ಮಾಡೋಣ, ಎಲ್ಲರಿಗೂ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಮಾಡಿದೆ ರಂಗೋಲಿ ಕಾಂಪಿಟೇಷನ್. ನನಗೆ ತಿಳಿದಂತೆ ಎಲ್ಲರೂ ಹೇಳಿದ್ದು, ನಾನು ಸೌತ್ ಇಂಡಿಯಾದಲ್ಲೇ ಫಸ್ಟ್ ವುಮೆನ್ ಇಷ್ಟು ಪ್ರಕಾರದಲ್ಲಿ ನಾನು ರಂಗೋಲಿ ಎಕ್ಸಿಬಿಷನ್ ಮಾಡಿದ್ದು ಅಂತ. ಒಂದೂವರೆ ತಿಂಗಳು ಕಷ್ಟಪಟ್ಟಿದ್ದೀರಿ ಮೇಡಮ್, ಪ್ರತಿ ದಿವಸ ಅದು ಪೋರ್ಟ್ರೇಟ್ಸ್ ರಂಗೋಲಿ ಮತ್ತೆ ರಾಮಾಯಣ ಒಂದೇ ಎಷ್ಟು ಒಂದು 6 ಅಡಿನಲ್ಲಿ ಇಡೀ ರಾಮಾಯಣ ಚಿತ್ರಿಸ್ಕೊಂಡಿದ್ದೀನಿ. ಅದಕ್ಕೆ ನನಗೂ ಹತ್ರ ನನಗೆ ಒಂದು 35-40 hours ಆಗಿದೆ, ಅಷ್ಟು ಸಣ್ಣ ಕ್ಯಾರೆಕ್ಟರ್ಸ್ನ ನಾನು ರಂಗೋನೆಲ್ಲ ಬಿಡಿಸ್ಬೇಕಾದ್ರೆ. ಆ ಥರ ನಾನು ಮತ್ತೆ ಹಳ್ಳಿ ಕೊಟ್ಟಿಗೆಯಿಂದ ಹಿಡಿದು ಮತ್ತೆ ಪೋರ್ಟ್ರೇಟ್ಸು, ನಮಗೆ ಜಡ್ಜ್ ಆಗಿ ನಮ್ಮ ದೊಡ್ಡರಂಗೇಗೌಡರು ವೈಜಯಂತಿ ಕಾಶಿ ಅವರು ಬಂದಿದ್ರು, ಅವ್ರಿಗೂ ಗೊತ್ತಿಲ್ಲ ಏನು ರಂಗೋಲಿ ಅಂತ, ಅವರೂ ಸ್ವಲ್ಪ ಪಾಪ ಹೆಣ್ಮಗಳು ಏನೋ ಮಾಡ್ತಿದ್ದೆ ಅಂತ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ರು ಗೆಸ್ಟ್ ಆಗಿ. ಆದರೆ ಅಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು ಮೇಡಮ್ ಇಷ್ಟು ಚಂದ, ನಾನು ಅವ್ರನ್ನ ಬಿಡಿಸಿದ್ದೆ, ವೈಜಯಂತಿ ಕಾಶಿ ಅವ್ರನ್ನ ದೊಡ್ಡರಂಗೇಗೌಡರ ರಂಗೋನಲ್ಲೇ ಬಿಡಿಸಿದ್ದೆ. ಅವ್ರು ತುಂಬ ಖುಷಿಪಟ್ಟರು, ಎಷ್ಟು ಚೆಂದಾಗಿ ಮಾತಾಡಿದ್ದೆ, ನಾನು ಒಂದು ಐಡಿಯಾ ಇರಲಿಲ್ಲ ಇಲ್ಲಿ ಮಾಡಿದ್ದು ಅಂತ. ನಾನು ಆ್ಯಕ್ಚುಲಾಗಿ ರಂಗೋಲಿ ರೇವತಿ ಅಂತಲೇ ಸುಮಾರು ಜನಕ್ಕೆ ನಾನು ಪರಿಚಯ, ಹಾಗಾಗಿ ತುಂಬ ಕಷ್ಟಪಟ್ಟಿದ್ದೀನಿ ಅದನ್ನ ರಾತ್ರಿ ಹಗಲು. ಅದರಲ್ಲಿ ಟಾಸ್ಕ್ಗಳು ಅಂತಂದ್ರೆ ಇಲಿಗಳು ಓಡಾಡೋದು ಅದರ ಮೇಲೆ ರಾತ್ರಿ ಹೊತ್ತು, ರಂಗೋಲಿ ಎಲ್ಲ ಮೇಡಮ್ ಅದು ಆ ತರ ಮಾಡಿದಾಗ ಟಾಸ್ಕ್ಗಳ ಮಾಮೂಲು ಇರುತ್ತೆ, ಎಲ್ಲ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ.
1: ಈಗ ಈ ನಿಮ್ಮ ಉದ್ಯಮ ಮತ್ತೆ ಬೇರೆ ಉದ್ಯಮಗಳಿಗೆ ಸಂಯೋಜಕಿಯಾಗಿ ಕೆಲಸ ಮಾಡೋದ್ರಲ್ಲೇ
0: ಮೊದಲಿಂದನೂ ಅಷ್ಟೇ, ಸಂಗೀತ ಡ್ಯಾನ್ಸ್ ಯಾವುದೇ ಒಂದು ಪ್ರಕಾರ ಆಗಲಿ ಬಹಳ ನನ್ನ ಮನಸ್ಸಂತೂ ನವಿಲ್ ತರ ಡ್ಯಾನ್ಸ್ ಮಾಡುತ್ತೆ. ನಾನು ಎಲ್ಲಾದ್ರೂ ನೋಡಿದ್ರು ಅಷ್ಟೇ ಮನಸ್ಸು ಆ ತರ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ನಾನು ಅಟ್ಲೀಸ್ಟ್ ಆ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ಅಂತ ಎಲ್ಲ ಕಲೆಗಳಲ್ಲೂ ನಾನು ಒಂದು ಹೇಳ್ಕೊಡೋದಾಗ್ಲಿ ಮತ್ತೆ ಪ್ರೋತ್ಸಾಹ ಕೊಡೋದಾಗ್ಲಿ ಮಾಡ್ತಾ ಇದ್ದೀನಿ. ಆರ್ಟಿಸ್ಟ್ಗಳಿಗೆ ನನ್ನ ಮಟ್ಟಿಗೆ ಏನು ಇದೆಯೋ ಅಷ್ಟು ನಾನು ಪ್ರೋತ್ಸಾಹ ಕೊಡ್ತೀನಿ, ಕೊಡ್ತಾನೂ ಇರ್ತೀನಿ ಮೇಡಮ್.
1: ಆದ್ರೆ ಈಗ ಆಸ್ ಎ ಸೀನಿಯರ್ ಸಿಟಿಜನ್ ಎಲ್ಲೋ ಒಂದ್ ಕಡೆ ದೇಹ ಬೇಡ ಅನ್ನತ್ತೆ ಅನ್ಸತ್ತ,
0: ಎಲ್ಲರೂ ಅದೇ ಅಂತಾರೆ. ಅದು ಹೆಂಗ್ ಮಾಡ್ತೀನಿ ನಾನು, ಆವತ್ತು ಒಂದು 10 ವರ್ಷದ ಹಿಂದೆ ಹೆಂಗಿದ್ದೀನೋ ಈವಾಗ್ಲೂ ಹಾಗೆ ಇದ್ದೀನಿ ಮೇಡಮ್. 3 floors ಪ್ರತಿ ದಿವಸ ನಾನು ಒಂದು 6 ಸಲ ಹತ್ತಿ ಇಳಿತಾ ಇರ್ತೀನಿ. ಎಲ್ಲ ಒಂದೊಂದು 2 floors 3 floors ಇದೆ ನಂದು, ಹತ್ತಿ ಇಳಿತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಈವಾಗ್ಲೂ ನನಗಂತೂ ಏನೋ ನಂಬರ್ಗೆ ಅಷ್ಟೇ ಮೇಡಮ್, ನನಗೆ 50+ ಅಂತ, ನನ್ನ ಮನಸ್ಸಿಗೆ ಮಾತ್ರ 20+.
1: ಇದ್ರ ಮಧ್ಯೆ ನಿಮ್ಮ ಸಂಸಾರ
0: ಬೆಳಗ್ಗೆ ಎದ್ದ ತಕ್ಷಣ ಅದು ಒಂದು 10 ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ.
1: ಜವಾಬ್ದಾರಿಗಳು ಹೆಚ್ಚಿದೆ.
0: ಹೌದು, ಮೊಮ್ಮಗಳಿದ್ದಾಳೆ, ಎಲ್ಲ ಇರುತ್ತೆ ಅದ್ರ ಜೊತೆಗೆ. ಅದನ್ನು ಅದು ಅದು ಏನಂತಂದ್ರೆ ಕಲೆ ಜೊತೆನೆ ನನ್ನ ಮೊಮ್ಮಗಳು ಸಹ, ನನ್ನ ಗಂಡನೂ ಅದ್ರ ಜೊತೆನೆ, ಎಲ್ಲಾನು ಅದರ ಅದು ಸಪ್ರೇಟ್ ಅನ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಅದರ ಜೊತೆಗೆ ಆಗುತ್ತೆ, ಆದ್ರೆ ಟಾಸ್ಕ್ಗಳು ಬರುತ್ತೆ. ಹಾಗಂತ ಯಾವುದು ಬಿಡೋ ಹಾಗಿಲ್ಲ, ಮಾಡ್ತಾ ಇದ್ದಾಗ ಮುಂದಕ್ಕೆ ಭಗವಂತ ದಾರಿ ತೋರಿಸ್ತಾನೆ. ನಾನು ಯಾವ್ದು ಸಪ್ರೇಟ್ ಅಂದ್ಕೊಂಡಿಲ್ಲ, ನನ್ನ ಜೀವನಾನೇ ಅದ್ರ ಮುಂದೆ ಸಾಕ್ತಾ ಇದೆ, ಜೊತೆ ಜೊತೆನಲ್ಲೇ ಹೋಗ್ತಾ ಇದೆ.
1: ಒಟ್ಟಾರೆ ರೇವತಿ ಅವರೇ, ಒಂಥರ ನಿಮ್ಮನ್ನ ನೋಡ್ತಿದ್ರೆ ಏನನ್ಸತ್ತೆ ಗೊತ್ತಾ, ಸ್ಫೂರ್ತಿಯ ಚಿಲುಮೆ ನೀವು ಅನ್ಸತ್ತೆ. ಯಾಕೆ ಅಂದ್ರೆ ಎಲ್ಲರೂ ಅಯ್ಯೋ ಮದ್ವೆ ಆಯ್ತು, ಮಕ್ಕಳಾಯ್ತು, ಇನ್ನೇನಿದೆ ಜೀವನ ಅನ್ನೋ ಕಾಲದಲ್ಲಿ ನಿಮ್ಮ ಜೀವನವನ್ನ, ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿ ಇವತ್ತು ಅಯ್ಯೋ ವಯಸ್ಸು ಅನ್ನೋದು ನಂಬರ್ ಅಂತ ಹೇಳ್ತಿರಲ್ಲ, ಇದು ಸ್ಫೂರ್ತಿ ಆಗ್ಬೇಕು ನಮ್ಮ ಹೆಣ್ಮಕ್ಳಿಗೆ ಅಲ್ವಾ.
0: ಈ ವಿಷಯ ಒಂದೇ ಒಂದೇ ಹೇಳ್ತೀನಿ ಮೇಡಮ್, ನನಗೇನು ಅಂತ ಅಂದ್ರೆ ಪ್ರತಿ ದಿವಸ ಎಂಜಾಯ್ ಮಾಡ್ತೀನಿ ಲೈಫ್ನ, ಭಾಳ ಎಂಜಾಯ್ ಮಾಡ್ತೀನಿ. ಮತ್ತೆ ಏನಾದರೂ ಮಾಡಬೇಕು, ಈ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ ಮೇಡಮ್. ಈಗ ನಾನು ರಂಗೋಲಿನಲ್ಲಿ ಇಷ್ಟು ಅನುಭವ ಇರೋದ್ರಿಂದ ಒಂದು 6 ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ, ಪುಸ್ತಕನೂ ಬರಿತಾ ಇದ್ದೀನಿ ಕನ್ನಡದಲ್ಲೇ. ಅದೊಂದು ಆಸೆ ನನಗೆ. ನೀವು ಯಾವಾಗಲೂ ಟಾಪಲ್ಲೇ ಯೋಚನೆ ಮಾಡೋಕೆ ದರಿದ್ರೆ ಏನು ಬೇಡ, ಆರಾಮ್ಸೆ ಯೋಚನೆ ಭಾಳ ದೊಡ್ಡದಾಗಿ ಇಟ್ಕೊಳ್ಳಿ, ಅಟ್ಲೀಸ್ಟ್ ಅದು ರೀಚ್ ಆಗೋದ್ರಲ್ಲಿ ಒಂದಿಷ್ಟಾದ್ರೂ ನಮ್ಮ ಕೈ ಸಿಗುತ್ತೆ.
1: ಮಕ್ಕಳಿಗೆ ಯೂಶುವಲ್ ಆಗಿ ಎಕ್ಸಾಮ್ ಫೇಸ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಯೋಚನೆ ಮಾಡ್ಕೊ, ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಬರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಫಸ್ಟ್ ರ್ಯಾಂಕ್ ಬರಕ್ಕಾಗಲ್ಲ,
0: ಸಾಧ್ಯನೂ ಇಲ್ಲ.
1: ಸೊ ನಾವು ಯೋಚನೆ ಮಾಡೋದು ಬೆಟ್ಟದ ಎತ್ತರಕ್ಕೆ ಯೋಚನೆ ಮಾಡೋಣ, ಅಟ್ಲೀಸ್ಟ್ ಗುಡ್ಡನಾದ್ರೂ ಕೈಗೆ ಸಿಗತ್ತಲ್ಲ ಅಲ್ವಾ. ನಿಜವಾಗ್ಲೂ ನಿಮ್ಮ ಈ ಒಂದು ಸ್ಫೂರ್ತಿ ಹೀಗೆ ಚಿರನೂತನವಾಗಿರ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನಮ್ಮ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಈ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಗೆ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಎಲ್ಲರೂ ಹೆಣ್ಮಕ್ಳು ಹೇಳೋದಷ್ಟೇ ಮೇಡಮ್, ಎಲ್ಲರೂ ಫ್ಯಾಮಿಲಿ ಇದ್ದೇ ಇರುತ್ತೆ, ಅದು ಲೈಫ್ ಲಾಂಗ್ ಇರುತ್ತೆ. ಏನಾದ್ರೂ ನಿಮ್ಮದ್ರಲ್ಲಿ ನೀವೇ ನಿಮ್ಮ ಟ್ಯಾಲೆಂಟ್ನ ಪುಟಗಿಸ್ಕೊಂಡು ಮುಂದಕ್ಕೆ ಸಾಕ್ತಾ ಇದ್ದಾಗ ನೀವೊಂದಿಷ್ಟು ಐಡೆಂಟಿಫೈ ಎಲ್ಲರೂ ಆಗ್ತೀವಿ. ಅದೇ ನಂದು ಸ್ಪೆಷಲ್ ಅಲ್ಲ, ಭಗವಂತ ಬಂದ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ಎಲ್ಲರೂ ಮುಂದೆ ಬರ್ಬೋದು.
1: ಕೇಳಿದರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಉದ್ಯಮಿ ರೇವತಿ ನಾಗರಾಜ್ ಅವರು. ಇವರ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಈಗ ಕೆಲವು ಪ್ರಕಟಣೆಗಳು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. October 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು, ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಕಾಣ ಕೇಳಣ್ಣ.
4: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ, ತೆರೆದ ಹೃದಯ ಬಳಿಕೆ.
0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
5: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
6: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ

0: ಆಕಾಶವಾಣಿ ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ ಈ ಕುರಿತು ಎಜಿ ಹಾಸ್ಪಿಟಲ್ ಆಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಇವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಚೇತನಾ ನಾಯಕ್ ಕೆ. ಆಕಾಶವಾಣಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವಿಶ್ವ ಹೃದಯ ದಿನಾಚರಣೆಯ ಅಂಗವಾಗಿ ನಮ್ಮ ಜೊತೆಗೆ ಎಜಿ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ಹೃದ್ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಇವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಒಂದು ಹೃದ್ರೋಗ ಈಗ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಕಾಣಿಸ್ತಾ ಉಂಟು, ಇದರ ಒಂದು ಆರಂಭಿಕ ಲಕ್ಷಣಗಳೇನು ಮತ್ತೆ ಸಾಮಾನ್ಯ ತಪ್ಪು ಕಲ್ಪನೆಗಳೇನುಂಟು, ಚಿಕಿತ್ಸೆ ಹೇಗೆ, ಅಪಾಯಕಾರಕ ಅಂಶಗಳು, ಆಹಾರ, ಲೈಫ್ ಸ್ಟೈಲ್, ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ನಮಗೆ ಮಾಹಿತಿಯನ್ನ ನೀಡಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.
1: ಡಾಕ್ಟರ್, ಈಗ ಶುರುವಿಗೆ ವಿಶ್ವ ಹೃದಯ ದಿನದ ಆಚರಣೆಯ ಸಂದರ್ಭದಲ್ಲಿ ಒಂದು ಪ್ರತಿ ವರ್ಷವೂ ಒಂದೊಂದು ಮಹತ್ವ ಇರ್ತದೆ. ಸೊ ಈ ವರ್ಷದ ಒಂದು ವಿಶ್ವ ಹೃದಯ ದಿನದ ಮಹತ್ವ ಏನು?
2: ಪ್ರತಿ ವರ್ಷನೂ ನಾವು ವಿಶ್ವ ಹೃದಯ ದಿನ ಅಂತ ಸೆಪ್ಟೆಂಬರ್ 29 ನಾವು ಆಚರಿಸ್ತೀವಿ. ಅದು ಆ ದಿವಸ ಯಾಕೆಂದರೆ 1990 ವರ್ಲ್ಡ್ ಹಾರ್ಟ್ ಫೆಡರೇಷನ್ ಅನ್ನೋದು, ಅದು ವಿಶ್ವದಲ್ಲಿ ಹೃದಯ ರೋಗ ಜಾಸ್ತಿ ಆಗಬಾರ್ದು

0: ಅನ್ನೋದಕ್ಕೆ ವಿಶ್ವದಲ್ಲಿರೋ ಎಲ್ಲರಿಗೂ ಒಂದು ಈ ಸಮಸ್ಯೆಗೆ ಪರಿಣಾಮವಾಗಿ ಕಾಣುವಂಥ ಒಂದು ಕ್ಯಾಂಪೇನ್ ಶುರು ಮಾಡಿತ್ತು. ಹಾಗಾಗಿ ಪ್ರತಿ ವರ್ಷವೂ ಇಡೀ ವಿಶ್ವದಲ್ಲಿ ವರ್ಲ್ಡ್ ಹಾರ್ಟ್ ಡೇ ಅಂತ ನಾವು ಸೆಪ್ಟೆಂಬರ್ ಕೊನೆಯ ದಿವಸ ನಾವು ಅದನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದ ಪ್ರಕಾರ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇರುತ್ತೆ. ಈ ವರ್ಷದ ಥೀಮ್ 2026 ಥೀಮ್ ಏನಂದರೆ ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್ ಅಂತ. ಅದರ ಅರ್ಥ ಏನು ಅಂದರೆ ಇದರಿಂದ 24-26 ನಾವೊಂದು ಡೋಂಟ್ ಮಿಸ್ ಎ ಬೀಟ್ ಅಂತ ಒಂದು ಮಾಡಿದ್ರು ಮೊದಲ ಒಂದು ಥೀಮ್. ಅದು ಈ ವರ್ಷ ಅದನ್ನೇ ಮಾಡಿಫೈ ಮಾಡಿ ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್ ಅಂತ ಮಾಡಿದ್ದಾರೆ. ಅದರ ಅರ್ಥ ಏನು ಅಂದರೆ ಯಾವುದೇ ಹಾರ್ಟಿನ ತೊಂದರೆಗಳ ಲಕ್ಷಣಗಳನ್ನು ನೀವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅಂದರೆ ಅದನ್ನು ಸರಿಯಾಗಿ ನೀವು ತಪಾಸಣೆ ತಗೊಂಡು ಅದನ್ನು ಟ್ರೀಟ್ ಮಾಡಿದ್ರೆ ನಿಮ್ಮ ಹೃದಯ ಲವಲವಿಕೆಯಿಂದ ಹೊಡೆಯುತ್ತೆ, ಅದು ಆದಷ್ಟು ಅದಕ್ಕೆ ಇಂಜುರಿ ಆಗದಂಗೆ ನೋಡ್ಕೋಬೇಕು ಅನ್ನೋದು ಒಂದು ಥೀಮ್. ಅದಕ್ಕೋಸ್ಕರ ಈ ವರ್ಷ ಅವ್ರು ಹೇಳಿರೋದು ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್. ಅದರ ಅರ್ಥ ನೀವು ಹೃದಯದ ಒಂದು ಒಂದು ಆ್ಯಕ್ಷನ್ ತಗೋಬೇಕು ಅಂತಂದರೆ ಹೃದಯಕ್ಕೆ ಸರಿಯಾಗಿ ನೋಡ್ಕೋಬೇಕು ಅಂತ ಒಂದು ಜನರಿಗೆ ತಿಳುವಳಿಕೆ ಹೇಳುವಂಥ ಒಂದು ಕ್ಯಾಂಪೇನ್ ಶುರುವಾಗಿದೆ.
1: ಈಗ ಸಾಮಾನ್ಯ ಜನರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿರ್ತದೆ ಹೃದಯದ ಆರೋಗ್ಯದ ಬಗ್ಗೆ. ಜನರು ಏನೆಲ್ಲ ಒಂದು ಸಾಮಾನ್ಯ ತಪ್ಪು ಕಲ್ಪನೆಗಳು ನಿಮಗೆ ಗೋಚರಕ್ಕೆ ಬರ್ತದೆ?
0: ಈಗ ಸುಮಾರಸಾಗಿ ನಾವು ಹಾರ್ಟ್ ಪೇಷೆಂಟ್ಗಳನ್ನ ನಾವು ನೋಡ್ತೀವಲ್ಲ, ಕೆಲವರು ಹಾರ್ಟ್ ಅಟ್ಯಾಕ್ ಆಗಿದ್ರು ಅವರು ಇದು ಗ್ಯಾಸ್ಟ್ರಿಕ್ ಅಂತ ಹೇಳಿ ಮನೇಲೇ ಅವ್ರದೇ ಒಂದು ಔಷಧಿ ತಗೊಳ್ಳೋದಾಗಲಿ ಒಂದು ಗ್ಯಾಸ್ಟ್ರಿಕ್ಗೆ ಅಂತ ಮಾತ್ರೆಗಳು ಅವರಾಗೆ ತಗೊಳ್ಳೋದಾಗಲಿ ಆಗುತ್ತೆ. ಸುಮಾರು ಜನ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅವರು ಗ್ಯಾಸ್ಟ್ರಿಕ್ ಅಂತ ಟ್ರೀಟ್ ಮಾಡಿ ತುಂಬ ಲೇಟಾಗಿ ಬರುವಂಥ ಕಾರಣಗಳು ಇದೆ. ಇದು ಒಳ್ಳೆಯದಲ್ಲ. ಇದಕ್ಕೆ ಜನರಿಗೆ ಒಂದು ಗೊತ್ತಿರಬೇಕು, ಯಾವುದೇ ರೋಗ ಲಕ್ಷಣಗಳನ್ನು ಗ್ಯಾಸ್ಟ್ರಿಕ್ಕು ಇದು ನನಗೆ ಮಸಲ್ ಪೇನು ಅಂತ ಅವರು ಡಿಸೈಡ್ ಮಾಡಬಾರ್ದು. ಇದಕ್ಕೆ ಸೆಲ್ಫ್ ಡಯಾಗ್ನೋಸಿಸ್ ಅಂತೀವಿ, ಹಾಗೆ ಮಾಡಬಾರದು. ಅವರು ಅದನ್ನು ತಪಾಸಣೆ ಮಾಡಬೇಕು, ಅಟ್ಲೀಸ್ಟ್ ಒಂದು ಡಾಕ್ಟರ್ ಹತ್ರ ಹೋಗಿ ಒಂದು ಬಿ ಪಿ ತೋರಿಸಿ ಅವರ ರೋಗ ಲಕ್ಷಣಗಳನ್ನು ಹೇಳಿ ಒಂದು ಸಿಂಪಲ್ ಇ ಸಿ ಜಿನಾರು ಮಾಡಬೇಕು. ಅದೇನು ಮಾಡಿದಲೆ ನನಗೆ ಗ್ಯಾಸ್ಟ್ರಿಕ್ ಅಂತ ಹೋಗಿ ಲೇಟಾಗಿ ಬಂದು ಎಷ್ಟೋ ಜನ ಅವರು ಆಸ್ಪತ್ರೆನೂ ತಲುಪುವಂಥ ಸ್ಥಿತಿನೂ ಇರಲ್ಲ, ಆ ರೀತಿ ಆಗಬಾರ್ದು. ಅದರಿಂದ ತಪ್ಪು ಕಲ್ಪನೆ ಇದು ಒಂದು, ಗ್ಯಾಸ್ಟ್ರಿಕ್ ಅಂತ ಅವರಾಗೇ ಸೆಲ್ಫ್ ಡಯಾಗ್ನೋಸ್ ಮಾಡಬಾರ್ದು.
1: ಈ ಒಂದು ಹೃದಯಾಘಾತದ ಆರಂಭಿಕ ಲಕ್ಷಣಗಳನ್ನು ನಾವು ಹೇಗೆ ಗುರುತಿಸಬಹುದು?
0: ನೋಡಿ, ಯಾವುದೇ ಹೃದಯಾಘಾತನು ತಕ್ಷಣ ಆಗಿ ಅವರಿಗೆ ಜೀವ ಹೋಗುವಂಥ ಸಿಚುಯೇಷನ್ ಬರಲ್ಲ. ಎಲ್ಲದಕ್ಕೂ ಒಂದು ಸಿಂಪ್ಟಮ್ಸ್ ಅಂತ ಇರುತ್ತೆ, ರೋಗ ಲಕ್ಷಣ ಇರುತ್ತೆ. ಅದಕ್ಕೆ ಪ್ರೀ ಮಾನಿಟರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ತಕ್ಷಣ ಒಂದು ರೀತಿ ಗೊತ್ತಾಗುತ್ತೆ ಮನಸ್ಸಲ್ಲಿ ನನಗೇನೋ ಆಗ್ತಾ ಇದೆ ಅಂತ. ಈಗ ನಾರ್ಮಲ್ ಆಗಿರುವವರಿಗೆ ತಕ್ಷಣ ಅವ್ರಿಗೆ ಹೃದಯದಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಅವರಿಗೆ ಒಂದು ರಕ್ಷಣೆ ಬರುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದು ತುಂಬ ಬೇರೆ ಬೇರೆ ಥರ ಇದಿರುತ್ತೆ. ಎದೆ ನೋವೇ ಬರಬೇಕು ಅಂತಿಲ್ಲ, ಎಲ್ರಿಗೂ ಎದೆ ನೋವು ಬಂದೇ ಹೃದಯಾಘಾತ ಆಗುತ್ತೆ ಅಂತೇನಿಲ್ಲ. ಕೆಲವು ಟೈಮು ಕೆಲವು ಲಕ್ಷಣಗಳು ಎಸ್ಪೆಷಲಿ ಈಗ ವಯಸ್ಸಾದವ್ರಿಗೆ, ಒಂದು 60-70 ವರ್ಷ ಆದ 70 ವರ್ಷ ಆದವ್ರಿಗೆ ಅಥವಾ ಡಯಾಬಿಟೀಸ್ ಇರೋರಿಗೆ, ಅವ್ರಿಗೆ ನೋವಿನ ಒಂದು ಥ್ರೆಶೋಲ್ಡ್ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಇರುತ್ತೆ. ಅದರಿಂದ ಅವರಿಗೆ ಸಣ್ಣ ಪುಟ್ಟ ನೋವು ಗೊತ್ತಾಗಲ್ಲ. ಅದಕ್ಕೆ ಕೆಲವು ಟೈಮ್ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಅವ್ರಿಗೆ ಅಟ್ಯಾಕ್ ಆಗಿರುತ್ತೆ, ನೋವಿರುತ್ತೆ, ಗೊತ್ತಾಗಿರಲ್ಲ. ಈ ಥರ ಸುಮಾರು ಜನಕ್ಕೆ ಆಗಿರ್ಬೋದು. ಅದರಿಂದ ಎದೆ ನೋವು ಒಂದು ಇಂಪಾರ್ಟೆಂಟ್. ಸಾಧಾರಣವಾಗಿ ಚೆಸ್ಟ್ ಪೇನ್ ಅಂದರೆ ಎದೆ ಎಡಭಾಗ ಅಥವಾ ಬಲಭಾಗದಲ್ಲಿ ನೋವು ಬಂದು ಆ ನೋವು ಎಡಕೈ ಅಥವಾ ಬಲಗೈ ಅಥವಾ ಹಿಂದ್ಗಡೆ ಬೆನ್ನಿಗೆ ಹೋಗೋದಾಗಲಿ ಅಥವಾ ಕುತ್ತಿಗೆಗೆ ಹೋಗೋದಾಗಲಿ ಅಂದರೆ ಟಿಪಿಕಲ್ ಹಾರ್ಟ್ ಪೇನ್ ಅಂತ ಹೇಳ್ತೀವಿ. ಕೆಲವರಿಗೆ ಇದಿಲ್ದಲೇ ಒಂದೊಂದು ಟೈಮ್ ಬರೀ ತಲೆ ಸುತ್ತು ಬರೋದು ಅಥವಾ ವಾಂತಿ ಬಂದಂಗೆ ಆಗೋದು ಅಥವಾ ಬರೀ ಬೆನ್ನೋವು ಬರೋದು ಅಥವಾ ಒಂದು ರೀತಿ ತುಂಬ ವೀಕ್ನೆಸ್ ಥರ ಆಗೋದು, ಶಕ್ತಿ ಇಲ್ದಂಗೆ ಆಗೋದು, ಆ ಥರ ಎಲ್ಲ ಆಗುತ್ತೆ ಇದೆಲ್ಲ. ಮತ್ತು ತುಂಬ ಸ್ವೆಟ್ಟಿಂಗ್ ಆಗೋದು, ಅನ್ಯೂಶುವಲ್ ಸ್ವೆಟ್ಟಿಂಗ್ ಅಂದರೆ ಒಂದು ಹೊರಗಡೆ ಬಿಸಿಲಿರಲ್ಲ ಒಳಗಡೆನೇ ಇರ್ತೀರಿ ಆದರೂ ನಿಮಗೆ ಸ್ವೆಟ್ಟಿಂಗ್ ಆಗೋ ಶುರು ಆಗುತ್ತೆ. ಇದೆಲ್ಲ ಲಕ್ಷಣಗಳು ಸ್ವಲ್ಪ ಒಂದು ರೀತಿ ಅವ್ರಿಗೆ ದಿನಚರಿಯಲ್ಲಿ ಅವ್ರಿಗೆ ಇದೊಂದು ಅಪರೂಪವಾದ ಒಂದು ಲಕ್ಷಣಗಳು ಬರುತ್ತೆ. ಸೊ ನಾವು ನಮ್ಮ ದಿನಚರಿಯಲ್ಲಿ ನಮಗೆ ಗೊತ್ತಿರುತ್ತೆ ಯಾವಾಗ ನಮ್ಗೆ ಸ್ವೆಟ್ಟಿಂಗ್ ಬರುತ್ತೆ ಅಂತ. ಏನಾದ್ರು ಕೆಲಸ ಮಾಡಿದ್ರೆ ಓಡಾಡಿದ್ರೆ
1: ದಿನನಿತ್ಯದ
0: ಲಕ್ಷಣ ಹೆಚ್ಚು, ಅದಕ್ಕಿಂತ ಒಂದು ಬೇರೆ ರೀತಿ ಒಂದು ಲಕ್ಷಣದಲ್ಲಿ ಬಂದ್ರೆ ಈಗ ನಾ ಹೇಳಿ ಸಿಂಪ್ಟಮ್ಸ್ ಯಾವ್ದಿದ್ರು ಅದನ್ನು ಒಂದು ತಪಾಸಣೆ ಮಾಡೋದು ಒಳ್ಳೇದು.
1: ಡಾಕ್ಟರ್, ಈಗ ಎದೆ ನೋವು ಬಂದಾಗ ಯಾವ ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ತೆರಳಬೇಕು? ಈಗ ನೀವು ಮುಂಚಿತವಾಗಿ ಹೇಳಿದ್ರೆ ಗ್ಯಾಸ್ಟ್ರಿಕ್ ಬಂತು, ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ. ಸೊ ಯಾವ ರೀತಿಯ ಎದೆ ನೋವನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು?
0: ಅದೇ ನೋಡಿ, ಯಾವುದೇ ಎದೆ ನೋವು ತುಂಬಾ ಜೋರಾಗಿ ಬರೋ ಎದೆ ನೋವು ಅದು ತಡೆಯಕ್ಕಾಗದಷ್ಟು ಎದೆ ನೋವು ಬರುತ್ತೆ, ಮತ್ತೆ ತುಂಬಾ ಬೆವರುತ್ತೆ, ಮತ್ತೆ ವಾಂತಿ ಬಂದಂಗೆ ಆಗುತ್ತೆ, ಅಥವಾ ಎಡಗಡೆ ಕೈಗೆಲ್ಲ ಮತ್ತೆ ಇಡೀ ಕೈ ಮತ್ತೆ ಬೆನ್ನಿಗೆ ಹೋದಂಗೆ ಆಗುತ್ತೆ, ಮತ್ತೆ ಒಂದು ರೀತಿ ವೀಕ್ನೆಸ್ ಆಗಿ ಕೂತ್ಕೋಬೇಕು ಅನ್ಸುತ್ತೆ, ಇದೆಲ್ಲ ಒಂದು ಹಾರ್ಟಿನ ಸಿಂಪ್ಟಮ್ಸ್ ಇದು.

0: ಆಯ್ತಾ. ಆ ಟೈಮಲ್ಲಿ ನಾವು ಒಂದು ಸಿಂಪಲ್ಲಾಗಿ ಹತ್ತಿರದಲ್ಲೇ ಒಂದು ಇ ಸಿ ಜಿ ಮಾಡೋದಾಗಲಿ, ಈಗ ತುಂಬ ಟೆಕ್ನಾಲಜಿ ಡೆವಲಪ್ ಆಗಿದೆ, ಇ ಸಿ ಜಿ ರೆಕಾರ್ಡ್ ಮಾಡಿ ಅದನ್ನು ಬೇರೆ ಡಾಕ್ಟ್ರಿಗೆ ತೋರಿಸಿ ಇ ಸಿ ಜಿಲಿ ತೊಂದರೆ ಇದೆಯಾ ಅಂತ ನೋಡುವಂಥ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿದೆ. ಸುಮಾರು ಜನ ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಯಾವುದೇ ರೀತಿ ಆ ರೀತಿ ರೆಕಾರ್ಡಿಂಗ್ ಇಲ್ಲ ಅಂತಂದ್ರೂ ಹತ್ತಿರದಲ್ಲಿ ಯಾವುದೇ ಡಾಕ್ಟರ್ ಇರಲಿ, ಯಾವುದೇ ಒಂದು ನರ್ಸಿಂಗ್ ಹೋಮ್ ಇರಲಿ, ಒಂದು ಸಣ್ಣ ಹಾಸ್ಪಿಟ್ಲ್ ಇರಲಿ, ಅಲ್ಲಿ ಹೋದ ತಕ್ಷಣ ಈ ರೀತಿ ನೀವು ಲಕ್ಷಣಗಳು ಹೇಳಿದರೆ ಒಂದು ಇ ಸಿ ಜಿ ಮಾಡ್ತಾರೆ. ಇ ಸಿ ಜಿ ನಾರ್ಮಲ್ ಇದೆ ಅಂದರೆ ಎಲ್ಲ ನಾರ್ಮಲ್ ಇದೆ ಅಂತ ಅರ್ಥ ಅಲ್ಲ, ಆದರೆ ಇ ಸಿ ಜಿ ತುಂಬ ಇಂಪಾರ್ಟೆಂಟ್. ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಫಸ್ಟ್ ಇ ಸಿ ಜಿಲಿ ಗೊತ್ತಾಗುತ್ತೆ. ಮತ್ತು ಆ ಟೈಮಲ್ಲಿ ಒಂದು ಬ್ಲಡ್ ಟೆಸ್ಟ್ ಟ್ರೋಪೋನಿನ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ, ಅದು ಪಾಸಿಟಿವ್ ಬರ್ಬೋದು. ಒಂದೊಂದು ಟೈಮ್ ಇ ಸಿ ಜಿ ನಾರ್ಮಲ್ ಇದೆ ಅದು ಪಾಸಿಟಿವ್ ಬರ್ಬೋದು. ಸೊ ಯಾವುದೇ ಆಗಲಿ ಅದನ್ನು ಇಂಟರ್ಪ್ರೆಟ್ ಮಾಡಬೇಕಾಗತ್ತೆ. ಕೆಲವು ಟೈಮ್ ಅಲ್ಲಿ ಡ್ಯೂಟಿ ಡಾಕ್ಟರ್ಸ್ಗೆ ಅದು ಇಂಟರ್ಪ್ರೆಟ್ ಮಾಡೋಕ್ಕಾಗದಲ್ಲಿದ್ದರೆ ಅವರು ಫಿಸಿಷಿಯನ್ ಆಗಲಿ ಕಾರ್ಡಿಯಾಲಜಿಸ್ಟ್ ಆಗಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡಿಬಿಟ್ಟು ಹೇಳ್ತಾರೆ. ಅದರಿಂದ ಯಾವುದೇ ರೀತಿ ಎದೆ ನೋವಿರಲಿ ಅಥವಾ ಈ ಥರ ರಕ್ಷಣೆಗಳಿದ್ದರೆ ಒಂದು ಸಿಂಪಲ್ಲಾಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ಒಂದು ಸಿಂಪಲ್ ಇ ಸಿ ಜಿ ಮಾಡಿ ಒಂದು ಟ್ರೋಪೋನಿನ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅದರೊಳಗೆ ಡೌಟ್ ಬಂದರೆ ಅವರು ದೊಡ್ಡ ಆಸ್ಪತ್ರೆಗಳಿಗೆ ಕಳಿಸ್ತಾರೆ.
1: ಹಾಂ ಡಾಕ್ಟರ್, ಈಗ ಹೃದಯಾಘಾತವಾದ ಸಂದರ್ಭದಲ್ಲಿ ಮನೆಯಲ್ಲಿ ಪ್ರಥಮ ಚಿಕಿತ್ಸೆಯಾಗಿ ನಾವು ಏನನ್ನು ಮಾಡಬೇಕು, ಏನು ವಿಷಯಗಳನ್ನು ಮಾಡಬಾರ್ದು?
0: ನೋಡಿ, ಮನೆಯಲ್ಲಿ ನಮ್ಮ ಸಾಧಾರಣವಾಗಿ ಇಮ್ಮಿಡಿಯೇಟ್ಲಿ ಪ್ರಥಮ ಚಿಕಿತ್ಸೆ ಮಾಡೋದು ಅಂತ ಕಷ್ಟ. ಅದು ಯಾಕೆಂದರೆ ಹೃದಯಾಘಾತ ಆದರೆ ಅದಕ್ಕೆ ಒಂದು ದಿವಸ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ನಾವು. ಒಂದು ನಿಮಿಷನೂ ವೇಸ್ಟ್ ಮಾಡದಲ್ಲೇ ಆಸ್ಪತ್ರೆಗೆ ಹೋದರೆ ಅಲ್ಲಿ ಅವಾಗ ಅದು ಹೃದಯಾಘಾತ ಅಂತ ಗೊತ್ತಾದರೆ ನಾವು ಅದಕ್ಕೆ ತಕ್ಷಣ ನಾವು ಪೇಷಂಟ್ನ ನಾವು ಆಂಜಿಯೋಗ್ರಾಮ್ಗೆ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿ ಉಳಿಸುವಂಥದ್ದು ಇರುತ್ತೆ, ಅದಕ್ಕೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಅದು ಸಾಧಾರಣವಾಗಿ 3 ಗಂಟೆ ಒಳಗಡೆ ಬಂದರೆ ಒಳ್ಳೆಯದು, 6 ಗಂಟೆ ಒಳಗಡೆ ಬಂದರೆ ಇನ್ನೂ ಒಳ್ಳೆಯದು. 6 ಗಂಟೆಗಿಂತ 3 ಗಂಟೆ ಒಳಗಡೆ ಬಂದರೆ ತುಂಬ ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಪ್ರತಿ ಸತಿ ಹೃದಯಾಘಾತ ಆಗಬೇಕಾದ್ರೆ ಅದು ಹಾರ್ಟ್ನ ಮಸಲ್ ಅಂತ ಹೇಳ್ತೀವಲ್ಲ, ಅದನ್ನು ಅದಕ್ಕೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಹಾರ್ಟ್ ಬೀಟ್ ವ್ಯತ್ಯಾಸ ಆಗಿ ಅರಿದ್ಮಿಯಾಸ್ ಅಂತ ಹೇಳ್ತೀವಿ, ಅದರಿಂದನೂ ಡೆತ್ಸ್ ಆಗ್ಬೋದು ಅಥವಾ ಈ ಥರ ಇದಾಗಿ ಮಸಲ್ ಡ್ಯಾಮೇಜ್ ಆಗಿ ಪಂಪಿಂಗ್ ಕಡಿಮೆ ಆಗ್ಬೋದು. ಇದನ್ನೆಲ್ಲ ತಡೆ ಹಿಡಿಬೇಕು ಅಂದರೆ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಅದು ಏನು ಅಂತಂದರೆ ಬೇಗ ಬಂದಷ್ಟು ಒಳ್ಳೆಯದು. ಬೇಗ ಪೇಷಂಟ್ ಬಂದ ತಕ್ಷಣ ಎಷ್ಟೋ ಟೈಮ್ ನಾವು ಗೋಲ್ಡನ್ ಅವರ್ ಅಂತೀವಿ, 90 ಮಿನಿಟ್ಸ್ ತುಂಬ ಗೋಲ್ಡನ್ ಅವರ್. 90 ಮಿನಿಟ್ಸ್ ಒಳಗಡೆ ಬಂದರೆ ಇಮಿಡಿಯೇಟ್ಲಿ ನಾವು ಆಂಜಿಯೋಗ್ರಾಮ್ ಮಾಡಿ ಅದರ ಬ್ಲಾಕ್ ಇರುವಂಥ 100% ಇರಲಿ 90% ಇರಲಿ ಬ್ಲಾಕ್ ಆಗಿರುತ್ತೆ. ಮುಖ್ಯ ರಕ್ತನಾಳ 3 ರಕ್ತನಾಳದಲ್ಲಿ ಒಂದಂತೂ ಬ್ಲಾಕ್ ಆಗಿರುತ್ತೆ ಆ ಟೈಮಲ್ಲಿ. ಆವಾಗ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡಿ ಅದು ಬ್ಲಾಕ್ ಕ್ಲಿಯರ್ ಮಾಡಿದ್ರೆ ಒಂದು ಜೀವನೂ ಉಳಿಯುತ್ತೆ, ಒಂದು ಮಸಲ್ ಡ್ಯಾಮೇಜು ಆಗಲ್ಲ, ಮತ್ತು ಈ ಅರಿದ್ಮಿಯಾಸ್ ಅಂತ ಹಾರ್ಟ್ ಬೀಟ್ ವ್ಯತ್ಯಾಸ ಆಗೋದು ಆಗಲ್ಲ. ಈ ಗೋಲ್ಡನ್ ಅವರ್ಗೆ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಇಮ್ಮಿಡಿಯೇಟ್ಲಿ ಪಕ್ಕದಲ್ಲಿ ಯಾವುದಾದ್ರು ನರ್ಸಿಂಗ್ ಹೋಮ್ ಇದ್ದರೆ ಅದ್ರ ಇ ಸಿ ಜಿ ಮಾಡಿ ಇಮ್ಮಿಡಿಯೇಟ್ಲಿ ಶಿಫ್ಟ್ ಮಾಡೋದು ಒಳ್ಳೆಯದು, ಆದಷ್ಟು ಬೇಗ ಮಾಡೋದು. ಇಲ್ಲಾಂದರೆ ಡೈರೆಕ್ಟ್ಲಿ ದೊಡ್ಡ ಆಸ್ಪತ್ರೆಗೂ ಬರ್ಬೋದು, ಆ ಥರನೂ ಮಾಡ್ಬೋದು. ಇದಕ್ಕೆ ಗೋಲ್ಡನ್ ಅವರ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ಮನೇಲಿ ಏನು ಚಿಕಿತ್ಸೆ ಕೊಡೋಕ್ಕಾಗಲ್ಲ, ಆದರೆ ಏನು ಅಂತಂದರೆ ಕೆಲವರು ಮನೆಯಲ್ಲಿ ಕೆಲವರು ಆಸ್ಪ್ರಿನ್ನು ಮತ್ತು ಈ ಕ್ಲೋಪಿಡೋಗ್ರಲ್ಲು ಮತ್ತು ಈ ಕೊಲೆಸ್ಟ್ರಾಲ್ ಲೋರಿಂಗ್ ಟ್ಯಾಬ್ಲೆಟ್ನ ಅದೊಂದು ಪ್ಯಾಕೆಟ್ ಬರುತ್ತೆ, ಅದನ್ನು ಕೆಲವರು ಇಟ್ಕೊಂಡಿರ್ತಾರೆ, ಅದನ್ನು ಬೇಕಾದ್ರೆ ತಕ್ಷಣ ತೊಗೋಬೋದು. ಬಟ್ ಇದೇ ಸಾರ್ಬಿಟ್ರೇಟ್ ಎಲ್ಲ ಕೊಡೋ ಮುಂಚೆ ಬಿ ಪಿ ಎಲ್ಲ ಚೆಕ್ ಮಾಡೋದಿರುತ್ತೆ, ಅದು ಅವರಿಗೆ ಕಷ್ಟ ಆಗ್ಬೋದು. ಆದರೆ ಈ ಆಸ್ಪ್ರಿನ್ನು ಕ್ಲೋಪಿಡೋಗ್ರಲ್ಲು ಮತ್ತು ಈ ಅಟರ್ವಾಸ್ಟಾಟಿನ್ ಅನ್ನೋ ಅಂತ ಒಂದು ಸ್ಟ್ಯಾಟಿನ್ ಇರೋ ಅಂಥ ಒಂದು ಕಿಟ್ ಬರುತ್ತೆ, ಬೇಕಾದ್ರೆ ಅದನ್ನು ಮನೇಲಿ ಇಟ್ಕೋಬೋದು. ಅದನ್ನು ತಗೊಂಡು ಆಮೇಲೆ ಅಟ್ಯಾಕ್ ಇಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ, ಅದರಿಂದ ಡ್ಯಾಮೇಜ್ ಏನಾಗಲ್ಲ, ಬಟ್ ಯೂಸ್ ಆಗುತ್ತೆ. ಇದೆಲ್ಲ ನಾವು ಆಸ್ಪತ್ರೆಗೆ ಬಂದ ತಕ್ಷಣ ಕೊಡ್ತೀವಿ, ಮನೇಲೇ ಅದೆಲ್ಲ ಇಟ್ಕೊಳ್ಳೋಕ್ಕೆ ಅವ್ರ ಹತ್ರ ಇದ್ದಿದ್ರೆ ಇಟ್ಕೋಬೋದು ಅವಾಗ ಆ ರೀತಿ.
1: ಹಾಂ ಡಾಕ್ಟರ್, ಈಗ ಹೃದಯದ ಆರೋಗ್ಯಕ್ಕೆ ಪ್ರತಿದಿನ ನಾವು ಆಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಬೇಕಾಗ್ತದೆ?
0: ಹೃದಯ ರೋಗಗಳು ದಿನ ದಿನ ಜಾಸ್ತಿ ಆಗ್ತಾ ಇದೆ, ಅದು ಒಳ್ಳೆಯದಲ್ಲ. ನಮ್ಮ ಸೊಸೈಟಿಗೆ ನಮ್ಮ ಸಮಾಜಕ್ಕೆ ರೋಗಗಳು ಕಡಿಮೆ ಆದಷ್ಟು ಒಳ್ಳೆಯದು. ನಾವು ಯಾವಾಗಲೂ ಒಂದು ಹೃದಯ ರೋಗ ಬಂದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು, ಮೆಡಿಸಿನ್ ಕೊಡೋದಾಗಲಿ, ಬೈಪಾಸ್ ಮಾಡೋದಾಗಲಿ, ಆಂಜಿಯೋಪ್ಲಾಸ್ಟಿ ಮಾಡೋದಾಗಲಿ, ಅದೆಲ್ಲ ಲಾಸ್ಟಿಗೆ ಇಟ್ಕೋಬೇಕು. ಅದು ಫಸ್ಟ್ ಪ್ರೈಮರಿ ಅಲ್ಲ, ಪ್ರೈಮರಿ ಪ್ರಿವೆನ್ಷನ್ ಈಸ್ ಅ ಪ್ರೈಮರಿ ಕ್ಯೂರ್ ಅಂತ ಹೇಳ್ತೀವಿ. ಅಂದರೆ ನಾವು ರೋಗ ಬರದಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ರೋಗ ಬರದಂಗೆ ನೋಡ್ಕೋಬೇಕು ಅಂತಂದರೆ ನಾವು ಆಹಾರ ಶೈಲಿ ಆಗಲಿ, ವ್ಯಾಯಾಮ ಆಗಲಿ, ಈ ರೀತಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು. ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆಂತಂದರೆ ಒಳ್ಳೆ ಆಹಾರ ತಿಂದರೆ ಮಾತ್ರ ನಮ್ಮ ದೇಹ ಒಳ್ಳೆಯದಾಗತ್ತೆ. ಆಹಾರನ ಆದಷ್ಟು ಮಿತಿ ಆಹಾರ ತಿನ್ನಬೇಕು, ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು, ಆಯಿತಾ. ಯಾವುದನ್ನು ಜಾಸ್ತಿ ತಿನ್ನಬಾರ್ದು. ಈಗ ಅದಕ್ಕೆ ನಾವು 6 ವಯಸಸ್ ಅಂತ ಹೇಳ್ತೀವಿ. ಅದಕ್ಕೇನು ಅಂತಂದರೆ ಯಾವುದ್ಯಾವುದು ನಾವು ಕಡಿಮೆ ತಿನ್ನಬೇಕು ಅಂತಂದರೆ, ಒಂದು ಸಾಲ್ಟ್, ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪೇ ತಗೋಬೇಕು.

0: ಮನೆಯಲ್ಲಿ ಅಡುಗೆ ಮಾಡಿದರೆ ಎಷ್ಟು ಉಪ್ಪು ಹಾಕ್ತಾರೆ ಅಷ್ಟೇ ತೊಗೋಬೇಕು. ಜಾಸ್ತಿ ಉಪ್ಪಿನ ಪದಾರ್ಥ ಇರುವಂಥ ಸಾಲ್ಟ್ ಇರೋದು, ಉಪ್ಪಿನಕಾಯಿ ಆಗಲಿ ಅಥವಾ ಚಿಪ್ಸ್ ಆಗಲಿ, ಅಲ್ಲೆಲ್ಲ ಸಾಲ್ಟ್ ರಿಚ್ ಇರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು. ಉಪ್ಪಲ್ದಲ್ಲಿ ಸಕ್ಕರೆ, ನಮ್ಮ ದೇಹಕ್ಕೆ ಸಕ್ಕರೆ ಅವಶ್ಯಕತೆ ಇಲ್ಲ. WHO ಪ್ರಕಾರ 3 ಸ್ಪೂನ್ ಶುಗರ್ ಮಾತ್ರ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ದಿನಕ್ಕೆ. ಅಂದರೆ ನಾವು ಶುಗರ್ ಇಲ್ಲಿ ಬಿಟ್ಟರೆ ತುಂಬ ರೋಗಗಳು ಬರದಂಗೆ ನೋಡ್ಕೋಬೇಕು. ನಾವು ಅನ್ಕೊಂತೀವಿ ಡಯಾಬಿಟೀಸ್ ಮಾತ್ರ ಇರೋರು ಮಾತ್ರ ಶುಗರ್ ತೊಗೋಬಾರ್ದು ಅಂತ, ಆ ರೀತಿ ಅಲ್ಲ. ಡಯಾಬಿಟೀಸ್ ಇಲ್ಲದೇ ಇದ್ದವರು ಶುಗರ್ ಕಂಟ್ರೋಲ್ ಮಾಡಿದ್ರೆ ಆದಷ್ಟು ಅವರ ಕೊಲೆಸ್ಟ್ರಾಲು ಕಂಟ್ರೋಲ್ ಆಗುತ್ತೆ, ಮತ್ತು ಅವ್ರಿಗೆ ಮುಂದೆ ಜೀವನ ಶೈಲಿಲಿ ಒಂದು ಒಳ್ಳೇದು ಇದಾಗುತ್ತೆ. ಅದರಿಂದ ನಾವು ಶುಗರ್ ಸಕ್ಕರೆ ಪದಾರ್ಥ, ಸಕ್ಕರೆ ಮತ್ತು ಸಕ್ಕರೆ ಬೆಲ್ಲ ಆ ಥರದ್ದೆಲ್ಲ ಸಕ್ಕರೆ ಸಂಬಂಧಪಟ್ಟ ಯಾವುದೇ ಸಿಹಿ ಪದಾರ್ಥನೂ ಆದಷ್ಟು ಕಡಿಮೆ ಮಾಡಬೇಕು. ನಾವು ಜೀರೋ ಅಂತ ಹೇಳಲ್ಲ, ಆದಷ್ಟು ಕಡಿಮೆ ಯೂಸ್ ಮಾಡೋದು ಒಳ್ಳೆಯದು. ಒಂದು ಸಕ್ಕರೆ, ಒಂದು ಉಪ್ಪು. ಮತ್ತು ಇನ್ನು ನೆಕ್ಸ್ಟ್ ಏನು ಅಂತಂದರೆ, ನಾವು ಯಾವುದೇ ರೀತಿ ನಾನ್ ವೆಜಿಟೇರಿಯನ್ ಆಗಲಿ ವೆಜಿಟೇರಿಯನ್ ಫುಡ್ ಆಗಲಿ ಯಾವುದೇ ಲಿಮಿಟೇಷನ್ಲಿ ಇರಬೇಕು. ಆದಷ್ಟು ಈಗ ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ನಾವು ಆದಷ್ಟು ರೆಡ್ ಮೀಟ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ರೆಡ್ ಮೀಟ್ ಅಂತಂದರೆ ಮಟನ್ನು ಆ ಥರ ಎಲ್ಲ ಬರುತ್ತೆ. ಲೀನ್ ಮೀಟ್ ಅಂತಂದರೆ ಚಿಕನ್ ಬರುತ್ತೆ, ಮತ್ತು ಫಿಶ್ಶು ಚಿಕನ್ನು ಪರವಾಗಿಲ್ಲ. ಯಾವುದೇ ಇದು ತಗೊಳ್ಳೋದಿದ್ರೂ ಆದಷ್ಟು ಮಿತಿ ಆಹಾರ ಇರಬೇಕು. ವೆಜಿಟೇರಿಯನ್ನಲ್ಲೂ ಅಷ್ಟೇ, ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಆದ್ರೂ ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಎಲ್ಲ ಮಿತಿಯೇ ಇರಬೇಕು ಅಂತ ನಾವು ಹೇಳೋದು. ಅದರೊಳಗೆ ಇನ್ನೊಂದೇನು ಅಂದರೆ ಆಯಿಲ್, ನಮ್ಮ ಎಣ್ಣೆ ಇದೆಯಲ್ಲ, ನಮ್ಮ ದೇಹಕ್ಕೆ ಎಣ್ಣೆಯ ಅವಶ್ಯಕತೆ ಇಲ್ಲ. ಎಣ್ಣೆ ಅದೊಂದು ರುಚಿಗೋಸ್ಕರ ಹಾಕೋದು. ಅದರಿಂದ ಯಾವುದೇ ಎಣ್ಣೆ ಆಗಲಿ, ಈ ಎಣ್ಣೆ ಒಳ್ಳೆಯದು ಆ ಎಣ್ಣೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ, ಆ ರೀತಿ ಇಲ್ಲ. ಯಾವುದೇ ಎಣ್ಣೆ ಆದರೂ ನಾವು ತುಂಬ ಕಡಿಮೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ.
1: ಅಂದ್ರೆ ಈಗ ಹಾಗಿದ್ರೆ ಕೊಲೆಸ್ಟ್ರಾಲ್ ಕೂಡ ಒಂದು ಮುಖ್ಯ ಕಾರಣ ಆಗ್ತದೆ ಡಾಕ್ಟರ್ ಅದಕ್ಕೆ?
0: ಕೊಲೆಸ್ಟ್ರಾಲ್ ತುಂಬಾ ಇಂಪಾರ್ಟೆಂಟ್ ಕಾರಣ. ಕೊಲೆಸ್ಟ್ರಾಲ್ ಏನು ಅಂದ್ರೆ ನಮ್ಮ ಲಿವರು 80% ಕೊಲೆಸ್ಟ್ರಾಲ್ ಅದು ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಆಹಾರದಿಂದ ಒಂದು 20-30% ಆ್ಯಡ್ ಆಗುತ್ತೆ. ಸೊ ನಾವು ಆಹಾರನ ಕಂಟ್ರೋಲ್ ಮಾಡೋಕ್ಕೆ ಮಾತ್ರ ನಮ್ಮ ಕೈಲಾಗುತ್ತೆ. ಅದಕ್ಕೆ ನಾವು ಆ 20-30% ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದಕ್ಕೆ ಆಹಾರನ ಕಂಟ್ರೋಲ್ ಮಾಡಿ ಆದಷ್ಟು ಜಾಸ್ತಿ ಫ್ಯಾಟ್ ಫುಡ್ನ ತಗೋಬೇಡಿ ಅಂತ ನಾವು ಹೇಳ್ತೀವಿ.
1: ಅಧಿಕ ರಕ್ತದೊತ್ತಡವನ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಕರಿತೇವೆ. ಸೊ ಹೀಗೆ ಕರೀಲಿಕ್ಕೆ ಕಾರಣ ಏನು ಡಾಕ್ಟರ್?
0: ಅದು ಯಾಕೆ ಅಂತಂದ್ರೆ ನೋಡಿ, ನಮ್ಮಲ್ಲಿ ಈ ಇಂಡಿಯಾದಲ್ಲಿ ಈಗ ಒಂದು ಸರ್ವೆ ಪ್ರಕಾರ ಆಲ್ಮೋಸ್ಟ್ ಒಂದು 10-20% ಜನಗಳಿಗೆ BP ಬ್ಲಡ್ ಪ್ರೆಷರ್ ಇದೆ, ಆದರೆ 70% ಜನಗಳಿಗೆ ಅದು BP ಇರೋದು ಗೊತ್ತಿರಲ್ಲ. ಸೊ ಅವರೇನಂದರೆ ಟೆಸ್ಟ್ ಮಾಡಿಸಿರಲ್ಲ. ಈಗ BP ಕೆಲವು ಟೈಮು ಲಕ್ಷಣಗಳು ಕಾಣಿಸುತ್ತೆ, ಕೆಲವು ಟೈಮ್ ಕಾಣಿಸಲ್ಲ. ಕೆಲವರಿಗೆ ಹೈ BP ಇದ್ದಾಗ ಏನು ಲಕ್ಷಣಗಳು ಇಲ್ದಲೇ ಇರಬಹುದು ಅವರು. ಮತ್ತು ಕೆಲವರಿಗೆ ಸಣ್ಣ ಪುಟ್ಟ ಲಕ್ಷಣಗಳು ಬಂದಾಗ ತೋರಿಸ್ಬೋದು. ಯಾವುದೇ ಆಗಲಿ BP ನಾವು ರೆಕಾರ್ಡಿಂಗ್ ಮಾಡಬೇಕು, ಡಾಕ್ಟರ್ ಹತ್ರ ಹೋಗಿ ರೆಕಾರ್ಡ್ ಮಾಡಿ. ಮೊದಲನೇ ಸತಿ ರೆಕಾರ್ಡ್ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಕೊಡಲ್ಲ, ನಾವು 2-3 ಸತಿ ರೆಕಾರ್ಡಿಂಗ್ ಮಾಡ್ತೀವಿ ಬೇರೆ ಬೇರೆ ಟೈಮಲ್ಲಿ. ಕೆಲವರಿಗೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಅಂದರೆ ಡಾಕ್ಟರ್ ಹತ್ರ ಬಂದ ತಕ್ಷಣ, ಆಸ್ಪತ್ರೆಗೆ ಬಂದ ತಕ್ಷಣ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ABPM ಅಂತ ಯೂಸ್ ಮಾಡ್ತೀವಿ, ಅಂದರೆ ಆ್ಯಂಬುಲೇಟ್ರಿ BP ಮಾನಿಟ್ರಿಂಗ್ ಮಾಡ್ತೀವಿ. ಅವ್ರಿಗೆ 24 ಗಂಟೆ BP ಮಾನಿಟ್ರಿಂಗ್ ಮಾಡುವಂಥ ವ್ಯವಸ್ಥೆಗಳಿರುತ್ತೆ. ಆವಾಗ ಅವರು ಡಾಕ್ಟರ್ ಹತ್ರ ಏನಿರಲ್ಲ, ಆಗ BP ಎಷ್ಟು ವೇರಿಯೇಷನ್ ಇದೆ, ಅವರು ಮಲಗಿದ್ದಾಗ, ಕೂತಿದ್ದಾಗ, ಕೆಲಸ ಮಾಡಬೇಕಾದ್ರೆ ಅದೆಲ್ಲ ಗೊತ್ತಾಗುತ್ತೆ. ಸೊ ಈ ರೀತಿಯೆಲ್ಲ ಮಾಡಿ ಒಂದು ಡಯಾಗ್ನೋಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ನೋಡಿದಂಗೆ ತುಂಬ ಜನ ಪೇಷಂಟು ಫಸ್ಟ್ ಸಿಂಪ್ಟಮ್ಮೇ ಸ್ಟ್ರೋಕ್ ಆಗಿ ಬರ್ತಾರೆ, ಪ್ಯಾರಾಲಿಸಿಸ್ ಆಗಿ. ಆಮೇಲೆ ನೋಡಿದ್ರೆ ಅವ್ರಿಗೆ BP ಇರುತ್ತೆ, ಕೇಳಿದ್ರೆ ನಾವು BP ನಮಗಿಲ್ಲ ಅಂತ ಹೇಳ್ತಾರೆ. ನೀವು ಚೆಕ್ ಮಾಡಿದ್ರೆ ಅಂದರೆ ಇಲ್ಲ ಅಂತಾರೆ. ಅಂದರೆ ಚೆಕ್ ಮಾಡಲ್ಲ. ನಮಗೆ ಏನು, ನಾ ಹೇಳೋದು, ಯಾವುದೇ ರೋಗಗಳು ಒಂದು ಲಕ್ಷಣದಲ್ಲಿ ಬರುತ್ತೆ, ಕೆಲವು ಟೈಮ್ ಲಕ್ಷಣ ಇಲ್ದಲೇ ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ಹೇಳೋದು ರೆಗ್ಯುಲರ್ ಹಾರ್ಟ್ ಚೆಕಪ್ ಅಥವಾ ಹೆಲ್ತ್ ಚೆಕಪ್ ಮಾಡಿ ಅಂತ ಯಾಕೆ ಹೇಳ್ತೀವಿ, ಯಾಕೆ ಅಂತಂದರೆ ಕೆಲವು ರೋಗಗಳಿಗೆ ಸಿಂಪ್ಟಮ್ ಇಲ್ದಲೇ ಬಂದಿರುತ್ತೆ, ಅದು ಬ್ಲಡ್ ಚೆಕಪ್ಪಲ್ಲಿ ಗೊತ್ತಾಗ್ಬೋದು, ಡಾಕ್ಟರ್ಗಳು ಚೆಕ್ ಮಾಡಿದಾಗ BP ಗೊತ್ತಾಗ್ಬೋದು, ECG ಮಾಡಿದಾಗ ಹಾರ್ಟ್ ಪ್ರಾಬ್ಲಮ್ ಗೊತ್ತಾಗ್ಬೋದು, ಎಕೋಕಾರ್ಡಿಯೋಗ್ರಫಿ ಮಾಡಿದಾಗ ಹಾರ್ಟ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ಬೋದು. ಸೊ ಈ ರೀತಿ ನಾವು ನಾನ್ ಇನ್ವೇಸಿವ್ ಟೆಸ್ಟ್ಗಳನ್ನು ನಾವು ಪ್ರತಿ ವರ್ಷಕ್ಕೆ, ಕೆಲವರಿಗೆ ವರ್ಷಕ್ಕೊಂದು ಸತಿ ಹೇಳ್ತೀವಿ, ಕೆಲವರಿಗೆ 2 ವರ್ಷಕ್ಕೊಂದ್ಸತಿ ಹೇಳ್ತೀವಿ. ಅದು ಯಾಕೆ ಹೇಳ್ತೀವಿ ಅಂದರೆ ಇದೇ ಕಾರಣ, ಕೆಲವು ಟೈಮ್ ಬ್ಲಡ್ ಶುಗರ್ ಇರುತ್ತೆ ಗೊತ್ತೇ ಇರಲ್ಲ, ಅದು ಶುಗರ್ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು, ಆದರೆ ಅವ್ರು ನಮಗೇನು ಇಲ್ಲ ಅಂತ ಹೇಳ್ತಿರ್ತಾರೆ. ಅದರಿಂದ ಯಾವುದೇ ರೋಗಗಳು ಯಾವ ಸಮಯದಲ್ಲಾದರೂ ಬರ್ಬೋದು. ಮತ್ತು ಅದಕ್ಕೆ ನಂಗೆ ಈಗ 6 ತಿಂಗಳ ಹಿಂದೆ ನಂಗೆ ಇತ್ತಿಲ್ಲ, ಈಗ ಬಂದು ಈಗ ಹೇಗೆ ಬಂತು ಅಂತೆಲ್ಲ ಹೇಳ್ತಾರೆ. ಬರ್ಬೋದು, ಯಾವ ಟೈಮಲ್ಲೂ ಬರ್ಬೋದು. ರೋಗ ಬರೋದನ್ನು ತಡೆ ಹಿಡಿಯೋಕ್ಕಾಗಲ್ಲ ಕೆಲವು ಟೈಮ್, ಆದರೆ ಬಂದದ ರೋಗನ ಸರಿ ಮಾಡ್ಕೊಳ್ಳೋ ಅಂತ ನಮ್ಮ ಕೈಲೇ ಇರುತ್ತೆ.
1: ಹೃದ್ರೋಗ ಅಥವಾ ಕಾರ್ಡಿಯಾಕ್ ಅಟ್ಯಾಕ್ ಇರ್ಬೋದು.

0: ಇತ್ತು. ಸೊ ಇದು ಅನುವಂಶೀಯವಾಗಿ ಕೂಡ ಬರುವುದುಂಟ?
1: ಹೌದು, ಇದು ಒಂದು ತುಂಬ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶದಲ್ಲಿ ಈಗ ಏನಾಗ್ತಿದೆ ಅಂದರೆ, ಹಿಂದೆ ನಮ್ಮ ಹೃದಯ ರೋಗಗಳೆಲ್ಲ 60-70 ವರ್ಷದವರೆಗೆ ಬರ್ತಿತ್ತು. ಈಗ ಅದು ತುಂಬ ಕಡಿಮೆ ಆಗಿ 40 ವರ್ಷದವರೆಗೆ ಬರಕ್ಕೆ ಶುರುವಾಗಿದೆ. ಈಗ ಇತ್ತೀಚೆಗೆ 20-30 ವರ್ಷದವರೆಗೂ ಬರ್ತಾ ಇದೆ. ಅಂದರೆ ಪ್ರತಿ ವರ್ಷ ನಾವು ವೆಸ್ಟರ್ನರ್ಸ್ ಅಂದರೆ ಆ ಔಟ್ಸೈಡರ್ಸ್ ಬೇರೆ ದೇಶದ ಜನಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಹೃದಯ ರೋಗಗಳು 10 ವರ್ಷ ಮುಂಚೆ ಬರ್ತವೆ. ಮತ್ತು ಹಾಗಾಗಿ ನಮಗೀಗ ನಾವು ಚಿಕ್ಕ ವಯಸ್ಸಲ್ಲಿ 20-25 ವರ್ಷದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ನೋಡ್ತಾ ಇದ್ದೀವಿ. ಮತ್ತು 40 ವರ್ಷದಲ್ಲಿ ಆಲ್ರೆಡಿ ನಾವು ಹಿಂದೆ ಹೇಳ್ತಿದ್ವು 40 ವರ್ಷ ಆದ ತಕ್ಷಣ ಒಂದು ಚೆಕಪ್ ಮಾಡಿಸ್ಬೇಕು. ಹಾರ್ಟ್ ಒಂದೇ ಅಲ್ಲ, ಜನರಲ್ ಚೆಕಪ್. ಈಗ ಅದು 40 ವರ್ಷ ಇಲ್ಲ, ಈಗ 20-25 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಅದರಿಂದ ನಾವು ಜನರಲ್ ಚೆಕಪ್ಪು ಚಿಕ್ಕ ವಯಸ್ಸಲ್ಲೇ ಮಾಡಿಸ್ಬೇಕಾಗತ್ತೆ. ಆಲ್ಮೋಸ್ಟ್ 30-35% ಜನಗಳು 40 ವರ್ಷಕ್ಕಿಂತ ಕಡಿಮೆ ಇರೋರು ಬರ್ತಾ ಇದ್ದಾರೆ. ಹಿಂದೆ ಅದೇ ನಾವು ಹೇಳ್ತಿದ್ದು, ತಂದೆನ ಮಗ ಕರ್ಕೊಂಬರ್ತಿದ್ರು ಹಾರ್ಟ್ ಅಟ್ಯಾಕ್ ಆದಮೇಲೆ, ಹಾರ್ಟ್ ಡಿಸೀಸ್ ಆಗಿ ತಂದೆ ಮಕ್ಕಳನ್ನ ಕರ್ಕೊಂಬರೋ ಥರ ಸ್ಟೇಜ್ ಆಗಿದೆ. ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿಯ

0: ಈಗ 20 ವರ್ಷ 25 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಅದರಿಂದ ನಾವು ಜನರಲ್ ಚೆಕಪ್ಪು ಚಿಕ್ಕ ವಯಸ್ಸಲ್ಲೇ ಮಾಡಿಸ್ಬೇಕಾಗತ್ತೆ. ಆಲ್ಮೋಸ್ಟ್ 30-35% ಜನಗಳು 40 ವರ್ಷಕ್ಕಿಂತ ಕಡಿಮೆ ಇರೋರು ಬರ್ತಾ ಇದ್ದಾರೆ. ಹಿಂದೆ ಅದೇ ನಾವು ಹೇಳ್ತಿದ್ವು, ತಂದೆನ ಮಗ ಕರ್ಕೊಂಬರ್ತಿದ್ರು, ಹಾರ್ಟ್ ಅಟ್ಯಾಕ್ ಆದಮೇಲೆ ಹಾರ್ಟ್ ಡಿಸೀಸ್ ಆಗಿ ತಂದೆ ಮಕ್ಕಳನ್ನ ಕರ್ಕೊಂಬರೋ ಥರ ಸ್ಟೇಜ್ ಆಗಿದೆ. ಅದಕ್ಕೆ ಕಾರಣ ನಮ್ಮ ಜೀವನ ಶೈಲಿಯ ವ್ಯತ್ಯಾಸ, ಜಂಕ್ ಫುಡ್ ತಿನ್ನೋದು, ಲೆಸ್ ಆ್ಯಕ್ಟಿವಿಟಿ, ಮೋರ್ ಕಂಪ್ಯೂಟರ್ ವರ್ಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲ್ಲ ನಮ್ಮ, ಆ ರೀತಿಯ ಜೀವನ ಶೈಲಿ ಚೇಂಜ್ ಆಗಿದೆ. ಮತ್ತು ಈಗ ಎಲ್ಲ ಈಗ ತುಂಬ ಜಾಬ್ಗಳು ಹಾಗೇ ಇದೆ, ತುಂಬ ಜಾಬ್ಗಳು ಐ ಟಿ ಜಾಬ್ಗಳು ಆ ಥರ ಇದ್ದಾಗ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಇರುತ್ತೆ. ಇದು ಅಲ್ಲದೆ ಇಂಪಾರ್ಟೆಂಟ್ ಒಂದು ಜೀವನ ಶೈಲಿ ಅಂದರೆ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್. ತುಂಬ ಚಿಕ್ಕ ವಯಸ್ಸಲ್ಲಿ ಹಾರ್ಟದ್ದು ಪ್ರಾಬ್ಲಮ್ ಬರೋದಕ್ಕೆ ಸ್ಟ್ರೆಸ್ಸೇ ಕಾರಣ. ತುಂಬ ಒತ್ತಡ, ಒತ್ತಡ ಎಲ್ಲಾದರೂ ಇರ್ಬೋದು, ಒತ್ತಡ ಕೆಲಸ ಮಾಡೋ ಜಾಗದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಅಥವಾ ಇರೋ ಎನ್ವೈರ್ಮೆಂಟಲ್ಲಿರ್ಬೋದು. ಸೊ ಎಲ್ಲ ಒತ್ತಡದಿಂದನೇ ಈ ಥರ ಆಗ್ತಿದೆ. ಸೊ ಅದನ್ನು ಆದಷ್ಟು ಒತ್ತಡನ್ನು ನಾವು, ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಹೇಳ್ತೀವಲ್ಲ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ, ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
1: ಡಾಕ್ಟರ್, ಮತ್ತೆ ಈಗ ಧೂಮಪಾನ ಮದ್ಯಪಾನ ಇದರಿಂದ ಕೂಡ ಹೃದಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆಯಾ?
0: ಡೆಫಿನೆಟ್ಲಿ ಇದಕ್ಕೆ ಧೂಮಪಾನದ ಬಗ್ಗೆ ತುಂಬ ಆಲ್ರೆಡಿ ಕಾಳಜಿ ಆಗಿದೆ, ಸರ್ಕಾರದಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಬಂದಿದೆ. ಧೂಮಪಾನ ಅಂತೂ ಯಾರು ಮಾಡಲೇಬಾರ್ದು. ಪರ್ಟಿಕ್ಯುಲರ್ಲಿ ಈಗ ಚಿಕ್ಕ ವಯಸ್ಸಲ್ಲಿ ಹೃದಯ ರೋಗ ಬರೋದಕ್ಕೆ ಮುಖ್ಯ ಕಾರಣ ಧೂಮಪಾನ. ಈ ಚಿಕ್ಕ ಹುಡುಗರುಗಳು ಚಿಕ್ಕ ವಯಸ್ಸಲ್ಲಿ 18-20 ವರ್ಷದವರೆಲ್ಲ ತುಂಬ ಸ್ಮೋಕಿಂಗ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಅವ್ರಿಗೆ ಕೊಲೆಸ್ಟ್ರಾಲು ಮತ್ತು ಡಯಾಬಿಟೀಸು ಬಿ ಪಿ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ತುಂಬ ಜನ ಪೇಷೆಂಟ್ಗಳಿಗೆ ನಾವು ನೋಡ್ತೀವಿ 30 ವರ್ಷದ ಒಳಗಡೆ ಮ್ಯಾಸಿವ್ ಅಟ್ಯಾಕ್ ಆಗಿ ಬಂದಿರ್ತಾರೆ, ರಕ್ತನಾಳ 100% ಬ್ಲಾಕ್ ಇರುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಸ್ಮೋಕಿಂಗು, ಸ್ಮೋಕಿಂಗ್ ಒಂದು, ಮತ್ತು ಡ್ರಗ್ಸ್, ಈ ಡ್ರಗ್ಸ್ ಇಂಟೇಕ್ ಇದೆಯಲ್ಲ ಅದರಿಂದನೂ ಆಗಲಿ ಈ ರೀತಿ ಆಗುತ್ತೆ. ಸೊ ಡ್ರಗ್ಸು ಮತ್ತು ಸ್ಮೋಕಿಂಗು ಯಂಗ್ಸ್ಟರ್ಸಲ್ಲಿ ಹಾಳು ಮಾಡ್ತಾ ಇದೆ, ಅದರಿಂದ ಹೃದಯ ರೋಗಗಳು ಜಾಸ್ತಿ ಆಗುತ್ತೆ.
1: ಡಾಕ್ಟರ್, ಈಗ ಹೃದಯವನ್ನು ನಾವು ಆರೋಗ್ಯಕರವಾಗಿ ಇಡಬೇಕಾದ್ರೆ ವ್ಯಾಯಾಮ ಕೂಡ ಮುಖ್ಯ ಆಗ್ತದೆ, ಮತ್ತು ಎಷ್ಟು ಸಮಯವನ್ನು ನಾವು ವ್ಯಾಯಾಮ ಮಾಡಲಿಕ್ಕೆ ನಮ್ಮ ದಿನಚರಿಯಲ್ಲಿ ತೆಗೆದಿಡಬೇಕು?
0: ನೋಡಿ, ವ್ಯಾಯಾಮ ಅನ್ನೋದು ನನ್ನ ಪ್ರಕಾರ ಎರಡು ಇಂಪಾರ್ಟೆಂಟ್ ಇದು. ನಮ್ಮ ಒಳ್ಳೆ ನಿಮಗೆ ಆರೋಗ್ಯ ಬೇಕು ಅಂದರೆ 5G ಮಂತ್ರ ಅಂತ ನಾನು ಹೇಳ್ತೀನಿ. ಮೊದಲನೇ ಮಂತ್ರ ಏನು ಅಂದರೆ ಆರೋಗ್ಯವಾಗಿರಬೇಕು ಅಂದರೆ ಒಂದು ಆಹಾರ, ಆಹಾರ ಬಗ್ಗೆ ನಾನು ಅದು ಆಲ್ರೆಡಿ ಹೇಳಿದೆ. ಯಾವುದೇ ಆಹಾರನಾದರೂ ಮಿತಿಯಾಗಿರಬೇಕು, ಆದಷ್ಟು ಶುಗರ್ ಎಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದೆ. ಆಹಾರ ಆದಮೇಲೆ ಎರಡನೇ ಮಂತ್ರ ವ್ಯಾಯಾಮ, ವ್ಯಾಯಾಮ ಆದಮೇಲೆ ಮೂರನೇ ಮಂತ್ರ ಜೆನೆಟಿಕ್ಸ್, ಅಂದರೆ ನಮ್ಮ ಮನೇಲಿ ಯಾರಿಗಾದರೂ ತುಂಬ ಹಾರ್ಟ್ ಡಿಸೀಸ್ಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಬಂದರೆ ಅನುವಂಶೀಯತೆ ಅಂತ ಹೇಳ್ತೀವಲ್ಲ, ಅದು ಒಳ್ಳೆಯದಲ್ಲ. ಅದಕ್ಕೆ ಅಂಥವರು ಮುಂಚೆನೇ ಟೆಸ್ಟ್ ಮಾಡಬೇಕು. ತುಂಬ ಪೇಷೆಂಟ್ಗಳಿಗೆ 40-50 ವರ್ಷದ ಒಳಗಡೆ ಯಾರಿಗಾದ್ರು ಹೃದಯಾಘಾತ ಆಗಿದೆ, ಹೃದಯಕ್ಕೆ ಸಂಬಂಧಪಟ್ಟ ಬೈಪಾಸ್ ಅಥವಾ ಆಂಜಿಯೋಪ್ಲಾಸ್ಟಿ ಆಗಿದೆ ಅಂದರೆ ಅವರ ಮನೆಯಲ್ಲಿರೋ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಎಲ್ಲರೂ ಹೃದಯಕ್ಕೆ ಟೆಸ್ಟ್ಗಳು ಮಾಡಲೇಬೇಕು. ಎಷ್ಟೋ ಟೈಮ್ ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲದಲೇ ಇದ್ದರೂ
1: ಅನುವಂಶೀಯವಾಗಿ
0: ಬಂದಿರೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ನಾವು ಸ್ಲೀಪ್, ಅಂದರೆ ನಮ್ಮ ನಿದ್ದೆ ಕಡಿಮೆ ಮಾಡೋದ್ರಿಂದನೂ ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ. ಪ್ರತಿ ದಿವಸ ನಾವು 6-8 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು. ಕಡಿಮೆ ನಿದ್ದೆ ಮಾಡೋದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈ ನಿದ್ದೆ ಮಾಡೋ ಟೈಮಲ್ಲಿ ನಮ್ಮ ಬಾಡಿ ರಿಪೇರ್ ಆಗ್ತಾ ಇರುತ್ತೆ, ಅಂದರೆ ಇಮ್ಯುನಿಟಿ ಇದಾಗ್ತಿರುತ್ತೆ, ಆಯಿತಾ, ರಿಪೇರ್ ಆಗುವಂಥ ಟೈಮ್. ಆ ಟೈಮಲ್ಲಿ ಎಲ್ಲ ಆರ್ಗನ್ಗಳನ್ನು, ಅದು ನಮ್ಮ ದೇಹದಲ್ಲಿರೋ ಎಲ್ಲ ಆರ್ಗನ್ಗಳು ರೆಸ್ಟಲ್ಲಿರುತ್ತವೆ. ಈ ಹೃದಯ ಅನ್ನೋದಕ್ಕೆ ಒಂದಕ್ಕೆ ರೆಸ್ಟ್ ಇಲ್ಲ, ನಿಮಗೆ ಗೊತ್ತಿರಬೇಕು. ಹೃದಯ ರೆಸ್ಟ್ ತೊಗೊಂಡ್ರೆ ನಾವು ಜೀವ ಇರಲ್ಲ. ಅದಕ್ಕೆ ಏನು ಮಾಡ್ತೀವಿ, ಹೃದಯ ಏನು ಮಾಡುತ್ತೆ ಅಂದರೆ ಸಾಧಾರಣವಾಗಿ ನಾವು ಎದ್ದಿದ್ದಾಗ ಅದು 80 ಹಾರ್ಟ್ ರೇಟ್ ಬಡಿತಾ ಇದ್ದರೆ, ನಾವು ಮಲಗಿದ್ದಾಗ ಒಂದು 40 ಹಾರ್ಟ್ ರೇಟ್ ಬಡಿಯುತ್ತೆ, ಆಯಿತಾ. ಅಂದರೆ ಅದಕ್ಕೆ ರೆಸ್ಟ್, ಅದು
1: ಅದಕ್ಕೆ ಸ್ವಲ್ಪ
0: ಸ್ವಲ್ಪ. ಈಗ 6 ಗಂಟೆ ನಾವು ನಿದ್ದೆ ಮಾಡಿದಾಗ ನಮ್ಮ ಎದೆ ಬಡತ ಅಷ್ಟು ಕಡಿಮೆ ಇರುತ್ತೆ, ಒಂದು 50-60-40 ಹಾಗೆ ಇರುತ್ತೆ. ಯಾಕೆಂದರೆ ಅದು ಕಡಿಮೆ ಬಿಡ್ತಾ ಬೆಳೀತೆ ಅಂದರೆ ಅದಕ್ಕೆ ರೆಸ್ಟಿಂಗ್ ಪೀರಿಯಡ್ ಅಂತ ಅರ್ಥ. ಸೊ ಅದನ್ನ ನಾವು ಕೊಡಬೇಕು, ನಮ್ಮ ಹೃದಯ ನಾವು ನೋಡ್ಕೋಬೇಕು ಅಂದರೆ ನಾವು ರೆಸ್ಟ್ ಕೊಡಲೇಬೇಕು. ಅದಕ್ಕೆ ನಾವು ಹೇಳೋದು ಈ ಸ್ಲೀಪ್ ಅಂತ ಹೇಳ್ತೀವಲ್ಲ, ನಿದ್ದೆ ಸರಿಯಾಗಿ 6-8 ಗಂಟೆಗಳ ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡೋದ್ರಿಂದನೇ ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೋದು. ಈಗ 4ನೇ ಮಂತ್ರ, 5ನೇ ಮಂತ್ರ, ದೇವರ ದಯೆ ಇರಬೇಕು ಆದಷ್ಟು ಅಂತ ಹೇಳಿ ನಾನು 5G ಮಂತ್ರ ಅಂತ ಹೇಳ್ತೀನಿ. ಮತ್ತು ಒಳ್ಳೆ ಹೈಡ್ರೇಷನ್ ಮಾಡಬೇಕು, ನೀರು ಕುಡಿಬೇಕು, ಆಮೇಲೆ ನೀವು ಒಳ್ಳೆ ಸ್ಪೀಡಲ್ಲಿ ನಡಿಬೇಕು. ಒಂದು 5-6 ಕಿಲೋಮೀಟರ್ ಪರ್ ಅವರ್ ನಡಿಬೇಕು ನಾವು, ಆ ಸ್ಪೀಡಲ್ಲಿ ನಡಿಬೇಕು. ನಿಮ್ಗೆ ಆದಾಗ ಅದು ಎಲ್ಲರಿಗೂ ಒಂದೇ ಸ್ಪೀಡ್ ಅಂತ ಹೇಳ್ತಿಲ್ಲ,

0: ಹೌದು,
1: ಕೆಲವರು ಅವರ ಇದ್ರ ಮೇಲೆ ಅವ್ರಿಗೆ ಆರ್ಥರೈಟಿಸ್ ಕೆಲವ್ರಿಗೆ ಇರುತ್ತೆ, ನಡೆಯಕ್ಕೆ ಆಗದಲ್ಲೇ ಇರ್ಬೋದು, ವಯಸ್ಸಾಗಿರುತ್ತೆ ಆಗದಲ್ಲ ಇರ್ಬೋದು. ಯಂಗ್ಸ್ಟರ್ಸ್ಗಳು ಕೆಲವರು ಈ ಸ್ಪೀಡ್ ಒಂದು ಒಂದು ಒಂದು ಗಂಟೆಯಲ್ಲಿ 6 ಕಿಲೋಮೀಟರ್ ಮಿನಿಮಮ್ ಕವರ್ ಮಾಡುವಷ್ಟು ಸ್ಪೀಡಲ್ಲಿ ಇರಬೇಕು. ಓಡಬೇಕು ಅಂತ ಹೇಳ್ತಿಲ್ಲ, ಜಾಗಿಂಗ್ ಅಂತಂತಂದರೆ ಓಡೋ ಅವಶ್ಯಕತೆ ಇಲ್ಲ, ಫಾಸ್ಟ್ ವಾಕಿಂಗ್ ಸಾಕು. ಬಿಕಾಸ್ ಯಾಕೆಂದರೆ ನಾವು ಮಂಡಿ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ಲಾಂಗ್ ಟರ್ಮಲ್ಲಿ. ಸ್ವಿಮ್ಮಿಂಗು ತುಂಬ ಒಳ್ಳೆ ವ್ಯಾಯಾಮ, ಸ್ವಿಮ್ಮಿಂಗ್ ಮಾಡೋದರಿಂದ ನಿಮಗೆ ಈಜೋದ್ರಿಂದ ನಿಮ್ಮ ಇಡೀ ಶರೀರದಲ್ಲಿ ನಿಮಗೆ ಎಲ್ಲ ಆರ್ಗನ್ಗಳು ಇದು ಮಸಲ್ಗಳು ಎಲ್ಲ ಇನ್ವಾಲ್ವ್ ಆಗುತ್ತೆ. ಸ್ವಿಮ್ಮಿಂಗ್ ಈಸ್ ಎ ವೆರಿ ಗುಡ್ ಎಕ್ಸಸೈಸ್. ಅದರ್ವೈಸ್ ಟ್ರೆಡ್ಮಿಲ್ ಮಾಡೋದು ರೆಗ್ಯುಲರ್ ಆಗಿ, ಟ್ರೆಡ್ಮಿಲ್ 20 ಮಿನಿಟ್ಸ್ ಟು 30 ಮಿನಿಟ್ಸ್ ಟ್ರೆಡ್ಮಿಲ್ ಅಟ್ ದ ಸ್ಪೀಡ್ ಆಫ್ ಒಂದು 5 to 6 ಮಾಡಲೇಬೇಕು.
0: ಈಗ ಕೊನೆಯದಾಗಿ ಡಾಕ್ಟರ್, ವಿಶ್ವ ಹೃದಯ ದಿನದ ಅಂಗವಾಗಿ ಈ ದಿವಸದಂದು ಸಾರ್ವಜನಿಕರಿಗೆ ಅಥವಾ ನಮ್ಮ ಒಂದು ಕೇಳುಗರಿಗೆ ಏನೊಂದು ಮುಖ್ಯ ಸಂದೇಶವನ್ನು ನೀವು ನೀಡಲಿಕ್ಕೆ ಇಚ್ಛಿಸ್ತೀರಿ?
1: ನಾನು ಮುಖ್ಯ ಸಂದೇಶ ಹೇಳೋದು ಅಂತಂದರೆ ರೋಗವನ್ನು ಬರದಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್, ರೋಗ ಬಂದಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅದು ಸೆಕೆಂಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ಬರದಂಗೆ ನೋಡ್ಕೋಬೇಕು ಅಂತಂದರೆ ನಾನು ಹೇಳ್ದಂಗೆ ಒಳ್ಳೆ ನಿದ್ದೆ ಮಾಡಿ ಮತ್ತು ಒಳ್ಳೆ ಆಹಾರ ಸೇವಿಸಿ, ಆಹಾರದಲ್ಲಿ ಮಿತಿ ಇರಬೇಕು. ಮತ್ತು ಮೂರನೇದು ವ್ಯಾಯಾಮ, ವ್ಯಾಯಾಮ ಮಾಡೋದ್ರಿಂದ ನಾವು 18-20 ರೋಗಗಳನ್ನು ತಡಿಬೋದು. ವ್ಯಾಯಾಮ ನಾನು ಹೇಳ್ದಂಗೆ ಒಂದು ಒಂದು ಫೋಕಸ್ಡ್ ಇರಬೇಕು ಮತ್ತು ಅದಕ್ಕೆ ಒಂದು ಪ್ಯಾಷನ್ ಇರಬೇಕು. ನೀವು ವ್ಯಾಯಾಮಕ್ಕೆ ಇರೋ ಟೈಮ್ನ ಬೇರೆದಕ್ಕೆ ಕೊಡಬಾರ್ದು, ಹಾಗೆ ಕಾಂಪ್ರಮೈಸ್ ಮಾಡಬಾರ್ದು. ಸೊ ನೀವು ಯಾವುದೇ ಟೈಮ್ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಒಂದು 3/4 ಗಂಟೆಯಿಂದ ಒಂದು ಗಂಟೆವರೆಗೂ ವ್ಯಾಯಾಮಕ್ಕೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ವ್ಯಾಯಾಮಕ್ಕೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಿಮಗೆ ತುಂಬ ರೋಗಗಳನ್ನು ನಾವು ತಡಿಬೋದು. ಅದರಿಂದ ಆಹಾರ, ವ್ಯಾಯಾಮ ಮತ್ತು ನಿದ್ದೆ, ಇದ್ರ ಜೊತೆಗೆ ದೇವರೊಂದು ಅನುಗ್ರಹ ಇದ್ದರೆ ನಮಗೆ ಒಂದು ಒಳ್ಳೆ ಆರೋಗ್ಯ ಸಿಗುತ್ತೆ.
0: ಖಂಡಿತ ಡಾಕ್ಟರ್. ವಿಶ್ವ ಹೃದಯ ದಿನದಂದು ನೀವಂದರೆ ನಮ್ಮ ಕೇಳುಗರಿಗೆ ಬಹಳಷ್ಟು ಮಾಹಿತಿ, ಅಂದರೆ ಈಗ ಒಂದು 25-30 ನಿಮಿಷಗಳಲ್ಲಿ ಹೃದಯದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡುವುದು ಕೂಡ ಅಸಾಧ್ಯ. ಆದರೆ ಇರುವ ಸಮಯದಲ್ಲಿ ನೀವು ಅಗತ್ಯ ಈಗ ಜನರಿಗೆ ಏನೊಂದು ಮಾಹಿತಿ ಗೊತ್ತಾಗಬೇಕು ಆ ವಿಷಯದ ಕುರಿತಾಗಿ ನಿಮ್ಮ ಅಮೂಲ್ಯ ಸಮಯದಲ್ಲಿ ನೀವು ನಮಗೆ ತಿಳಿಸಿದುಂಟು. ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಡಾಕ್ಟರ್.
1: ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಚೆನ್ನಾಗಿರಲಿ, ಮತ್ತು ಹೃದಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಷ್ಟೆ.
0: ಇದುವರೆಗೆ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ ಈ ಕುರಿತು ಎಜೆ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಇವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ ಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.
2: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಉಡಾನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
3: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಭಾರತದ ಕೃಷಿ ವ್ಯವಸ್ಥೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರಲ್ಲಿ ಮುಖ್ಯವಾದ ಒಂದು ಸಮಸ್ಯೆ ಅಂದ್ರೆ ರೈತರ ಕೃಷಿ ಉತ್ಪನ್ನಗಳನ್ನ, ಅದರಲ್ಲೂ ವಿಶೇಷವಾಗಿ ಬೇಗನೆ ಹಾಳಾಗುವಂತಹ ತರಕಾರಿ, ಹಣ್ಣು, ಹಾಲು, ಮೀನು, ಮಾಂಸದಂತಹ ಬೇಗ ಹಾಳಾಗುವ ಕೃಷಿ ಉತ್ಪನ್ನಗಳನ್ನ ಸರಿಯಾದ ಸಮಯದಲ್ಲಿ, ಅಂದ್ರೆ ಅವುಗಳು ಹಾಳಾಗುವ ಪೂರ್ವದಲ್ಲಿ ಮಾರುಕಟ್ಟೆಗೆ ತಲುಪಿಸೋದ್ರಲ್ಲಿ ಇರುವಂತಹ ಸವಾಲು. ಅದೆಷ್ಟೋ ಸಲ ಸೂಕ್ತ ಸಾರಿಗೆ ವ್ಯವಸ್ಥೆಯ ಅಭಾವದಿಂದ 30%+ ಕೃಷಿ ಉತ್ಪನ್ನಗಳು ಮಾರುಕಟ್ಟೆ ಸೇರುವ ಮೊದಲೇ ಹಾಳಾಗಿ ಹೋಗ್ತಾ ಇದ್ದಾವೆ. ಅಂದರೆ ರೈತರು ಅವುಗಳನ್ನ ಮಾರುಕಟ್ಟೆಗೆ ತಲುಪಿಸುವ ಮೊದಲೇ ಈ ಒಂದು ಪದಾರ್ಥಗಳು ಹಾಳಾಗಿ ಹೋಗುವುದರಿಂದ ರೈತರು ತೀರಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋದಿಕ್ಕೆ ಮತ್ತು ದೇಶದ ಮೂಲೆ ಮೂಲೆಯಲ್ಲಿರುವ ರೈತರಿಗೆ ಉತ್ತಮ ಮಾರುಕಟ್ಟೆ ಸಂಪರ್ಕವನ್ನ ಕಲ್ಪಿಸೋದಿಕ್ಕೆ ಕೇಂದ್ರ ಸರ್ಕಾರ ಒಂದು ಪ್ರಮುಖ ಯೋಜನೆಯನ್ನ ಜಾರಿಗೆ ತಂದಿದೆ. ಅದು ಪಿಎಂ ಕೃಷಿ ಉಡಾನ್ ಯೋಜನೆ. ಈ ಯೋಜನೆ ಭಾರತ ಸರ್ಕಾರದ ಅತ್ಯಂತ ಪ್ರಮುಖ ಮತ್ತು ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಭಾರತದ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯಾಗುವಂತಹ ಬೇಗನೆ ಹಾಳಾಗುವ ಕೃಷಿ ಉತ್ಪನ್ನಗಳು, ತರಕಾರಿಗಳು, ಹಣ್ಣುಗಳು, ಹಾಲು, ಮೀನು, ಮಾಂಸದಂತಹ ಪದಾರ್ಥಗಳನ್ನು ದೇಶದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಮತ್ತು ವಿದೇಶಿ ಮಾರುಕಟ್ಟೆಗಳಿಗೆ ಶೀಘ್ರವಾಗಿ ತಲುಪಿಸೋದು ಈ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆಯ ಹಿನ್ನೆಲೆಯನ್ನು ಪರಿಶೀಲಿಸೋದಾದ್ರೆ ಭಾರತ ಸರ್ಕಾರ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಮತ್ತು ಬೆಳೆ ನಷ್ಟವನ್ನ ತಡೆಯುವ ಉದ್ದೇಶದಿಂದ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ಕೃಷಿ ಉತ್ಪನ್ನಗಳಿಗೆ

ಸೂಕ್ತವಾದ ಬೆಲೆ ಸಿಗದಿರೋದು ಪ್ರಮುಖ ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗದೇ ಇರಲು ಪ್ರಮುಖ ಕಾರಣ ಅಂದರೆ ಸ್ಥಳೀಯವಾಗಿ ವಿಪುಲವಾಗಿ ಬೆಳೆಯುವ ಬೆಳೆಗಳಿಗೆ ಅಲ್ಲಿ ಸೂಕ್ತ ಬೇಡಿಕೆ ಇರೋದಿಲ್ಲ. ಆದರೆ ಅದೇ ಉತ್ಪನ್ನಗಳಿಗೆ ದೂರ ದೂರದ ದೊಡ್ಡ ನಗರಗಳಲ್ಲಿ ಅಥವಾ ವಿದೇಶಗಳಲ್ಲಿ ಅಪಾರ ಬೇಡಿಕೆ ಇರುತ್ತೆ. ಸಾರಿಗೆ ವ್ಯವಸ್ಥೆಯ ವಿಳಂಬದಿಂದಾಗಿ ರೈತರು ತಮ್ಮ ಉತ್ಪನ್ನಗಳನ್ನ ಕಡಿಮೆ ಬೆಲೆಗೆ ಸ್ಥಳೀಯ ಮಧ್ಯವರ್ತಿಗಳಿಗೆ ಮಾರಾಟ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಈ ಸಮಸ್ಯೆಯನ್ನ ಮನಗಂಡು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ, ಕೃಷಿ ಸಚಿವಾಲಯ ಸೇರಿದಂತೆ 8 ವಿವಿಧ ಸಚಿವಾಲಯಗಳ ಸಹಯೋಗದ ಜೊತೆಗೆ 2020ರಲ್ಲಿ ಕೃಷಿ ಉಡಾನ್ ಯೋಜನೆಯನ್ನ ಆರಂಭ ಮಾಡಿತು. ತದನಂತರ ಈ ಯೋಜನೆಯನ್ನ ಇನ್ನಷ್ಟು ವಿಸ್ತರಿಸಿ ಮತ್ತು ಪರಿಣಾಮಕಾರಿಯನ್ನಾಗಿ ಮಾಡಿ ಕೃಷಿ ಉಡಾನ್ 2.0 ಎಂಬ ಹೊಸ ಆವೃತ್ತಿಯನ್ನ 2021ರ ಅಕ್ಟೋಬರ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಕೃಷಿ ಉಡಾನ್ ಯೋಜನೆಯ ಪ್ರಮುಖ ಉದ್ದೇಶ ಅಂದ್ರೆ ಬೆಳೆಗಳ ಸಾಗಾಣಿಕೆ ವೆಚ್ಚ ಮತ್ತು ವಿಳಂಬವನ್ನ ಕಡಿಮೆ ಮಾಡೋದು. ವಿಶೇಷವಾಗಿ ಈಶಾನ್ಯದ ರಾಜ್ಯಗಳು, ಗುಡ್ಡಗಾಡು ಪ್ರದೇಶಗಳು ಮತ್ತು ಗಿರಿಜನರೇ ಹೆಚ್ಚಾಗಿರುವಂತಹ ಜಿಲ್ಲೆಗಳ ಕೃಷಿ ಉತ್ಪನ್ನಗಳಿಗೆ ಆದ್ಯತೆ ನೀಡೋದು ಇದರ ಪ್ರಮುಖ ಗುರಿ. ಈ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಮತ್ತು ರಸ್ತೆ ಸಂಪರ್ಕದ ಸಮಸ್ಯೆಯಿಂದಾಗಿ ರೈತರು ತಾವು ಬೆಳೆದ ಬೆಳೆಗಳನ್ನ ಸೂಕ್ತ ಸಮಯದಲ್ಲಿ ಮಾರುಕಟ್ಟೆಗೆ ತಲುಪಿಸೋದು ಸಾಧ್ಯವಾಗ್ತಾ ಇರಲಿಲ್ಲ. ವಿಮಾನಯಾನ ಸಾರಿಗೆಯನ್ನ ಬಳಸಿಕೊಂಡು ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಉತ್ಪನ್ನಗಳನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ತಲುಪಿಸುವ ಮೂಲಕ ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡೋದು ಈ PM ಕೃಷಿ ಉಡಾನ್ ಯೋಜನೆಯ ಉದ್ದೇಶ. ರೈತರಿಗೆ ಈ ಯೋಜನೆಯಿಂದ ನೇರವಾಗಿ ಹಲವಾರು ರೀತಿಯ ಪ್ರಯೋಜನಗಳು ಸಿಗ್ತವೆ. ಮೊದಲನೆಯದಾಗಿ ಬೇಗನೆ ಹಾಳಾಗುವ ಹಣ್ಣು, ತರಕಾರಿ ಮತ್ತು ಹೂವುಗಳನ್ನ ಕೆಲವೇ ಗಂಟೆಗಳಲ್ಲಿ ದೇಶದ ಯಾವುದೇ ಮೂಲೆಗೆ ಅಥವಾ ಜಾಗತಿಕ ಮಾರುಕಟ್ಟೆಗೆ ತಲುಪಿಸಬಹುದು. ಇದರಿಂದ ಬೆಳೆ ಹಾಳಾಗುವ ಪ್ರಮಾಣ 70%+ ಕಡಿಮೆ ಆಗ್ತಾ ಇದೆ. ಎರಡನೆಯದಾಗಿ ರೈತರು ಮಧ್ಯವರ್ತಿಗಳ ಶೋಷಣೆಗೊಳಗಾಗದೆ ನೇರವಾಗಿ ಪ್ರೀಮಿಯಂ ಮಾರುಕಟ್ಟೆಗಳನ್ನ ಸಂಪರ್ಕ ಮಾಡಿ ತಮ್ಮ ಬೆಳೆಗೆ 20%-40% ಹೆಚ್ಚಿನ ಬೆಲೆಯನ್ನ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಮೂರನೆಯದಾಗಿ ಕೃಷಿ ಉತ್ಪನ್ನಗಳನ್ನ ಸಾಗಿಸುವ ವಿಮಾನಗಳಿಗೆ ಲ್ಯಾಂಡಿಂಗ್, ಪಾರ್ಕಿಂಗ್ ಮತ್ತು ನ್ಯಾವಿಗೇಷನ್ ಶುಲ್ಕಗಳನ್ನ ಸರ್ಕಾರ ರಿಯಾಯಿತಿ ಮತ್ತು ವಿನಾಯಿತಿ ನೀಡೋದ್ರಿಂದ ಸಾಗಾಣಿಕಾ ವೆಚ್ಚ ಕೂಡ ನಿಯಂತ್ರಣದಲ್ಲಿರುತ್ತೆ. ಇನ್ನು ವಿಮಾನ ನಿಲ್ದಾಣಗಳ ಸಮೀಪದಲ್ಲೇ ಕೋಲ್ಡ್ ಸ್ಟೋರೇಜ್ ಮತ್ತು ಕಾರ್ಗೋ ಘಟಕಗಳ ಸೌಲಭ್ಯ ದೊರೆಯೋದ್ರಿಂದ ತೋಟಗಾರಿಕೆ ಮತ್ತು ಸಾವಯವ ಕೃಷಿ ಮಾಡುವ ರೈತರಿಗೆ ಇದು ಒಂದು ರೀತಿ ವರ ಆಗಿದೆ. ಇಲ್ಲಿಯವರೆಗೆ ಈ ಯೋಜನೆಯಿಂದಾದ ಪ್ರಯೋಜನ ಮತ್ತು ಫಲಾನುಭವಿಗಳ ಲೆಕ್ಕಾಚಾರವನ್ನ ನೋಡೋದಾದ್ರೆ ಯೋಜನೆ ಜಾರಿಯಾದಾಗಿನಿಂದ ಕೃಷಿ ರಂಗದಲ್ಲಿ ಅಭೂತಪೂರ್ವವಾದ ಪ್ರಗತಿ ಕಂಡುಬಂದಿದೆ. ಪ್ರಾರಂಭದಲ್ಲಿ 53 ಏರ್ಪೋರ್ಟ್ಗಳನ್ನ ಒಳಗೊಂಡಿದ್ದ ಈ ಯೋಜನೆ ಪ್ರಸ್ತುತ ದೇಶಾದ್ಯಂತ 58 ಹೆಚ್ಚು ಪ್ರಮುಖ ಏರ್ಪೋರ್ಟ್ಗಳಿಗೆ ವಿಸ್ತರಣೆಯಾಗಿದೆ. ಇವುಗಳಲ್ಲಿ 25 ವಿಮಾನ ನಿಲ್ದಾಣಗಳು ಈಶಾನ್ಯ, ಗುಡ್ಡಗಾಡು ಮತ್ತು ಗಿರಿಜನ ಪ್ರದೇಶಗಳನ್ನ ಕೇಂದ್ರೀಕರಿಸಿದೆ. ಉಳಿದ 33 ವಿಮಾನ ನಿಲ್ದಾಣಗಳು ದೇಶದ ಇತರ ಭಾಗಗಳನ್ನ ಬೆಸಿತಾ ಇದ್ದಾವೆ. ಈ ಯೋಜನೆಯಡಿ ವಿಮಾನಯಾನ ಸಂಸ್ಥೆಗಳು 1,00,000 ಮೆಟ್ರಿಕ್ ಟನ್ಗೂ ಹೆಚ್ಚಿನ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳನ್ನ ಅತ್ಯಂತ ಯಶಸ್ವಿಯಾಗಿ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಾಗಣೆ ಮಾಡಿವೆ. ಇದರಿಂದಾಗಿ 100,000 ರೈತರು ಮತ್ತು 100,000 ರೈತ ಉತ್ಪಾದಕ ಸಂಸ್ಥೆಗಳು ನೇರ ಲಾಭವನ್ನ ಪಡ್ಕೊಂಡಿದ್ದಾರೆ. ಇನ್ನು ವಿಶೇಷವಾದ ಯಶಸ್ಸಿನ ಉದಾಹರಣೆಗಳನ್ನ ನೋಡೋದಾದ್ರೆ ಈಶಾನ್ಯ ಭಾರತದ ಅಸ್ಸಾಂ ಮತ್ತು ಗುವಾಹಟಿಯಿಂದ ಕಿಂಗ್ ಚಿಲ್ಲಿ, ಬರ್ಮೀಸ್ ದ್ರಾಕ್ಷಿ ಹಾಗೂ ಅಸ್ಸಾಂ ನಿಂಬೆಹಣ್ಣುಗಳನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಾಗಾಟ ಮಾಡಲಾಗಿದೆ. ತ್ರಿಪುರಾದಿಂದ ಪಲಸಿನ ಹಣ್ಣು, ಬಿಹಾರದ ದರ್ಭಾಂಗದಿಂದ ಪ್ರಸಿದ್ಧ ಲಿಚಿ ಹಣ್ಣುಗಳು, ಕಾಶ್ಮೀರದ ಚೆರ್ರಿ, ವಾರಾಣಸಿ ಮತ್ತು ಲಖನೌನಿಂದ ಮಾವಿನ ಹಣ್ಣುಗಳನ್ನ ಹಾಗೂ ಸಿಕ್ಕಿಂನಿಂದ ಸಾವಯವ ಉತ್ಪನ್ನಗಳು ವಿಮಾನ ಸಾರಿಗೆಯ ಮೂಲಕ ಯಶಸ್ವಿಯಾಗಿ ರಫ್ತಾಗಿವೆ. ಅದೇ ರೀತಿ ಚೆನ್ನೈ, ವಿಶಾಖಪಟ್ಟಣಂ ಮತ್ತು ಕೋಲ್ಕತ್ತಾದಿಂದ ಸೀಫುಡ್ ಅಂದ್ರೆ ಸಮುದ್ರ ಆಹಾರಗಳನ್ನ ಪೂರ್ವ ಏಷ್ಯಾ ದೇಶಗಳಿಗೆ ತಲುಪಿಸಲಾಗಿದೆ. ಈ ಎಲ್ಲ ಯಶಸ್ವಿ ಉದಾಹರಣೆಗಳು ದೇಶದ ರೈತರ ಆರ್ಥಿಕ ಸ್ಥಿತಿಯನ್ನ ಗಣನೀಯವಾಗಿ ಹೆಚ್ಚಳ ಮಾಡಿದವೆ. ಈ ಯೋಜನೆಯಡಿ ಸೌಲಭ್ಯ ಪಡೆಯಲು ದೇಶದ ಸಣ್ಣ ಮತ್ತು ಅತಿಸಣ್ಣ ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಕೃಷಿ ಆಧಾರಿತ ಉದ್ಯಮಿಗಳು, ರಫ್ತುದಾರರು ಮತ್ತು ಕೃಷಿ ಭಾಗಿದಾರರು ಅರ್ಹರಾಗಿರ್ತಾರೆ. ರೈತರು ವೈಯಕ್ತಿಕವಾಗಿ ಅಥವಾ ತಮ್ಮ ರೈತ ಸಂಘಟನೆಗಳ ಮೂಲಕ ಈ ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ಬಹುದು. ಅರ್ಜಿ ಸಲ್ಲಿಸುವ ಮತ್ತು ಯೋಜನೆಗಳಲ್ಲಿ ಭಾಗವಹಿಸುವಂತಹ ವಿಧಾನ ಅತ್ಯಂತ ಸರಳವಾಗಿದೆ. ಕೃಷಿ ಉಡಾನ್ ಯೋಜನೆಯ ಸೌಲಭ್ಯ ಪಡೆಯಲು

0: ರೈತರು ಡಿಜಿಟಲ್ ಪ್ಲಾಟ್ಫಾರ್ಮ್ ಆದ ಇ ಕುಶಲ್ ಅಥವಾ ಇ ನಾಮ್ ಅಂದ್ರೆ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಪೋರ್ಟಲ್ ನಲ್ಲಿ ನೋಂದಾಯಿಸಿಕೊಳ್ಬಹುದು. ಆಧಾರ್ ಕಾರ್ಡ್, ರೈತರ ಗುರುತಿನ ಚೀಟಿ, ಜಮೀನಿನ ವಿವರ ಅಥವಾ ಎಫ್ಇಒ ನೋಂದಣಿ ಪತ್ರವನ್ನ ಹಾಗೂ ಬ್ಯಾಂಕ್ ಖಾತೆ ವಿವರಗಳನ್ನ ಈ ಪೋರ್ಟಲ್ ನಲ್ಲಿ ದಾಖಲಿಸಬೇಕು. ನಂತರ ರೈತರು ತಮ್ಮ ಸಮೀಪದ ಕೃಷಿ ಉಡಾನ್ ಇರುವಂತಹ ಏರ್ಪೋರ್ಟ್ ನ ಕಾರ್ಗೋ ಅಥವಾ ಸಾಗಣೆ ಏಜೆನ್ಸಿಗಳನ್ನ ಸಂಪರ್ಕ ಮಾಡಿ ತಮ್ಮ ಸರಕಿನ ವಿವರ ಮತ್ತು ತಾವು ಎಲ್ಲಿಗೆ ಸರಕನ್ನ ಕಳಿಸಬೇಕು ಅನ್ನುವಂತ ವಿಚಾರವನ್ನ ಅವರಿಗೆ ತಿಳಿಸಿ ಕಾಯ್ದಿರಿಸಬೇಕು. ಒಟ್ಟಾರೆಯಾಗಿ ಪಿಎಂ ಕೃಷಿ ಉಡಾನ್ ಯೋಜನೆ ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ತಂದಿದೆ. ಕೃಷಿ ಮತ್ತು ವಿಮಾನಯಾನ ರಂಗಗಳ ಸಂಯೋಜನೆಯಿಂದಾಗಿ ದೇಶದ ಮೂಲೆ ಮೂಲೆಯ ರೈತನಿಗೂ ಜಾಗತಿಕ ಮಾರುಕಟ್ಟೆಯ ಬಾಗಿಲು ತೆರೆದುಕೊಂಡಿದೆ. ಕೃಷಿ ಉತ್ಪನ್ನಗಳು ಹಾಳಾಗೋದನ್ನ ತಡೆಗಟ್ಟಿ ಸಾಗಾಣಿಕೆಯನ್ನ ವೇಗಗೊಳಿಸಿ ರೈತರಿಗೆ ಸೂಕ್ತ ಬೆಲೆ ದೊರಕಿಸಿಕೊಡುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಭಾರತದ ಕೃಷಿ ಆರ್ಥಿಕತೆಯನ್ನ ಬಲಿಷ್ಠ ಪಡಿಸಲು ಮತ್ತು ರೈತರ ಜೀವನ ಮಟ್ಟವನ್ನ ಸುಧಾರಿಸಲು ಕೃಷಿ ಉಡಾನ್ ಯೋಜನೆ ಒಂದು ಪ್ರಬಲ ಹೆಜ್ಜೆಯಾಗಿದೆ. ಅತ್ಯಂತ ಕುಗ್ರಾಮಗಳಲ್ಲಿ ಅಥವಾ ಬೆಟ್ಟದಂತಹ ತೀರಾ ದೂರದ ಪ್ರದೇಶಗಳಲ್ಲಿ ಕೃಷಿಯನ್ನ ಮಾಡಿಕೊಂಡಿರುವಂತಹ ರೈತರು ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡು ಅದರ ಸದುಪಯೋಗವನ್ನ ಪಡ್ಕೊಂಡ್ರೆ ಗ್ರಾಮೀಣ ಪ್ರದೇಶದ ಆರ್ಥಿಕತೆ ವೃದ್ಧಿಯಾಗೋದರ ಜೊತೆಗೆ ನಮ್ಮ ಹಳ್ಳಿಗಳಲ್ಲಿರುವಂತಹ ಗ್ರಾಮೀಣ ಪ್ರದೇಶದಲ್ಲೇ ಬದುಕು ದೂಡ್ತಾ ಇರುವಂತಹ ರೈತರು ವಿದೇಶಿ ಮಾರುಕಟ್ಟೆಗಳಿಗೂ ತಮ್ಮ ಸರಕನ್ನ ಕಳಿಸಬಹುದು. ಆ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನ ಮಾಡಿ ಆರ್ಥಿಕವಾಗಿಯೂ ಅವರು ಬಲಿಷ್ಠರಾಗಬಹುದು. ಈ ಮೂಲಕ ದೇಶದ ಒಟ್ಟಾರೆ ಆರ್ಥಿಕತೆಗೆ, ದೇಶದ ಕೃಷಿ ವ್ಯವಸ್ಥೆಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡೋದಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಹೆಚ್ಚಿನ ರೈತರು ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳುವಂಗೆ ಆಗ್ಬೇಕು.
1: ನಮಸ್ಕಾರ. ಇದುವರೆಗೆ ಕೇಳಿದಿರಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಉಡಾನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಗಂಟೆಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ಭಾರತ ಸೂಕ್ತ ಸಂದೇಶ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮಾದಕ ವ್ಯಸನಗಳಿಂದ ದೂರವಿರುವಂತೆ ದೇಶದ ಯುವಜನತೆಗೆ ಪ್ರಧಾನಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ಬೆಂಬಲ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮನ್ ಕಿ ಬಾತ್ನ 138ನೇ ಆವೃತ್ತಿಯ ಮೂಲಕ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ಗೆ 10 ವರ್ಷಗಳಾಗಿದ್ದು 2016 ಸೆಪ್ಟೆಂಬರ್ 28-29ರಂದು ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತೀಯ ಧೀರ ಸೈನಿಕರು ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಂಡ ರೀತಿ ನೋಡಿ ಇಡೀ ಜಗತ್ತು ಆಶ್ಚರ್ಯಚಕಿತಗೊಂಡಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ ಎಂದರು. ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. 2008 ಸೆಪ್ಟೆಂಬರ್ 13ರಂದು ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟದಲ್ಲಿ ಅನೇಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು ಎಂದು ಅವರು ಹೇಳಿದರು. ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣ

0: ಆಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು.
1: बीते एक दशक में बालाकोट की एयर स्ट्राइक से लेकर ऑपरेशन सिंदूर तक भारत ने बार बार ये स्पष्ट संदेश दिया है कि अगर आतंकवादी भारत पर आंख उठाएंगे तो उसका करारा जवाब दिया जाएगा. आतंकवादी हमलों ने भारत को लंबे समय तक चोट पहुंचाई है. पहले भी हर आतंकी हमले के बाद पाकिस्तान पर कार्रवाई की मांग होती थी. अब आज का भारत आतंकवाद के खिलाफ जीरो टॉलरेंस पॉलिसी लेकर चल रहा है.
0: ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಿದೆ. ಬಾಪೂಜಿ ಅವರು ಜೀವನದ ಹಲವು ಮೌಲ್ಯಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ ಎಂದು ಅವರು ವಿವರಿಸಿದರು. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಾಪೂಜಿ ಅವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯೂ ಸ್ವಚ್ಛತೆಯೇ ಆಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ತೊಟ್ಟಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್, ಎನ್ಎಸ್ಎಸ್ ಸ್ವಯಂ ಸೇವಕರು, ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಹಾಗೂ ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೈಜೋಡಿಸಿವೆ ಎಂದು ಅವರು ತಿಳಿಸಿದರು. ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢದಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಮನೆ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಪ್ರಧಾನಿ ವಿವರಿಸಿದರು. ಗುಜರಾತ್ನಲ್ಲಿ ಕೂಡ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕವಾದ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಬಿತ್ತರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರ ಖಾತರಿಪಡಿಸಿತು.

0: ಆ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂದಿತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನವನ್ನು ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಬಲವಾಗಿ ಬೆಂಬಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ಪ್ರಾತಿನಿಧ್ಯವನ್ನು ವಿಸ್ತರಿಸುವ ಪರವಾಗಿ ರಷ್ಯಾ ಇದೆ. ಅಲ್ಲದೆ ಶಾಶ್ವತ ಸ್ಥಾನಕ್ಕಾಗಿ ಭಾರತ ಮತ್ತು ಬ್ರೆಜಿಲ್ನ ಉಮೇದುವಾರಿಕೆಯನ್ನು ರಷ್ಯಾ ಬೆಂಬಲಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ದಕ್ಷಿಣ ದೇಶಗಳಿಗೆ ಹೆಚ್ಚಿನ ಸ್ಥಾನಗಳನ್ನು ನೀಡುವಂತೆ ಪ್ರತಿಪಾದಿಸಿದ ಅವರು, ಭಾರತ ಮತ್ತು ಬ್ರೆಜಿಲ್ಗೆ ದೃಢವಾದ ಬೆಂಬಲ ವ್ಯಕ್ತಪಡಿಸಿದರು. ಪಾಶ್ಚಿಮಾತ್ಯ ದೇಶಗಳಿಗೆ ವಿಶೇಷವಾಗಿ ಜರ್ಮನಿ ಮತ್ತು ಜಪಾನ್ಗೆ ಭದ್ರತಾ ಮಂಡಳಿಯ ಸುಧಾರಣೆಯ ಭಾಗವಾಗಿ ಯಾವುದೇ ಹೆಚ್ಚುವರಿ ಸ್ಥಾನಗಳನ್ನು ನೀಡಬಾರದು ಎಂದು ಇದೇ ವೇಳೆ ಸೆರ್ಗೆ ಲಾವ್ರೋವ್ ಒತ್ತಾಯಿಸಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಒಟ್ಟು 15 ಸದಸ್ಯರನ್ನು ಹೊಂದಿದೆ. ಇದರಲ್ಲಿ ವೀಟೋ ಅಧಿಕಾರ ಹೊಂದಿರುವ 5 ಖಾಯಂ ರಾಷ್ಟಗಳಾದ ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್ ಮತ್ತು ಅಮೆರಿಕ ಹಾಗೂ 2 ವರ್ಷಗಳ ಅವಧಿಗೆ ಆಯ್ಕೆಯಾಗುವ 10 ತಾತ್ಕಾಲಿಕ ಸದಸ್ಯ ರಾಷ್ಟಗಳು ಸೇರಿವೆ. ಭಾರತ ಮತ್ತು ವೆಸ್ಟ್ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ಫೀಲ್ಡ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ ಸರಣಿಯಲ್ಲಿ ಶುಭಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. 2ನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ 3ನೇ ಏಕದಿನ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 ಟಿ20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. ಟಿ20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಜಪಾನ್ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಪುರುಷರ 80 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಅಂಕುಶ್ ಪಂಗಲ್ ತಜಕಿಸ್ತಾನದ ನೆಕ್ರೋಜ್ ಸಲಿಮೋವ್ ಅವರನ್ನು 5-0 ಅಂತರದಿಂದ ಪರಾಭವಗೊಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ಭಾರತ ಸೂಕ್ತ ಸಂದೇಶ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮಾದಕ ವ್ಯಸನಗಳಿಂದ ದೂರವಿರುವಂತೆ ದೇಶದ ಯುವಜನತೆಗೆ ಪ್ರಧಾನಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ಬೆಂಬಲ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ. ಈಗ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಏಷ್ಯನ್ ಗೇಮ್ಸ್ 2026 ಐಚಿ ನಗೋಯಾ. ಕುಚ್ ಮುಕಾಬಲೆ ಸಿರ್ಫ್ ಸ್ಕೋರ್ ಬೋರ್ಡ್ ಪರ್ ದರ್ಜ್ ಹೋತೆ ಹೈನ್ ಔರ್ ಕುಚ್ ಮುಕಾಬಲೆ ಕಿಸಿ ಖೇಲ್ ಕಿ ಪಹಚಾನ್ ಬನ್ ಜಾತೆ ಹೈನ್. ಐಚಿ ನಗೋಯಾ ಕೆ ಏಷ್ಯನ್ ಗೇಮ್ಸ್ ಮೇ ಆಜ್ ಭಾರತ್ ಕೆ ಲಿಯೆ ಐಸಾ ಹಿ ಏಕ್ ದಿನ್ ರಹಾ. ಕಹೀ ಮ್ಯಾಟ್ ಪರ್ ದಾವ್ ಪೇಸ್ ಥೆ, ಕಹೀ ಶೂಟಿಂಗ್ ರೇಂಜ್ ಪರ್ ಸಾಂಸೋ ಕೋ ಥಾಮ್ ದೇನೆ ವಾಲಾ ಸನ್ನಾಟಾ, ಕಹೀ ದೌಡತಿ ಹುಯಿ ಸಡಕ್ ಪರ್ ಏಕ್ ಅಥ್ಲೀಟ್ 42 ಕಿಲೋಮೀಟರ್ ಸೆ ಜ್ಯಾದಾ ಕಿ ದೂರಿ ತಯ ಕರ್ ರಹಾ ಥಾ, ತೋ ಕಹೀ ಸ್ಕ್ವಾಶ್ ಕೋರ್ಟ್ ಪರ್ ಹರ್ ಪಾಯಿಂಟ್ ಇತಿಹಾಸ್ ಕೆ ಔರ್ ಕರೀಬ್ ಲೆ ಜಾ ರಹಾ ಥಾ. ಔರ್ ಇನ್ ತಮಾಮ್ ತಸ್ವೀರೋ ಕೆ ಬೀಚ್ ಭಾರತ್ ನೆ ಆಜ್ ಸಿರ್ಫ್ ಪದಕ್ ನಹಿ ಜೀತೆ ಬಲ್ಕಿ ಅಪ್ನಿ ಖೇಲ್ ವಿರಾಸತ್ ಕಿ ಕೈ ಕಹಾನಿಯೋ ಕೋ ಏಕ್ ಸಾಥ್ ಆಗೆ ಬಢಾಯಾ. ತೋ ಐಚಿ ನಗೋಯಾ ಮೇ ಆಜ್ ಭಾರತ್ ನೆ ಕಿತ್ನೆ ಮೌಕೆ ಬನಾಯೆ, ಕಿತ್ನೆ ಮಕಾಮ್ ಹಾಸಿಲ್ ಕಿಯೆ, ಕಿಸ್ನೆ ತಿರಂಗಾ ಪೋಡಿಯಂ ತಕ್ ಪಹುಂಚಾಯಾ ಔರ್ ಕಿನ್ ಮುಕಾಬ್ಲೋ ನೆ ಬಢಾಯಿ ಕಲ್ ಕಿ ಉಮ್ಮೀದ್, ಇನ್ ಸಬ್ ಕಿ ಪೂರಿ ತಸ್ವೀರ್ ಅಬ್ ಆಪ್ಕೆ ಸಾಮ್ನೆ ಹೈ. ಏಷ್ಯನ್ ಗೇಮ್ಸ್ 2026 ಮೇ ಆಜ್ ಕ್ಯಾ ಕುಚ್ ಹುವಾ, ಪೂರೆ ರೋಮಾಂಚ್ ಕೋ ಸಮೇಟೆ ಡೇಲಿ ಹೈಲೈಟ್ಸ್ ಮೇ ಆಪ್ಕಾ ಸ್ವಾಗತ್ ಹೈ. ಮೈ ಹೂ ಆನಂದ್ ಶ್ರೀವಾಸ್ತವ್. ಸಬ್ಸೆ ಪಹಲೆ ನಜರ್ ಡಾಲ್ತೆ ಹೈ ದಿನ್ ಕಿ ಹೆಡ್ಲೈನ್ಸ್ ಪರ್. कबड्डी में भारत का स्वर्णिम डबल धमाका, महिला टीम के बाद पुरुष टीम ने भी ईरान को हराकर जीता गोल्ड मेडल. 42 किलोमीटर की दूरी, 44 साल का इंतजार खत्म. सावन बरवाल ने मैराथन में सिल्वर मेडल जीतकर बनाया नया

0: ಇದುವರೆಗೂ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸುಗಮ ಉದ್ಯಮ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರ ಮತ್ತು ಹಣಕಾಸು ತಜ್ಞರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಸುಗಮ ಉದ್ಯಮ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹೂಡಿಕೆ ಸಲಹೆಗಾರರು ಹಣಕಾಸು ತಜ್ಞರು ಆದ ಶರಣ್ ಸಿ ಪಾಟೀಲ್ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಈಗ ಉದ್ಯಮಕ್ಕೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ಈಸ್ ಆಫ್ ಡೂಯಿಂಗ್ ಅಥವಾ ಸುಗಮ ಉದ್ಯಮ ಅನ್ನುವ ಒಂದು ಅಭಿಯಾನವನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದರ ಅಡಿಯಲ್ಲಿ ಮುಂಚೆ ಏನು ಕಾಂಪ್ಲಿಯನ್ಸ್ ಹೆವಿ ಸಿಸ್ಟಮ್ ಇತ್ತು, ಅದನ್ನು ಫೆಲಿಸಿಟೇಷನ್ ಡ್ರಿವೆನ್ ಇಕೋಸಿಸ್ಟಮ್, ಅಂದರೆ ಉದ್ಯಮ ಶುರು ಮಾಡೋದಕ್ಕೆ ಉದ್ಯಮ ನಡೆಸೋದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಿಸಬೇಕು ಮತ್ತು ಪ್ರಕ್ರಿಯೆಗಳು ಏನೇನಿದ್ದಾವೆ ಅದನ್ನು ಸರಳೀಕರಣಗೊಳಿಸಬೇಕು ಅನ್ನುವ ಮಹತ್ವ

0: ತತ್ವದ ಉದ್ದೇಶ ಇದು. ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಮ್ಮ ಉದ್ಯಮಗಳ ಪ್ರಗತಿಗೆ ಮತ್ತೆ ಬಂಡವಾಳ ಆಕರ್ಷಣೆಗೆ ಯಾವ ರೀತಿ ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ?
1: ಇದರದ್ದು ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ಮುಂಚೆ ನಾನೊಂದು 7-8 ವರ್ಷ ಮುಂಚೆ ಚೈನಾಗೆ ಹೋಗಿದ್ದೆ. ನಾನು ಚೈನಾದಲ್ಲಿ ಒಂದು ನನ್ನ ಒಂದು ಅನುಭವ ಏನಂತಂದ್ರೆ, ಚೈನಾ ನಿಮ್ಗೆ ಗೊತ್ತಿರಬಹುದು 1970s ಇಂಡಿಯಾದು ಮತ್ತು ಚೈನಾದು ನೀವೊಂದು ಓವರ್ಆಲ್ GDP ಅಂತ ನೋಡಿದಾಗ ಆಲ್ಮೋಸ್ಟ್ ಸೇಮ್ ಮಟ್ಟಿಗೆ ಇತ್ತು. ಅದಾದ್ಮೇಲೆ ಸುಮಾರು 2 ದಶಕಗಳ ಮಟ್ಟಿಗೆ ಏನು ಚೈನಾ ಗ್ರೋ ಆಯಿತು. ಇದಕ್ಕೆ ಮೇನ್ ಕಾರಣ ಏನಂತಂದ್ರೆ, ದ ಚೈನಾ ವಾಟ್ ಇಟ್ ಕ್ರಿಯೇಟೆಡ್ ದ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ಫಾರ್ ಮ್ಯಾನುಫ್ಯಾಕ್ಚರರ್ಸ್. ನೀವು ನೋಡಿರ್ಬೋದು ಪ್ರತಿಯೊಂದು ಇವತ್ತು ಯುರೋಪಿಯನ್ ಮತ್ತೆ ಅಮೆರಿಕನ್ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಅದು ಆಟೋಮೊಬೈಲ್ ಆಗಿರ್ಬೋದು ಅಥವಾ ಏನೋ ಎನರ್ಜಿ ಆಗಿರ್ಬೋದು ಮತ್ತೆ ಡಿಫೆನ್ಸ್ ರಿಲೇಟೆಡ್ ಆಗಿರ್ಬೋದು ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿಕಂಡಕ್ಟರ್ ಎಲ್ಲವನ್ನು ಚೈನಾಗೆ ಮೈಗ್ರೇಟ್ ಆಗಿರೋದು ನೋಡಿದ್ವಿ. ಅದಕ್ಕೆ ಬಹಳ ಕಾರಣ ಏನಂತಂದ್ರೆ, ದ ಕ್ರಿಯೇಟೆಡ್ ಸಾರ್ಟ್ ಆಫ್ ಯುನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ ಚೈನಾ ಕ್ರಿಯೇಟ್ ಮಾಡಿತ್ತು. ಬಟ್ ಇದರಲ್ಲಿ ನಮ್ಮ ದೇಶ ಸ್ವಲ್ಪ ಹಿಂದೆ ಉಳಿದಿತ್ತು ಆ ಟೈಮಲ್ಲಿ. ಬಟ್ ಅದೇ 2014 ಏನೊಂದು ಆತ್ಮನಿರ್ಭರ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿ ಶುರು ಮಾಡಿದ್ರು. ಅಲ್ಲಿ ಅವರು ಅರ್ಥ ಮಾಡ್ಕೊಂಡಿರೋದ್ರೆ, ಫಸ್ಟ್ ನಮ್ಮ ದೇಶದಲ್ಲಿ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗ್ಬೇಕಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂತಹ ಒಂದು ಎನ್ವಿರಾನ್ಮೆಂಟ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾರಾದ್ರೂ ಒಬ್ಬ ಮ್ಯಾನುಫ್ಯಾಕ್ಚರರ್ಸ್ ಬರ್ತಾನೆ, ಶುರು ಮಾಡ್ತಾನೆ, ಸ್ಟಾರ್ಟ್ಅಪ್ ಆಗಿರ್ಬೋದು ಅಥವಾ ಗ್ಲೋಬಲ್ ಪ್ಲೇಯರ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಮಾಡ್ತಾನಂದ್ರೆ, ಅವನಿಗೆ ಬೇಕಾಗಿರುವಂತಹ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಕೋಆರ್ಡಿನೇಷನ್ ಇರಲಿಲ್ಲ ಮುಂಚೆ. ಎನ್ವಿರಾನ್ಮೆಂಟ್ ಆಗಿರ್ಬೋದು, ಏನೋ ಫೈನಾನ್ಸ್ ಆಗಿರ್ಬೋದು, ಬ್ಯಾಂಕ್, ಇದೆಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರಲಿಲ್ಲ. ಸೊ ಈ ಒಂದು ಸರ್ಕಾರದಲ್ಲಿ ಫಸ್ಟ್ ದೇ ಕ್ರಿಯೇಟೆಡ್ ದಟ್ ಲಿಂಕ್. ಇದರಲ್ಲಿ ಸಿಂಗಲ್ ವಿಂಡೋ ಅಂತ ಹೇಳಿದ್ರು, ತಕ್ಕ ಮಟ್ಟಿಗೆ ಅದು 100% ಆಗಿಲ್ಲ ಅಂದ್ರು, ಬಹಳಷ್ಟು ಹರ್ಡಲ್ಸ್ಗಳನ್ನ ಅದರಲ್ಲಿ ತೆಗೆದಿರೋದು ಕಾಣಿಸ್ತು. ಅದಲ್ಲದೆ ಇನ್ನೊಂದು ಏನಂತಂದ್ರೆ, ಬಹಳಷ್ಟು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾಗಿರುವಂತಹ ಸಬ್ಸಿಡೈಸ್ಡ್ ಲೋನ್ಸ್ಗಳನ್ನ ಕೊಡುವಂತದ್ದಾಗಿರ್ಬೋದು, ಮತ್ತೆ ಕೆಲವೊಂದು ಕಡೆ ಅದಕ್ಕೆ ಬೇಕಾಗಿರುವಂತಹ ಟ್ಯಾಕ್ಸ್ ಎಕ್ಸಾಂಪ್ಷನ್ಸ್ ಲೋನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಟ್ಯಾಕ್ಸ್ ಎಕ್ಸಾಂಪ್ಷನ್ ಕೊಟ್ಟಿರೋದಾಗಿರ್ಬೋದು. ಸೊ ಒಟ್ಟಾರೆ ಹೇಳೋದಂದ್ರೆ, ಪ್ರಧಾನಮಂತ್ರಿ ಅವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಬೇಕಾಗಿರುವಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು, ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶ ಇವತ್ತು ಮುಂದುವರಿತಾ ಇದೆ.
0: ಮತ್ತೆ ನಾವು ಉತ್ಪಾದನೆ ಮತ್ತು ತಯಾರಿಕಾ ವಲಯವನ್ನ ಗಮನಿಸೋದಾದ್ರೆ, ಭಾರತದಲ್ಲಿ ಕಚ್ಚಾ ವಸ್ತುಗಳ ಕೊರತೆ ಇಲ್ಲ, ತುಂಬಾ ಹೇರಳವಾಗಿ ಇಲ್ಲಿ ಸಿಗುತ್ತೆ. ಮತ್ತೆ ಯುವಜನರು, ಪ್ರತಿಭಾನ್ವಿತ ಅಂತ ಯುವಜನರು, ಸ್ಕಿಲ್ಡ್ ಲೇಬರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ಪ್ರೊಸೀಜಿಯಲ್ ಬ್ಯಾರಿಯರ್ಸ್ ಅಂತ, ಅಂದ್ರೆ ಉದ್ಯಮ ನಡೆಸೋದಕ್ಕೆ ಏನೊಂದು ವಿಧಾನ ಇದೆಯಲ್ಲ, ಆ ವಿಧಾನದಲ್ಲಿ ಕೆಲವು ಅಡೆತಡೆಗಳು ಇದ್ದದನ್ನ ನಾವು ಕಾಣ್ತೀವಿ. ಮುಂಚೆ ಹಾಗಿತ್ತು. ಅದನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ 12 ವರ್ಷಗಳ ಹಿಂದೆ ಸರ್ಕಾರ ಹಲವು ಮಹತ್ವದ ಸುಧಾರಣಾ ಕ್ರಮಗಳನ್ನ ತಗೊಳ್ತು. ಅದರ ಅಡಿಯಲ್ಲಿ ಯಾವುದೇ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟ ಪ್ರಕ್ರಿಯೆಯನ್ನ ತ್ವರಿತಗತಿಯಲ್ಲಿ ಸಕಾಲದಲ್ಲಿ ಒದಗಿಸುವಂತದ್ದು, ಮತ್ತೆ ತಂತ್ರಜ್ಞಾನ ಆಧಾರಿತ ಒಂದು ಕ್ಲಿಯರೆನ್ಸ್ ಅನ್ನ, ಅಂದ್ರೆ ಟೆಕ್ನಾಲಜಿ ಡ್ರಿವನ್ ಮಾಡುವಂಥದ್ದು, ಮತ್ತೆ ಪೇಪರ್ಲೆಸ್ ಸಿಸ್ಟಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದರಿಂದ ಅದಕ್ಕೆ ತಗೊಳ್ತಾ ಇದ್ದಂತಹ ಕಾಲಾವಧಿ ತುಂಬಾ ಕಡಿಮೆ ಆಗಿದ್ದನ್ನ ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ಆಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆಯನ್ನ ಹೆಚ್ಚಿಸೋದಕ್ಕೆ ಏನೇನೆಲ್ಲ ಮಾಡಬಹುದು, ಆ ಎಲ್ಲ ಕ್ರಮಗಳನ್ನು ಈಸ್ ಆಫ್ ಡೂಯಿಂಗ್ ಅಭಿಯಾನದ ಅಡಿಯಲ್ಲಿ ಕೈಗೊಳ್ಳಲಾಯಿತು. ಸೊ ಇದೆಲ್ಲವೂ ಕೂಡ ಒಬ್ಬ ಉದ್ಯಮಿಗೆ ಯಾವ ರೀತಿ ನೆರವಾಗಿದೆ ಅಂತ ಹೇಳ್ತೀರಿ?
1: ಮುಂಚೆಲ್ಲ ನಾವು ನೋಡಿದ್ವಿ, ನಮ್ಮ ದೇಶದಲ್ಲಿ ಇರುವಂತಹ ಕೆಲವೇ ಕೆಲವು ಉದ್ಯಮಿಗಳು, ಅದು ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಅದಾನಿ ಅಂತ ಇರ್ಬೋದು. ಬಟ್ ಇವತ್ತು ಈ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಅಡ್ಜಸೆಂಟ್ ಆಗಿ ಆನ್ಸಿಲರಿ ಬಿಸ್ನೆಸ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಿಮೆಂಟ್ ಫ್ಯಾಕ್ಟರಿ ಬರುತ್ತೆ, ಆ ಸಿಮೆಂಟ್ ಫ್ಯಾಕ್ಟರಿ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಆದ್ರೆ ಅದ್ರ ಸುತ್ತಮುತ್ತ ಇರುವಂತಹ ಬಹಳಷ್ಟು ಆನ್ಸಿಲರಿ ಇಂಡಸ್ಟ್ರಿಗಳು, ಫಾರ್ ಸಿಮಿಲರ್ಲಿ ಸ್ಟೀಲ್ ಆಗಿರ್ಬೋದು, ಸಿಮಿಲರ್ಲಿ ಆಟೋಮೊಬೈಲ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಜಪಾನ್ ಅವ್ರು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾರುತಿ ಅವ್ರದಿದ್ರೆ ಅದ್ರ ಸುತ್ತಮುತ್ತ ಇರುವಂತಹ ಆನ್ಸಿಲರಿ ಬಿಸ್ನೆಸ್ಗಳಿಗೆ ಅಷ್ಟೇ ಡೆವಲಪ್ಮೆಂಟ್ ಸಿಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಬೃಹತ್ ಉದ್ಯಮದ ಜೊತೆಗೆ ಮಧ್ಯಮ ಉದ್ಯೋಗಗಳು ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬೆಳೆಯಲು ಅದು ಸಹಾಯ ಆಗ್ತಾ ಇದೆ. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದರಿಂದ ಏನಾಗುತ್ತೆ, ಬರೀ ಹೈ ಸ್ಕಿಲ್ಡ್ ಪೀಪಲ್ ಮಾತ್ರ ಎಂಪ್ಲಾಯ್ಮೆಂಟ್ ಆಗಲ್ಲ, ಈವನ್ ಮೀಡಿಯಂ ಸ್ಕಿಲ್ ಅಂಡ್ ಲೋ ಸ್ಕಿಲ್ ಪೀಪಲ್ ಆಲ್ಸೋ ಗೋಯಿಂಗ್ ಟು ಗೆಟ್ ದ ಜಾಬ್ ಇನ್ ದಿಸ್. ಇದರಲ್ಲಿ ನಮ್ಗೆ ಅವ್ರಿಗೂ ಸಹ ಒಂದು ಉದ್ಯೋಗ ಅವಕಾಶ ಸಿಗುವಂಥದ್ದು ನಮ್ಗೆ ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ ಏನಾಗುತ್ತೆ, ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಹೊಸದಾಗಿ ಫಸ್ಟ್ ಜನರೇಷನ್ ಅವ್ರು ಎಷ್ಟೋ ಜನ ಈ ಮ್ಯಾನುಫ್ಯಾಕ್ಚರಿಂಗ್ ಬರಬೇಕು ಅಂದ್ರೆ ಅವರಿಗೆ ಒಂದು ಸುಗಮವಾದ ಹಾದಿ ಸಿಗ್ತಾ ಇದೆ. ಹಾಗೆ ಗವರ್ಮೆಂಟ್ ಮೊದಲು ಏನಾಗ್ತಿತ್ತು, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಯಾವ್ದಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡೋರಿಗೆ ಒಂದು ಲೋನ್ ಬೇಕು ಅಂದ್ರೆ ಶ್ಯೂರಿಟಿ ಮತ್ತು ಕೊಲೆಟ್ರಲ್ ಆದ್ರೆ ಸಿಗ್ತಿರ್ಲಿಲ್ಲ. ಬಟ್ ಇವತ್ತು ಸರ್ಕಾರ ಎಷ್ಟೊಂದು ಜನ ಹೊಸ ಸ್ಟಾರ್ಟ್ಅಪ್ಗಳಿಗೆ ಕೊಲೆಟ್ರಲ್ ಇರಲಾರದೆ ಅಪ್ ಟು 2-4 ಕೋಟಿವರೆಗೂ ಲೋನ್ ಕೊಡುವಂತ ಒಂದು ಅವಕಾಶ ಕಾಣಿಸ್ತಾ ಇದೆ. ಸೊ

0: ಏನಂತಂದ್ರೆ ಓವರ್ ಆಲ್ ಸರ್ಕಾರನೇ ಎಲ್ಲರಿಗೂ ಜಾಬ್ಸ್ ಕೊಡಕ್ಕಾಗಲ್ಲ, ಉದ್ಯೋಗ ಕೊಡಕ್ಕಾಗಲ್ಲ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಉದ್ಯೋಗ ಕೊಡುವಂತ ಸಿಸ್ಟಮ್ ಏನಿದೆ ಅದನ್ನ ಒಂದು ಡೆವಲಪ್ ಮಾಡ್ತಾ ಇರೋದ್ರಿಂದ ಪ್ರೈವೇಟ್ ಜಾಬ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ಕೆಲವೊಂದು ಫ್ರೀಲ್ಯಾನ್ಸರ್ ಜಾಬ್ಸ್, ಅಂದ್ರೆ ಅದಕ್ಕೆ ಉದ್ಯೋಗದಲ್ಲಿ ಅದು ಹೆಸರಿರಲ್ಲ ಬಟ್ ಫ್ರೀಲ್ಯಾನ್ಸಿಂಗ್ ಜಾಬ್ಗಳಿರುತ್ತೆ, ಅಂಥದಕ್ಕೂ ಇವತ್ತು ಅವಕಾಶ ಸಿಗ್ತಾ ಇದೆ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ.
1: ಒಂದು ಮುಖ್ಯವಾದ ಅಂಶವನ್ನ ತಾವು ಉಲ್ಲೇಖ ಮಾಡಿದ್ರಿ, ಉದ್ಯೋಗ ಬಯಸುವವರ ಬದಲಾಗಿ, ಅಂದ್ರೆ ಜಾಬ್ ಸೀಕರ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಬದಲಾಗಿ ಜಾಬ್ ಕ್ರಿಯೇಟರ್ಸ್, ಅವರನ್ನ ತಯಾರು ಮಾಡುವಂತಹ ಒಂದು ವಾತಾವರಣವನ್ನ ಸರ್ಕಾರ ನಿರ್ಮಿಸ್ತಾ ಇದೆ ಅಂತ ತಾವು ಹೇಳಿದ್ರಿ. ಇದರ ಅಂಗವಾಗಿ ಸ್ಟಾರ್ಟ್ಅಪ್ ಇಂಡಿಯಾ, ಇದು 2016 ಶುರುವಾದಂತಹ ಒಂದು ಅಭಿಯಾನ. ಇದರ ಅಡಿಯಲ್ಲಿ ಸ್ಟಾರ್ಟ್ಅಪ್ ಒಂದು ಉಗಮಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಲಾಯಿತು. ಈ ಒಂದು ಅಂಕಿಅಂಶವನ್ನ ನಾವು ನೋಡೋದಾದ್ರೆ 2014 ಒಂದು 350 ಸ್ಟಾರ್ಟ್ಅಪ್ಗಳು ಇದ್ದಿರಬಹುದು, ಈಗ ಅದು 2.5 ಲಕ್ಷಕ್ಕಿಂತ ಹೆಚ್ಚಿನ ಒಂದು ನೋಂದಾಯಿತ ಅಂದ್ರೆ ರೆಕಗ್ನೈಸ್ಡ್ ಸ್ಟಾರ್ಟ್ಅಪ್ ಇರೋದನ್ನ ನಾವು ಕಾಣ್ತೀವಿ. ಹಾಗೆ ಯೂನಿಕಾರ್ನ್ಗಳ ಕೂಡ ನಾವೇನು 100 ಕೋಟಿ ಮೌಲ್ಯದಂತಹ ಸ್ಟಾರ್ಟ್ಅಪ್ ಅಂತ ಏನ್ ಹೇಳ್ತೀವಿ, ಆ ಯೂನಿಕಾರ್ನ್ಗಳು 2014 ಒಂದು 4-5 ಇತ್ತು, ಈಗ ಅದು 150 ಸಂಖ್ಯೆಯಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಅದರಲ್ಲೂ ಕೂಡ ಬೆಂಗಳೂರಲ್ಲೇ ಬಹು ಹೆಚ್ಚಿನ ಯೂನಿಕಾರ್ನ್ಗಳಿರೋದನ್ನ ಕಾಣ್ತೀವಿ. ಒಟ್ಟಾರೆ ಈ ಈಸ್ ಆಫ್ ಡೂಯಿಂಗ್, ಸುಗಮ ಉದ್ಯಮ ಕ್ರಮಗಳಿಂದಾಗಿ ಈ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಹೆಚ್ಚಾಗಿರೋದನ್ನ ನಾವು ಕಾಣ್ತೀವಿ. ಹಾಗೆ ಜಾಬ್ ಕ್ರಿಯೇಷನ್ ಬಗ್ಗೆ ತಾವಾಗಲೇ ಹೇಳಿದ್ರೆ, ಈ ಸ್ಟಾರ್ಟ್ಅಪ್ಗಳಿಂದಲೇ 23 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಯಾಗಿರುವಂತಹ ಒಂದು ಅಂಕಿಅಂಶ ಕೂಡ ಕಾಣುತ್ತೆ. ಮತ್ತೆ ಇದರಲ್ಲಿ ವಿಶೇಷವಾಗಿ ಮಹಿಳಾ ನೇತೃತ್ವದ ಒಂದು ಉದ್ಯಮಶೀಲತೆಗೆ ಕೂಡ ಹೆಚ್ಚಿನ ಒಂದು ಉತ್ತೇಜನವನ್ನ ಕೊಡಲಾಗಿದೆ. ಇವೆಲ್ಲವೂ ಕೂಡ ನಮ್ಮ ಯುವ ಜನರ ಉದ್ಯಮಶೀಲತೆಯ ಒಂದು ಪ್ರತಿಭೆ ಏನಿದೆಯಲ್ಲ ಅದಕ್ಕೆ ಒಂದು ಕಡೆ ವೇದಿಕೆ, ಆದರೆ ಇನ್ನೊಂದು ಕಡೆಗೆ ಉದ್ಯೋಗ ಸೃಷ್ಟಿಗೆ ಕೂಡ ಕಾರಣವಾಗಿದೆ. ಇದು ನಮ್ಮ ವಿಕಸಿತ ಭಾರತ ಗುರಿ ಸಾಧನೆಗೆ ಯಾವ ರೀತಿ ನೆರವಾಗುತ್ತೆ ಅಂತ ಹೇಳ್ತೀರಿ?
0: ಈಗ ನೀವು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ನ ಟಚ್ ಮಾಡಿದ್ರಿ. ಇವತ್ತು ಉದ್ಯೋಗ ಅನ್ನೋದು ಬರೀ ಪುರುಷರಿಗಲ್ಲ, ಬಹಳಷ್ಟು ಮಹಿಳೆಯರಿಗೆ ಈ ಒಂದು ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡುವಂಥದ್ದು. ಬಹಳಷ್ಟು ಸರಿ ನಾವು ಅನ್ಕೋತೀವಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಜಾಸ್ತಿ ಅವಕಾಶ ಇದೆ ಅಂತೇಳಿ. ಬಟ್ ಇತ್ತಿತ್ತಲಾಗಿ ಆಗಿರುವಂಥ ನಾನು ನಿಮ್ಗೇನೊಂದು ಮೆನ್ಷನ್ ಮಾಡಿದೆ, ಇವತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ ಆಗಿರ್ಬೋದು, ಇಂಥ ಒಂದು ಸೆಕ್ಟ್ರಲ್ಲಿ ಇತ್ತಿತ್ತಲಾಗಿ ಟಾಟಾ ಎಲೆಕ್ಟ್ರಾನಿಕ್ಸಲ್ಲಿ ನಾನು ನೋಡಿರೋಂಗೆ ಸುಮಾರು 80%ಗಿಂತ ಜಾಸ್ತಿ ಉದ್ಯೋಗಿಗಳನ್ನ ಮಹಿಳೆಯರನ್ನೇ ತಗೊಂಡಿರುವಂಥದ್ದು. ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಅಂದ್ರೆ, ಇವತ್ತು ಭಾರತ ದೇಶದಲ್ಲಿ 150 ಕೋಟಿ ಜನಸಂಖ್ಯೆಯಲ್ಲಿ 50% ಮಹಿಳೆಯರು ಇರುವಂತಹ ಒಂದು ದೇಶದಲ್ಲಿ ಅವರಿಗೂ ಸಹ ಉದ್ಯೋಗ ಕ್ರಿಯೇಟ್ ಮಾಡೋದ್ರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಅ ಫ್ಯಾಮಿಲಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಒಬ್ಬ ಪುರುಷನಿಗಿಂತ ಒಬ್ಬ ಮಹಿಳೆಗೆ ಉದ್ಯೋಗ ಸಿಕ್ಕಾಗ ಅದು ನಮ್ಗೆ ಗೊತ್ತಿದೆ ಒಂದು ಸಮಾಜಕ್ಕೆ ಅದು ಯಾವ ತರ ಒಂದು ಕೊಡುಗೆ ಅದು ಕೊಡಕ್ ಹೋಗ್ತಾ ಇದೆ ಅಂತೇಳಿ. ಎರಡನೇದು ಇಂಪಾರ್ಟೆಂಟ್ ಏನಂದ್ರೆ, ಇವತ್ತು ಭಾರತ ದೇಶದಲ್ಲಿ ಉದ್ಯೋಗ ಅವಕಾಶ ಬರೀ ಅರ್ಬನೈಸೇಷನ್ ಅಲ್ಲ, ಇವತ್ತು ರೂರಲ್ ಅಲ್ಲಿ ಇವತ್ತು ಯಾಕಂದ್ರೆ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನಾವು ನೋಡ್ತಾ ಇರೋದು ಹೈವೇದ್ ಆಗಿರ್ಬೋದು, ರೈಲ್ವೇದ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ಗಳು ಇವತ್ತು ರೂರಲ್ ಅಲ್ಲೂ ಡೆವಲಪ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸಿಟಿಗಳಲ್ಲಿ ಆ ಸ್ಕೋಪ್ ಇಲ್ಲ ನಮ್ಗೆ, ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ದರ್ ಇಸ್ ಅ ವೆರಿ ಲಾಟ್ ಆಫ್ ಇಶ್ಯೂಸ್ ವಿತ್ ಟ್ರಾಫಿಕ್ ಅಂಡ್ ಯುನೋ ವಾಟರ್ ಪ್ರಾಬ್ಲಮ್ಸ್ ಅದೆಲ್ಲ. ಆದ್ರೆ ಅದೇ ಔಟ್ಸ್ಕರ್ಟ್ ಆಫ್ ಸಿಟಿ ಅಥವಾ ರೂರಲ್ ಏರಿಯಾಗಳಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ, ಈ ತರ ಸ್ಪೆಷಲ್ ಎಕನಾಮಿಕ್ ಝೋನ್ಗಳು ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಆ ಭಾಗದಲ್ಲಿರುವಂತಹ ರೂರಲ್ ವುಮೆನ್ಗಳಿಗೆ ಮತ್ತೆ ರೂರಲ್ ಯಂಗ್ಸ್ಟರ್ಸ್ಗಳಿಗೆ, ಹಳ್ಳಿಗಳಲ್ಲಿರುವಂತಹ ಯಂಗ್ಸ್ಟರ್ಸ್ಗಳಿಗೆ ಜಾಬ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಅವರು ಸಿಟಿಗೆ ಬರುವುದನ್ನ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವರು ಇವಾಗ ಎಷ್ಟೋ ಜನ ಪ್ರತಿಯೊಬ್ಬರು ಉದ್ಯೋಗ ಹುಡ್ಕೊಂಡು ಸಿಟಿಗೆ ಬಂದಾಗ ಬೆಂಗಳೂರು ಸಿಟಿನಲ್ಲಿ ಯಾವ ತರ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾ ಇದೆ. ಹಾಗಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಾಗಿದೆ ಇಂಥ ಪ್ಲೇಸ್ಗಳಲ್ಲಿ ಮಾಡಿರೋದ್ರಿಂದ ಆ ಒಂದು ಭಾಗದಲ್ಲಿ ಜನಗಳು ಅಲ್ಲೇ ಉದ್ಯೋಗಗಳನ್ನ ಪಡ್ಕೊಂಡು ಅವರ ಒಂದು ಜೀವನಕ್ಕೆ ಬೇಕಾಗಿರುವಂತ ಒಂದು ಆದಾಯ ಪಡೆಯೋದಲ್ದನೆ ನಮ್ಮ ದೇಶಕ್ಕೆ ಕೊಡುಗೆನೂ ಸಹ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು.
1: ಮತ್ತೆ ತಾವಾಗ್ಲೇ ಹೇಳಿದ್ರಿ, ಈಗ ಒಂದು ಉದ್ಯಮ ಆರಂಭಿಸೋದಾದ್ರೆ ಅದರಲ್ಲಿ ಎಷ್ಟೆಲ್ಲ ಇಲಾಖೆಗಳ ಒಂದು ಸಮನ್ವಯ ಬೇಕಾಗುತ್ತೆ. ಅದು ಪರಿಸರ ಇಲಾಖೆ ಇರಬಹುದು, ಮತ್ತೆ ಕೈಗಾರಿಕಾ ಇಲಾಖೆ ಇರಬಹುದು, ಅರಣ್ಯ ಇಲಾಖೆ ಇರಬಹುದು, ಹೀಗೆ ಸುಮಾರಷ್ಟು ಇಲಾಖೆಗಳಿಗೆ ಅಲದಾಡುವಂತಹ ಒಂದು ಪರಿಸ್ಥಿತಿ ಇತ್ತು. ಈ ಒಂದು ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸೋದಕ್ಕೆ 2020 ಸ್ಪಿಕ್ಸ್ ಫಾರ್ಮ್ ಅನ್ನುವ ಒಂದು ಪ್ರೊಸೀಜರಲ್ ನಿಯಮದ ಅಡಿಯಲ್ಲಿ 10 ಎಸೆನ್ಷಿಯಲ್ ಪ್ರೊಸೀಜರ್ನ ಒಂದೇ ವೇದಿಕೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ತಗೊಂಬಂತು. ಅದರಲ್ಲಿ ಒಂದು ಉದ್ಯಮ ಶುರು ಮಾಡೋದು, ಮತ್ತೆ ಅದಕ್ಕೆ ಪ್ಯಾನ್ ಟ್ಯಾನ್ ಇಶ್ಯೂ ಮಾಡುವಂಥದ್ದು, ಡಿನ್ ಅಲಾಟ್ಮೆಂಟ್ ಮಾಡೋದಿರಬಹುದು, ಅಥವಾ ECIC ನೋಂದಣಿ ಇರಬಹುದು, EPFO ರಿಜಿಸ್ಟ್ರೇಷನ್ ಇರಬಹುದು, ಈ ರೀತಿ ಒಟ್ಟು 10 ಉದ್ಯಮಕ್ಕೆ ಬೇಕಾದಂತಹ ಏನೇನು ಒಂದು ಫಾರ್ಮ್ಸ್ ಅನ್ನ ಮತ್ತೆ ಆ ನೋಂದಾವಣೆ ಮಾಡೋದಕ್ಕೆ ಇರುವಂತಹ ಒಂದು ಪ್ರಕ್ರಿಯೆ ಏನಿತ್ತು ಅದನ್ನ ಸರಳೀಕರಣ ಮಾಡಿ ಸ್ಪಿಕ್ಸ್ನಲ್ಲಿ ಒಂದೇ ವೇದಿಕೆ ಅಡಿಯಲ್ಲಿ ತರಲಾಗಿದೆ. ಈ ಕ್ರಮಗಳು ಉದ್ಯಮ ಆರಂಭ ಮಾಡೋದಕ್ಕೆ, ನಡೆಸೋದಕ್ಕೆ, ಮತ್ತೆ ಈವನ ಈಗ ನಷ್ಟದಲ್ಲಿರುವ ಅಂತಹ ಅಥವಾ ರೋಗಗ್ರಸ್ತ ಉದ್ಯಮವನ್ನ ಕ್ಲೋಸ್ ಮಾಡೋದಕ್ಕೆ ಯಾವ ರೀತಿ ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ?
0: ಇವತ್ತು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಶುರು ಮಾಡೋದಾಗಿರ್ಬೋದು ಅಥವಾ

ಒಂದು ಇಂಡಸ್ಟ್ರಿ ಡೆವಲಪ್ ಮಾಡೋದು ಒಂದು ತರ ಚಾಲೆಂಜ್, ಆದ್ರೆ ಯಾವುದೋ ಕಾರಣದಿಂದ ಅದು ಒಂದು ಇಂಡಸ್ಟ್ರಿ ಚೆನ್ನಾಗಿ ನಡೆದಿಲ್ಲ, ಅದನ್ನ ಕ್ಲೋಸ್ ಮಾಡ್ಬೇಕಂದ್ರೆ ಅದರದ್ದು ನಾಲ್ಕು ಪಟ್ಟಷ್ಟು ಏನೋ ಪ್ರೊಸೆಸ್ ನ ಫಾಲೋ ಮಾಡ್ಬೇಕಾಗ್ತಿತ್ತು. ಬಹಳಷ್ಟು ತರ ನೋಡಿದೀನಿ ಅದು ಜನರೇಷನಲ್ ಆಗಿ ಅದೊಂದು ನಡೀತಾ ಇರುವಂತ ಒಂದು ಪ್ರಾಬ್ಲಮ್. ಇವತ್ತು ಸರ್ಕಾರ ತಗೊಂಡು ಬಂದಿರುವಂತ ಇನ್ಸಾಲ್ವೆನ್ಸಿ ಬ್ಯಾಂಕ್ರಂಪ್ಸಿ ಏನು ಲಾ ಇದೆ, ಅದು ಬಹಳಷ್ಟು ಏನೋ ಉದ್ಯೋಗ ಮಾಡೋರಿಗೆ ಒಂದು ಧೈರ್ಯ ತಂದು ಕೊಡುವಂಥದ್ದು. ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ ಬಹಳಷ್ಟು ಕಡೆ ನಾವು ಈ ತರ ಒಂದು ನಮ್ದೇ ಆದಂತ ಸ್ವಂತ ಉದ್ಯೋಗ ಮಾಡಕ್ ಹೋದಾಗ ಕಂಪ್ಲೈಂಟ್ಸ್ ಅವ್ರು ಹೇಳೋದು ಒಂದೇ, ಶುರು ಮಾಡೋದು ಈಸಿ ಆದ್ರೆ ಅದನ್ನ ಕ್ಲೋಸ್ ಮಾಡಕ್ ಹೋದಾಗ ತುಂಬಾ ತೊಂದರೆಗಳಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹರ್ಡಲ್ ನ ಕ್ರಿಯೇಟ್ ಮಾಡುವಂತ ಸ್ಥಿತಿ ಇತ್ತು. ಇವತ್ತು ಭಾರತದ ಒಂದು ಏನು ಒಂದು ಹೊಸ ಪಾಲಿಸಿ ಪ್ಯಾರಲಿಸಿಸ್ ಏನ್ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲನೂ ಇವತ್ತು ಕಡಿಮೆ ಮಾಡಿ ಇದನ್ನ ಒಂದು ವಿಂಡೋದಲ್ಲಿ ಒಂದು ಸಿಂಗಲ್ ಟೇಬಲ್ ಅಲ್ಲಿ ಕೂತ್ಕೊಂಡು ನೀವು ಎಲ್ಲಾ ಪ್ರಾಬ್ಲಮ್ ಅಂದ್ರೆ ಇದೆಲ್ಲನೂ ಇವತ್ತು ಡಿಜಿಟಲೈಸ್ ಆಗಿ ಮಾಡಿರೋದ್ರಿಂದ ನಿಮ್ಗೆ ಏನಂದ್ರೆ ಇವತ್ತು ಇದೆಲ್ಲ ಮಾಡ್ತಾ ಇರೋದು ಟೇಬಲ್ ಟು ಟೇಬಲ್ ಹೋಗೋ ಬದಲು ಡಿಜಿಟಲಿ ಯು ಕ್ಯಾನ್ ಅಪ್ಲೈ ಆಲ್ ದೀಸ್ ಥಿಂಗ್ಸ್. ಇದು ಒಂದು ರೀತಿಯಲ್ಲಿ ಬಹಳಷ್ಟು ಏನೋ ಹೊಸ ಉದ್ಯಮದಾರರಿಗೆ ಒಂದು ಅವಕಾಶ ಕೊಡುವಂತದ್ದು ಇವತ್ತು ನಮಗೆ ಕಾಣಿಸ್ತಾ ಇದೆ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇವತ್ತು ಟ್ಯಾಕ್ಸ್ ಕಂಪ್ಲೈನ್ಸಸ್ ಗಳಾಗಿರ್ಬೋದು, ಬಹಳಷ್ಟು ನೀವು ನೋಡಿರ್ಬೋದು ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಹಳಷ್ಟು ಉದ್ಯೋಗಗಳಿಗೆ ಟ್ಯಾಕ್ಸ್ ಎಕ್ಸಾಂಪ್ಷನ್ಸ್ ಗಳಿದೆ, ಅಂದ್ರೆ ಬಹಳಷ್ಟು ಸಬ್ಸಿಡಿಗಳಿದೆ.

0: ಇವತ್ತು ಇದೆಲ್ಲ ಮಾಡ್ತಾ ಇರೋದು ಟೇಬಲ್ ಟು ಟೇಬಲ್ ಹೋಗೋ ಬದಲು ಡಿಜಿಟಲಿ ಯು ಕ್ಯಾನ್ ಅಪ್ಲೈ ಆಲ್ ದೀಸ್ ಥಿಂಗ್ಸ್. ಇದು ಒಂದು ರೀತಿಯಲ್ಲಿ ಬಹಳಷ್ಟು ಏನೋ ಹೊಸ ಉದ್ಯಮದಾರರಿಗೆ ಒಂದು ಅವಕಾಶ ಕೊಡುವಂಥದ್ದು ಇವತ್ತು ನಮಗೆ ಕಾಣಿಸ್ತಾ ಇದೆ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇವತ್ತು ಟ್ಯಾಕ್ಸ್ ಕಂಪ್ಲೈನ್ಸಸ್ಗಳಾಗಿರ್ಬೋದು ಬಹಳಷ್ಟು ನೀವು ನೋಡಿರ್ಬೋದು. ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಹಳಷ್ಟು ಉದ್ಯೋಗಗಳಿಗೆ ಟ್ಯಾಕ್ಸ್ ಎಕ್ಸಾಂಪ್ಷನ್ಸ್ಗಳಿದೆ, ಅಂದ್ರೆ ಬಹಳಷ್ಟು ಸಬ್ಸಿಡಿಗಳಿದೆ. ಅದನ್ನು ಸಹ ಇವತ್ತು ಸರ್ಕಾರ ಬಹಳಷ್ಟು ಒಂದು ಏನೋ ಎನ್ಕರೇಜ್ಮೆಂಟ್ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಆಗಿರ್ಬೋದು, ರಿನ್ಯೂವಲ್ ಎನರ್ಜಿನಲ್ಲಿ ಬಹಳಷ್ಟು ಆ ಥರ ಒಂದಷ್ಟು ಸಬ್ಸಿಡಿ ಕೊಡುವಂಥದ್ದು. ಹಾಗೆ ಅಗ್ರಿಕಲ್ಚರ್ ಅಂಡ್ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಬಹಳಷ್ಟು ಆ ಥರ ಒಂದು ಅವಕಾಶಗಳಿದೆ. ಇದು ಒಟ್ಟಾರೆ ಹೇಳೋದಾದ್ರೆ ಒಂದು ಎನ್ಕರೇಜ್ಮೆಂಟ್ ಹೊರಗಡೆ ಇರುವಂತಹ ನಮ್ಮ ಭಾರತ ದೇಶದ ಆಚೆ ಇರುವಂತಹ ಎಷ್ಟೊಂದು ಹೂಡಿಕೆದಾರಿಗೆ ಭಾರತ ದೇಶದಲ್ಲಿ ಇವತ್ತು ಒಂದು ಗೋಲ್ಡನ್ ಅಪರ್ಚುನಿಟಿಯಾಗಿ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಇವತ್ತು ಒಂದಷ್ಟು ಡೆಮೋಗ್ರಫಿಕ್ ಆಗಿ ನಮ್ಮ ದೇಶದಲ್ಲಿ ಅವಕಾಶಗಳು ಕ್ರಿಯೇಟ್ ಆಗಿದೆ. ಯಂಗ್ ಪಾಪ್ಯುಲೇಷನ್, ಸ್ಕಿಲ್ಡ್ ಪಾಪ್ಯುಲೇಷನ್ ಮತ್ತೆ ವುಮೆನ್ ಎಂಪವರ್ಮೆಂಟ್ ಮತ್ತು ರೂರಲ್ ಎಕನಾಮಿ. ಎರಡನೇದು ಇನ್ನೊಂದು ಇಂಪಾರ್ಟೆಂಟ್, ಒಂದು ಗೌರ್ಮೆಂಟ್ ಸರ್ಕಾರದಲ್ಲಿರುವಂತಹ ಒಂದು ಮನೋಸ್ಥಿತಿ ಏನಿದೆ, ಈ ಒಂದು ಎಂಟೈರ್ ಈ ಒಂದು ಎಕೋ ಸಿಸ್ಟಮ್ಗೆ ಒಂದು ಏನೋ ಸಾಂಪ್ರದಾಯಿಕವಾಗಿರುವಂತಹ ಮನಸ್ಥಿತಿಯಿಂದ ಇವತ್ತು ಗ್ರೋತ್ ನ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಏನ್ ಮಾಡ್ತಾ ಇದ್ರೆ ಅದು ಸಹ ಹೆಲ್ಪ್ ಆಗ್ತಾ ಇದೆ. ಮೂರನೇದು ಇಂಪಾರ್ಟೆಂಟ್ ಏನಂತಂದ್ರೆ ಇವತ್ತು ಗ್ಲೋಬಲ್ ಮಾರ್ಕೆಟ್ ಭಾರತ ದೇಶನ ಎದುರು ನೋಡ್ತಾ ಇರೋದು ಏನಂತಂದ್ರೆ ಇವತ್ತು ಇಟ್ ಈಸ್ ಯುನೋ ರೆಡಿ ಟು ಅಕ್ಸೆಪ್ಟ್ ಅದರ್ ದನ್ ಚೈನಾ ಇರುವಂತಹ ಒಂದು ಇನ್ನೊಂದು ಆಪ್ಷನ್ ಹುಡುಕ್ತಾ ಇರ್ಬೇಕಾದ್ರೆ ಭಾರತ ಇವತ್ತು ಈ ಒಂದು ಒಯಸಿಸ್ ಅಂತರ ಕಾಣಿಸ್ತಾ ಇದೆ, ಮರುಭೂಮಿಯಲ್ಲಿ ಒಯಸಿಸ್ ಅಂತರ, ಆ ತರ ಭಾರತ ದೇಶ ಇವತ್ತು ಪ್ರಪಂಚಕ್ಕೆ ಕಾಣಿಸ್ತಾ ಇದೆ.
1: ಮತ್ತೆ 2018 ಕೇಂದ್ರ ಸರ್ಕಾರ ಪರಿವೇಶ್ ಅನ್ನುವ ಒಂದು ಉಪಕ್ರಮವನ್ನ ಜಾರಿಗೊಳಿಸಿತು, ಪರಿವೇಶ್ 2.0. ಅದು ಇದರ ಅಡಿಯಲ್ಲಿ ಬೇರೆ ಬೇರೆ ಇಲಾಖೆಗಳನ್ನ, ತಾವಾಗಲೇ ಹೇಳಿದ್ರಿ ಈ ವೈವಿಧ್ಯಮಯವಾದ ಇಲಾಖೆಗಳಿಂದ ಪರ್ಮಿಷನ್ ತಗೊಳ್ಳುವಂತಹ ಒಂದು ಸಂಕೀರ್ಣ ವ್ಯವಸ್ಥೆಯ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ. ಈಗ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇರಬಹುದು, ಫಾರೆಸ್ಟ್ ಕ್ಲಿಯರೆನ್ಸ್, ವೈಲ್ಡ್ ಲೈಫ್ ಮತ್ತೆ ಕೋಸ್ಟಲ್ ಝೋನ್ ಕ್ಲಿಯರೆನ್ಸ್, ಇವುಗಳ ಒಂದು ಸಂಕೀರ್ಣ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸುವಂತಹ ಒಂದು ಮಹತ್ವದ ಕ್ರಮ ಇದು ಪರಿವೇಶ್ 2.0. ಇದರ ಅಡಿಯಲ್ಲಿ ಮುಂಚೆ ಎಲ್ಲ ಏನು ಸುಮಾರು 105 ದಿನಗಳ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಲೈನ್ ಇತ್ತು, ಅದು ಈಗ 64 ದಿನಗಳಿಗೆ ಅದನ್ನ ಇಳಿಕೆ ಮಾಡಲಾಗಿದೆ. ಸೊ ಒಟ್ಟಾರೆ ಈ ಒಂದು ಸರಳೀಕರಣ ಪ್ರಕ್ರಿಯೆಗಳೆಲ್ಲವೂ ಕೂಡ ಉದ್ಯಮ ಆರಂಭ ಮಾಡೋದಕ್ಕೆ ಮತ್ತೆ ಉದ್ಯಮಿಗಳಿಗೆ, ನೀವು ಈಗ ಹೂಡಿಕೆಯ ಸಲಹೆಗಾರರು ಸಲಹೆಯ ದೃಷ್ಟಿಯಿಂದ ನೋಡೋದಾದ್ರೆ ಉದ್ಯಮಗಳಿಗೆ ಯಾವ ರೀತಿ ಇದು ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ?
0: ಇವತ್ತು ನಮ್ಮ ದೇಶದಲ್ಲಿ ಈ ಎಂಟೈರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅದು ಏನೋ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇಂದ ಹಿಡ್ಕೊಂಡು ಇನ್ನೋ ನಂಬರ್ ಆಫ್ ಡೇ ನಾವೇನ್ ಮೊದಲು ತಗೊಂತಾ ಇದೀವಿ ಇವತ್ತು, ಅದು ಗಣನೀಯವಾಗಿ ಆಲ್ಮೋಸ್ಟ್ 30-40% ಅಷ್ಟು ನಮಗೆ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ಇದರಿಂದ ಬಹಳಷ್ಟು ಜನ ಹೊರಗಡೆ ಇರುವಂತಹ ಹೂಡಿಕೆದಾರರು ಮತ್ತೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಗಳಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಮ್ಯಾನುಫ್ಯಾಕ್ಚರರ್ ಆಗುವಂಥದ್ದು ನೆಸೆಸಿಟಿ ಇಲ್ಲ, ಆದ್ರೆ ಬಹಳಷ್ಟು ಜನ ಹೂಡಿಕೆದಾರರು ಇಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಇವತ್ತು ಇಂಡಿಯಾದಲ್ಲಿ, ಇವತ್ತು ಭಾರತ ದೇಶದಲ್ಲಿ ಇವತ್ತು ನಮ್ಮ ದೇಶದ ಇವತ್ತು ಎಕನಾಮಿ ಬೆಳೀತಾ ಇರುವಂತಹ ವೇಗ ನೋಡ್ತಾ ಹೋದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನ್ ಬೆಳೀತಾ ಇದೆ ಅದರಲ್ಲಿ ಬಹಳಷ್ಟು ಸೇವಿಂಗ್ಸ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸುಮಾರು $800 ಇತ್ತು ನಮ್ದು, ಯಾವುದು 2008 ಪರ್ ಕ್ಯಾಪಿಟಲ್ ಇನ್ಕಮ್, ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು $3,000 ಹೋಗಿದೆ. ಬರುವ ದಿನಗಳಲ್ಲಿ ಅದು $6,000 ಹೋಗುವಂತದ್ದಿದೆ. ಯಾವಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಸರ್ಪ್ಲಸ್ ಮನಿ ಬರುತ್ತೆ, ಅದು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಎನ್ವೈರಾನ್ಮೆಂಟ್ ಆದಾಗ ಅದರದೇ ಆದಂತ ಒಂದು ಕಾನ್ಫಿಡೆನ್ಸ್ ಇವತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಅವರ ಪಾರ್ಟಿಸಿಪೇಷನ್ ಇಂಡೈರೆಕ್ಟ್ಲಿ ಆಗ್ತಾ ಇರೋದ್ರಿಂದ ಇವತ್ತು ನಮ್ಮ ದೇಶ ಬೇರೆ ದೇಶಗಳಿಗೆ ಹೋಗಿ ಅಥವಾ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಕೈ ಚಾಚುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಆ ಒಂದು ಹೂಡಿಕೆಗಳು ಬರ್ತಾ ಇರೋದ್ರಿಂದ ಬರುವ ದಿನಗಳಲ್ಲಿ ನಮ್ಮ ದೇಶದ ಓವರ್ಆಲ್ GDP ಗ್ರೋತ್ಗೆ, ಎಂಪ್ಲಾಯ್ಮೆಂಟ್ ಅಂಡ್ ಜಾಬ್ ಕ್ರಿಯೇಷನ್ ಆಗಿರ್ಬೋದು. ಮೂರನೇದು ಇಂಪಾರ್ಟೆಂಟ್ ಏನಂತಂದ್ರೆ ಇವತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿ ಇವತ್ತು ನಮ್ಮ ದೇಶ ಹೊರಹೊಮ್ಮಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು.
1: ಒಟ್ಟಾರೆ ಕೇಂದ್ರ ಸರ್ಕಾರದ ಈ ಎಲ್ಲ ಪ್ರಕ್ರಿಯೆಗಳಿಂದಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿಷಯದಲ್ಲಿ ಭಾರತದ ಸ್ಥಾನ ಜಾಗತಿಕವಾಗಿ ತುಂಬಾ ಹೆಚ್ಚಾಗಿರೋದನ್ನ ನಾವು ಕಾಣ್ತೀವಿ. 2014 142ನೇ ಸ್ಥಾನದಲ್ಲಿದ್ದ ಭಾರತ 2020 ಹೊತ್ತಿಗೆ 63ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಹಾಗೆ ಲಾಜಿಸ್ಟಿಕ್ಸ್ ಕಾಂಪಿಟೇಟಿವ್ನೆಸ್ ಅಂದರೆ ಈಗ ಸರಕು ಸಾಗಣೆಯ ಒಂದು ಸ್ಪರ್ಧಾತ್ಮಕತೆ ವಿಷಯದಲ್ಲಿ ಕೂಡ 2014 54ನೇ ಸ್ಥಾನದಲ್ಲಿತ್ತು ಭಾರತ, ಅದು 2023 ಹೊತ್ತಿಗೆ 38ನೇ ಸ್ಥಾನಕ್ಕೆ ಏರಿಕೆಯಾಗಿರೋದನ್ನು ಕಾಣ್ತೀವಿ. ಸೊ ಒಟ್ಟಾರೆ ವಿಶ್ವದ ಮಟ್ಟದಲ್ಲಿ ಭಾರತದ ಒಂದು ಶ್ರೇಣಿ ಹೆಚ್ಚಾಗಿರೋದ್ರಿಂದ ವಿದೇಶಿ ಹೂಡಿಕೆ ಕೂಡ ಭಾರತದಲ್ಲಿ ಹೆಚ್ಚು ಆಕರ್ಷಣೆ ಆಗೋದಕ್ಕೆ ಕೂಡ ಕಾರಣ ಆಗಬಹುದೇ ಅಂತ ತಾವು ಹೇಳ್ತೀರಾ?
0: ಎಸ್ ಎಸ್, ಖಂಡಿತವಾಗ್ಲು. ಅದೇ ಮುಂಚೆ ಹೇಳಿದಾಗೆ ಇವತ್ತು ಸುಮಾರು $667 billion ಅಷ್ಟು ಹಣ ಇವತ್ತು ನಮ್ಮ ದೇಶಕ್ಕೆ ಬರ್ತಾ ಇದೆ ಒಂದು ಹೂಡಿಕೆಗಾಗಿ. ಹಾಗೇನೆ ಇವತ್ತು ಓವರ್ಆಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅದರ ರಿಲೇಟೆಡ್ ಆಗಿರುವಂತಹ ಇಂಡಸ್ಟ್ರಿಯಿಂದ ಸುಮಾರು 17-18% ಅಷ್ಟು ಕಾಂಟ್ರಿಬ್ಯೂಷನ್ ನಮ್ಮ GDPಗೆ ಆಗ್ತಾ ಇದೆ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಈ ನಂಬರ್ ಇನ್ನೂ 40-45% ವರೆಗೆ ಏರಿಕೆ ಆದಾಗ

0: ನಮ್ಮ ದೇಶದಲ್ಲಿ ಈ ಒಂದು ಜನಸಂಖ್ಯೆ ಏನಿದೆ, ಯಂಗ್ ಪಾಪ್ಯುಲೇಷನ್ ಇದೆ, ಇವರಿಗೆ ಬೇಕಾಗಿರುವಂತಹ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲು ಮತ್ತೆ ಸರ್ಕಾರದ ಆದಾಯನ ಜಾಸ್ತಿ ಮಾಡಲು, ಯಾಕಂದ್ರೆ ಸರ್ಕಾರಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಗಳು ಬರೋದ್ರಿಂದ ಏನಾಗುತ್ತೆ, ನಮಗೆ ಬೇಕಾಗಿರುವಂತಹ ಒಂದು ಬೇಸಿಕ್ ಏನೋ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಹೆಲ್ತ್ ಕೇರ್ ಆಗಿರ್ಬೋದು, ಮತ್ತೆ ಹಾಗೆ ಒಂದು ಕ್ವಾಲಿಟಿ ಲೈಫ್ ನ ಲೀಡ್ ಮಾಡಕ್ಕೆ ಬೇಕಾಗಿರುವಂತಹ ಎಲ್ಲಾ ತರ ಒಂದು ಸಹಾಯ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ.
1: ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಈ ಟೈರ್ 2 ಟೈರ್ 3 ಅಂತ ನಾವೇನ್ ಹೇಳ್ತೀವಿ, ಎರಡು ಮತ್ತು ಮೂರನೇ ಸ್ತರದ ನಗರಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ಉದ್ಯಮ ಆರಂಭ ಆಗೋದಕ್ಕೆ ಮತ್ತೆ ಉದ್ಯೋಗಗಳು ಸೃಷ್ಟಿಯಾಗೋದಕ್ಕೆ ಕೂಡ ಈ ಈಸ್ ಆಫ್ ಡೂಯಿಂಗ್ ಪ್ರಕ್ರಿಯೆ ತುಂಬಾ ಸಹಾಯ ಮಾಡಿದೆ ಅಂತ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಒಟ್ಟಾರೆ ಇಲ್ಲಿಯವರೆಗೆ ಈ ವಿಷಯವಾಗಿ ತಮ್ಮ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಶರಣ್ ಸಿ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ. ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸುಗಮ ಉದ್ಯಮ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
2: ಸಮಯ 2 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆಗಳು.
3: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi says surgical strike and Operation Sindoor demonstrated new example of India's counter-terrorism policy to the world, sending message that terrorist attacks will be met with befitting response. Prime Minister Modi in his Mann Ki Baat program on Akashvani urges people to work together for Nasha Mukt Yuva. Prime Minister urges people to participate in census and use self-enumeration facility, says first phase of census nearly complete. Union Home Minister Amit Shah and Gujarat Chief Minister Bhupendra Patel flag off country's first LNG-powered train at Sabarmati. Red alert for heavy to very heavy rainfall issued over Uttarakhand and West Uttar Pradesh for today. And in Asian Games, boxer Ankush Fangal assures medal by defeating Tajikistan's Nekruz Salimov in the men's 80-kilogram quarterfinal. Prime Minister Narendra Modi today stated that the surgical strike by the Indian Army on the terrorist hideouts in Pakistan demonstrated a new example of India's counter-terrorism policy to the world. Addressing the nation in his Mann Ki Baat program on Akashvani, Mr. Modi said India is set to mark the 10th anniversary of the surgical strike tomorrow, that is 28th of September. He said the world was astonished to see the manner in which brave Indian soldiers crossed the line of control to take action against terrorism. Prime Minister Modi said the surgical strike was India's decisive response to the long-standing pain the nation had endured due to terrorist attacks. He stated that over the past decade, from the Balakot airstrike to Operation Sindoor, India has repeatedly sent the message that terrorist strikes will be met with a befitting response.
4: बीते एक दशक में बालाकोट की एयर स्ट्राइक से लेकर ऑपरेशन सिंदूर तक भारत ने बार बार ये स्पष्ट संदेश दिया है कि अगर आतंकवादी भारत पर आंख उठाएंगे तो उसका करारा जवाब दिया जाएगा. आतंकवादी हमलों ने भारत को लंबे समय तक चोट पहुंचाई है. पहले भी हर आतंकी हमले के बाद पाकिस्तान पर कार्यवाही की मांग होती थी. अब आज का भारत आतंकवाद के खिलाफ जीरो टॉलरेंस पॉलिसी लेकर चल रहा है.
3: Prime Minister Modi said this year also marks 25 years since the 9/11 terrorist attacks. He said the highest number of victims at the World Trade Center, the US, after Americans were Indians. He recalled paying homage to those innocent citizens during his US visit after becoming Prime Minister in 2014. He once again extended his condolences to the bereaved families on behalf of crores of Indian citizens. Touching upon the topic of the ongoing census, Mr. Modi said the first phase of this exercise is nearly complete across all states and union territories.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನಶೆ ಮುಕ್ತ ಯುವ ಅಭಿಯಾನದಡಿ ಮಾದಕ ವಸ್ತು ಬಳಕೆ ವಿರುದ್ಧ ಯುವ ಜನತೆಯಲ್ಲಿ ಜಾಗೃತಿ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ಅಕ್ಟೋಬರ್ 11ರಂದು ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಪೂರಿಗಾಲಿ ಹನಿ ನೀರಾವರಿ ಯೋಜನೆಯಿಂದ ಸುಮಾರು 25,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸುವ ಗುರಿ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ನಶೆಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ ಮಾದಕ ವಸ್ತು ಬಳಕೆ ವಿರುದ್ಧ ಮಹತ್ವದ ಸಂಕಲ್ಪ ಕೈಗೊಂಡಿದ್ದು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ತೊಟ್ಟಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ತಮ್ಮ ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವಜನತೆಯು ಇದರ ಭಾಗವಾಗಿದ್ದಾರೆ. ಶಾಲಾ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಹಾಗೂ ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ ಎಂದು ಅವರು ಹೇಳಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ ಸಾವಿರಾರು ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ.
1: युवाओं ने नशे से दूर रहने की प्रतिज्ञा ली और इस संदेश को दूसरों तक पहुंचाने की जिम्मेदारी भी ली. ये सब हो रहा है नशा मुक्त युवा अभियान के तहत. इसमें माय भारत के वॉलंटियर शामिल हैं और जागरूकता के कार्यक्रम हुए हैं. नशा मुक्ति का संदेश, हमारे युवा खुद इस संदेश को आगे बढ़ा रहे हैं. माय भारत पर एंथेम, स्लोगन राइटिंग और नुक्कड़ नाटक जैसी अलग अलग प्रतियोगिताएं हुई है.
0: ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಮೈ ಭಾರತ್ನಲ್ಲಿ ಪ್ರಬಂಧ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಯುವಜನರು ನಶಾ ಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಮಾಡುವ ಯಾವುದೇ ಚಿಂತನೆ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಮತ್ತು ಪೂರೈಕೆಯನ್ನು ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ. ವಿದ್ಯುತ್ ಕೊರತೆ ಎದುರಾದ ಸಂದರ್ಭದಲ್ಲಿ ಕೇಂದ್ರ ವಿದ್ಯುತ್ ಗ್ರಿಡ್ ಹಾಗೂ ಇತರ ರಾಜ್ಯಗಳಿಂದ ವಿದ್ಯುತ್ ಖರೀದಿಸಿ ನಿರ್ವಹಣೆ ಮಾಡಲಾಗುತ್ತಿದೆ ಎಂದರು. ಪಂಜಾಬ್, ಹರಿಯಾಣ ಹಾಗೂ ಉತ್ತರ ಪ್ರದೇಶದಿಂದ ವಿದ್ಯುತ್ ವಿನಿಮಯದ ಒಪ್ಪಂದದಡಿ ವಿದ್ಯುತ್ ಪಡೆಯಲಾಗುತ್ತಿದೆ. ಮಳೆಗಾಲದಲ್ಲಿ ಹೆಚ್ಚುವರಿ ವಿದ್ಯುತ್ ಅನ್ನು ಮರಳಿ ನೀಡುವ ಒಪ್ಪಂದವಿದ್ದು, ಈ ಬಾರಿ ಮಳೆಯ

0: ಕೊರತೆಯಿಂದ ವಿದ್ಯುತ್ ಹಿಂತಿರುಗಿಸುವಲ್ಲಿ ತೊಂದರೆಯಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾದರೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟದೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು. ಸದ್ಯಕ್ಕೆ ಲೋಡ್ ಶೆಡ್ಡಿಂಗ್ ಮಾಡುವ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಮೈಸೂರು ದಸರಾ ವಿದ್ಯುತ್ ದೀಪಾಲಂಕಾರಕ್ಕೆ ಅಗತ್ಯವಿರುವ ವಿದ್ಯುತ್ ಪೂರೈಕೆಯಲ್ಲಿಯೂ ಯಾವುದೇ ತೊಂದರೆಯಿಲ್ಲ. ದಸರಾವನ್ನು ಕಳೆದ ಬಾರಿಗಿಂತಲೂ ಉತ್ತಮವಾಗಿ ಆಯೋಜಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಜಲಾಶಯದ ಬಳಿ ಅಕ್ಟೋಬರ್ 11ರಿಂದ ಆರಂಭವಾಗಲಿರುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಟ್ಟು 6 ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ನಿಟ್ಟನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಐತಿಹಾಸಿಕ ಹಿನ್ನೆಲೆಯಿಂದ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಅಕ್ಟೋಬರ್ 15ರಂದು ನಟ ವಿ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲದ ಛಾಯೆ ಆವರಿಸಿದ್ದರೂ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಡಿತ ಮಾಡುವುದಿಲ್ಲ ಎಂದರು. ಅಕ್ಟೋಬರ್ 12 ಮತ್ತು 13ರಂದು ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15ರಿಂದ 18ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ ಎಂದರು. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಕೆಆರ್ಎಸ್ ಬೃಂದಾವನ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ಪ್ರವಾಸೋದ್ಯಮ ಹಬ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಕ್ಟೋಬರ್ 11ರಂದು ಚಾಲನೆ ನೀಡಲಿದ್ದಾರೆ. ಮಳವಳ್ಳಿ ತಾಲೂಕಿನ ಪುರಿಗಾಲಿ ಹನಿ ನೀರಾವರಿ ಯೋಜನೆಯ ಕಾಮಗಾರಿಯು ಬಹುತೇಕ ಮುಕ್ತಾಯವಾಗಿದ್ದು, ಈಗಾಗಲೇ ರೈತರ ಸಭೆ ನಡೆಸಿ ಯೋಜನೆಯಿಂದಾಗುವ ಲಾಭದ ಬಗ್ಗೆ ಅರಿವು ಮೂಡಿಸಲಾಗಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಯೋಜನೆಯ ಕಾಮಗಾರಿ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪುರಿಗಾಲಿ ಹನಿ ನೀರಾವರಿ ಯೋಜನೆಯು ಅಂತಾರಾಜ್ಯ ಒಪ್ಪಂದವಾಗಿದೆ. ಅದನ್ನು ಜಾರಿ ಮಾಡಿಸಲು ಸಾಕಷ್ಟು ಶ್ರಮ ವಹಿಸಲಾಗಿದೆ. ಸುಮಾರು 75,000 ಎಕರೆ ಭೂಪ್ರದೇಶಕ್ಕೆ ನೀರು ಒದಗಿಸುವ ಗುರಿ ಹೊಂದಲಾಗಿದ್ದು, ಇನ್ನೂ 2 ಗ್ರಾಮಗಳನ್ನು ಯೋಜನೆಯ ವ್ಯಾಪ್ತಿಗೆ ಸೇರಿಸಲು ಸರ್ಕಾರದ ಅನುಮೋದನೆಗೆ ಸಿದ್ದಪಡಿಸಲಾಗಿದೆ ಎಂದು ಹೇಳಿದರು. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡ ಜನರನ್ನು ಸದೃಢಗೊಳಿಸಲು ಮುಂದಾಗಿದೆ. ಮಹಿಳೆಯರನ್ನು ಅನೇಕ ಸೌಲಭ್ಯಗಳೊಂದಿಗೆ ಶಕ್ತಿಯುತಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಇಲ್ಲಿ ಸ್ವೀಕೃತವಾಗುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಲು ಸರ್ಕಾರವೇ ಯೋಜನೆ ರೂಪಿಸಿದೆ ಎಂದು ಅವರು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಬಿತ್ತರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ ಒಂದು ರಾಷ್ಟ್ರ ಒಂದು ತೆರಿಗೆ ಕುರಿತು ಒಂದು ಕಿರುನೋಟ ಇಲ್ಲಿದೆ. ಇಡೀ ರಾಷ್ಟಕ್ಕೆ ಏಕರೂಪದ ಸರಳ ಹಾಗೂ ಸುಲಭ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೆ ಏರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತ್ತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರ ಖಾತರಿಪಡಿಸಿತು. ಆ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017ರ ಜುಲೈನಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂದಿತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ರಾಜ್ಯದಲ್ಲಿ ಪ್ರತಿ ಲೀಟರ್ ಹಾಲಿನ ದರವನ್ನು 10 ರೂಪಾಯಿ ಹೆಚ್ಚಳ ಮಾಡುವಂತೆ ಕೋರಿ ರಾಜ್ಯದ 16 ಹಾಲು ಒಕ್ಕೂಟಗಳ ಅಧ್ಯಕ್ಷರ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ ಎಂದು ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷ ಹಾಗೂ ಶಾಸಕ ಕೆವೈ ನಂಜೇಗೌಡ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯದಲ್ಲಿ ರೈತರಿಗೆ ಲೀಟರ್ಗೆ ನೀಡಲಾಗುತ್ತಿರುವ 35 ರೂಪಾಯಿ ಸಾಕಾಗುತ್ತಿಲ್ಲ. ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಹಾಲಿನ ದರ ಲೀಟರ್ಗೆ ಸುಮಾರು 8 ರೂಪಾಯಿ ಕಡಿಮೆ ಇದೆ ಎಂದು ಹಾಲು ಒಕ್ಕೂಟಗಳು ತಿಳಿಸಿವೆ ಎಂದರು. ರಾಜ್ಯದಲ್ಲಿ ಪ್ರತಿದಿನ ಸುಮಾರು 1 ಕೋಟಿ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಪ್ರಸ್ತುತ ಹಾಲಿನ ದರವು ಹೈನುಗಾರರ ಕಷ್ಟಕ್ಕೆ ತಕ್ಕಂತೆ ಇಲ್ಲ.

0: ಕೊಟ್ಟಿರುವುದರಿಂದ ದರ ಏರಿಕೆ ಅನಿವಾರ್ಯವಾಗಿದೆ ಎಂದು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಮನವಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಶೀಘ್ರದಲ್ಲೇ ಹಾಲಿನ ದರ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು. ಭದ್ರಾ ಜಲಾಶಯದ ಬಲದಂಡೆ ಎಡದಂಡೆ ನಾಲೆಗಳ ಮೂಲಕ ಕುಡಿಯುವ ನೀರು ಹರಿಸಲಾಗುತ್ತಿದ್ದು ನಾಲೆಗಳ 200 ಮೀಟರ್ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಆದೇಶಿಸಿದ್ದಾರೆ. ಪ್ರಸ್ತುತ ಮಳೆ ಕೊರತೆ ಇರುವುದರಿಂದ ಅಂತರ್ಜಲ ವೃದ್ಧಿ ಹಾಗೂ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮಾತ್ರ ಈ ನೀರನ್ನು ಬಿಡುಗಡೆ ಮಾಡಲಾಗುತ್ತಿದೆ. ರೈತರು ಕೃಷಿ ಬೆಳೆಗಳಿಗೆ ಉಪಯೋಗಿಸುವಂತಿಲ್ಲ ಹಾಗೂ ಮೋಟಾರು ಮೂಲಕ ಅನಧಿಕೃತವಾಗಿ ನೀರು ಎತ್ತುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಅಕ್ಟೋಬರ್ 2 ಮಧ್ಯರಾತ್ರಿ 12 ಗಂಟೆಯವರೆಗೆ ಈ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಈ ಅವಧಿಯಲ್ಲಿ ಕಾಲುವೆಗಳ ಪಾತ್ರದಲ್ಲಿ ಸಾರ್ವಜನಿಕರ ಸಂಚಾರ, ಜಾನುವಾರುಗಳ ಶುಚಿಗೊಳಿಸುವುದು ಮತ್ತಿತರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು ಆದೇಶ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚಿಸಲಾಗಿದೆ. ಸುಸ್ಥಿರ ಕೃಷಿ ಪದ್ದತಿಯಲ್ಲಿ ಗುಣಮಟ್ಟದ ಬೀಜಗಳ ಬಳಕೆ ಅತ್ಯಂತ ಪ್ರಮುಖವಾಗಿದ್ದು ರೈತರು ಬೀಜೋತ್ಪಾದನೆ ಹಾಗೂ ಕೃಷಿ ಉದ್ದಿಮೆಗಳನ್ನು ಅಳವಡಿಸಿಕೊಂಡರೆ ನಿರಂತರ ಆದಾಯ ಗಳಿಸಲು ಸಾಧ್ಯ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ ತಿಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಯುವ ಅಭಿಯಾನದಡಿ ಮಾದಕ ವಸ್ತು ಬಳಕೆ ವಿರುದ್ದ ಯುವಜನತೆಯಲ್ಲಿ ಜಾಗೃತಿ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಸದ್ಯಕ್ಕೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ಅಕ್ಟೋಬರ್ 11 ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಪೂರಿಗಾಲಿ ಹನಿ ನೀರಾವರಿ ಯೋಜನೆಯಿಂದ ಸುಮಾರು 25,000 ಎಕರೆ ಪ್ರದೇಶಕ್ಕೆ ನೀರು ಒದಗಿಸುವ ಗುರಿ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಕಾರ್ಮಿಕರಿಗಾಗಿ ಇಂದಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಿಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
4: ಪ್ರತಿ ವರ್ಷ June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ILO ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಈ ವರ್ಷದ ಘೋಷವಾಕ್ಯ ತಾವು ಈಗಾಗಲೇ ಹೇಳಿದಾಗೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂಥ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಮಕ್ಕಳಿಗೆ ನ್ಯಾಯಯುತ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗಲೂ ಆಟವಾಡುವಂಥ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ ಇದರಲ್ಲಿ, ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂತೇಳಿ, ವಯಸ್ಕರಿಗೆ ಯೋಗ್ಯ ಕೆಲಸ ಅನ್ನುವಂಥದ್ದು. ಅಂತಂದ್ರೆ ವಯಸ್ಕರಾದಂಥವ್ರಿಗೆ ಅವ್ರಿಗೂ ಕೂಡ ಒಂದು ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದು. ಇದರಲ್ಲಿ ಎಲ್ಲ ಅಂಶಗಳು ಇದರಲ್ಲಿ ಅಡಗಿರೋದನ್ನ ನಾವು ಕಾಣ್ತೇವೆ.
3: ಹೀಗೆ ಪ್ರತಿ ವರ್ಷ ನಮಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದೊಂದು ಘೋಷವಾಕ್ಯವನ್ನ ಕೊಡ್ತಾ ಇದ್ರು ಜನರು ಎಚ್ಚೆತ್ಕೊತಾ ಇಲ್ಲ ಅಂತ ಅನ್ಸತ್ತೆ. ಆಮೇಲೆ ಇನ್ನೊಂದು, ಮೊದಲು ಬರೀ ಬಾಲಕಾರ್ಮಿಕ ಪದ್ಧತಿ ವಿರೋಧಿ

0: ಅಂತ ಆಚರಿಸ್ತಾ ಇದ್ವಿ. ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಇದು?
1: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. ಜೊತೆಗೆ ಅದರಲ್ಲಿ ಕಿಶೋರ ಕಾರ್ಮಿಕರು ಅಂತ ಹೇಳಿದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದೀವಿ ಅನ್ನುವಂತಹದ್ದು.
0: ಒಟ್ಟಾರೆ ಹೇಳಬೇಕು ಅಂತಂದ್ರೆ 18 ವಯಸ್ಸಿನ ಮಕ್ಕಳ ಅಂದ್ರೆ 0-18 ವಯಸ್ಸಿನ ವಯೋಮಾನದ ಮಕ್ಕಳಿಗೆ ಯಾವುದೇ ಕೆಲಸವನ್ನ ನೀಡೋ ಹಾಗಿಲ್ಲ, ಕೆಲಸವನ್ನ ಮಾಡೋ ಹಾಗಿಲ್ಲ ಅಂತ. ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಏನಾಗತ್ತೆ, ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಕಟ್ಟಡ ಕಾರ್ಮಿಕರಾಗಿಯೇ ಇರಬಹುದು, ಹೋಟೆಲ್ಗಳಲ್ಲ ಆಗಿರಬಹುದು, ಹಣ್ಣು ತರಕಾರಿ ಮಾರೋ ಅಂತ ಕಡೆ ಆಗಿರ್ಬೋದು. ಆಮೇಲೆ ಇನ್ನೊಂದು, ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು. ನಮ್ಮ ಮಕ್ಕಳನ್ನ ನಾವು ಎಷ್ಟು ಅದನ್ನ ಸಿದ್ಧಗೊಳಿಸ್ತಾ ಇದ್ದೀವಿ ಅಂತಂದ್ರೆ ಈಗ್ಲಿಂದನೇ ಅಂದ್ರೆ 3-5 ವಯಸ್ಸಿನಿಂದನೇ ಅವರು ದುಡಿಯೋದಕ್ಕೆ ಶುರು ಮಾಡ್ಬಿಡ್ಬೇಕು. ಎಲ್ಲಾ ತಂದೆ ತಾಯಿಗಳ ತಲೆಯಲ್ಲಿ ಬಂದು ಇದು ವ್ಯಾಪಕವಾಗಿ ಹರಡ್ತಾ ಇದೆ.
1: ಅಂದ್ರೆ 14 ವರ್ಷದ ಒಳಗಿನ ಬಾಲಕಾರ್ಮಿಕರು ಅಂತ ನಾವೇನ್ ಹೇಳ್ತೀವಿ, ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅವರು ಅಪಾಯಕಾರಿ ಅಲ್ಲದ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತಹದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂತಹದ್ದು, ಮತ್ತೆ ಆ ಮಕ್ಕಳ ಶಾಲೆಗೆ ಯಾವುದೇ ತೊಂದರೆ ಆಗಬಾರ್ದು, ಅವರ ಅಂದ್ರೆ ಕಲಿಕೆಗೆ ತೊಂದರೆ ಆಗದ ರೀತಿನಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೆ ಇರುವಂತ ರೀತಿನಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಆದ್ರೆ ಆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ಅನ್ನುವಂಥದ್ದು, ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್ ಅದು. ಅದು ಮತ್ತೆ ಇನ್ನೊಂದು ವಿಚಾರವನ್ನ ತಾವು ಹೇಳಿದ್ರಿ ಏನಂದ್ರೆ, ಇತ್ತೀಚೆಗೆ ಸಿನಿಮಾ ಮತ್ತೆ ಈ ಸೀರಿಯಲ್ಗಳಲ್ಲಿ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಹೆಚ್ಚು ತೊಡಗಿಸ್ತಾ ಇರುವಂತದ್ದನ್ನ ಕಾಣ್ತೀವಿ. ಅವ್ರಿಗೇನಾದ್ರೂ ಕಾಯ್ದೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವಂತ ಮಾತನ್ನ ಕೇಳಿದ್ರೆ, ಖಂಡಿತ ಒಳ್ಳೆ ಪ್ರಶ್ನೆಯನ್ನ ತಾವು ಕೇಳಿದ್ದೀರಾ. ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ದೇವೆ ಕೆಲವು ಪೋಷಕರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಮಾಧ್ಯಮದಲ್ಲಿ ಮಕ್ಕಳು ಕಾಣಿಸ್ಕೊಂಡ್ಬಿಟ್ರೆ, ಟಿವಿ ಮಾಧ್ಯಮ ಇರಬಹುದು, ಎಲ್ಲರೂ ಇರಬಹುದು, ಅವನು ತುಂಬಾ ಫೇಮಸ್ ಆಗ್ಬಿಡ್ತಾನೆ, ಅವನು ತುಂಬಾ ಎತ್ತರಕ್ಕೆ ಬೆಳೆದು ಬಿಡ್ತಾನೆ ಅನ್ನುವಂತ ರೀತಿನಲ್ಲಿ ಅವರು ತಿಳಿದು ಭಾವಿಸೋರು ಕೆಲವರು ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಮಕ್ಕಳ ಪ್ರತಿಭೆಯ ಅಭಿವ್ಯಕ್ತಿಗೆ ನಾವು ಅವಕಾಶ ಮಾಡಿಕೊಡದೇ ಇರೋದು ಕೂಡ ತಪ್ಪಾಗತ್ತೆ. ಆ ಮಕ್ಕಳಲ್ಲಿ ಅದಮ್ಯ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರ್ದು ಅನ್ನುವಂಥದ್ದು. ಅದಕ್ಕೆ ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸ್ಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
0: ತಿಂಗಳಲ್ಲ,
1: ಒಟ್ಟಾರೆ ಕಂಟಿನ್ಯೂಸ್ ನಿರಂತರ

0: ನಿರಂತರವಾಗಿ 27 ದಿನ
1: ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರ್ದು ಅನ್ನುವಂತದ್ದು, ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಒಂದು ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂತದ್ದಿರೋದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಯಾವ ಈ ಎಲ್ಲ ಅಂಶಗಳು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಓಕೆ, ಆ ಮಗುವಿನಲ್ಲಿ ಅಡಗಿರುವಂತ ಒಂದು ಪ್ರತಿಭೆಯನ್ನ ಹೊರತೆಗೆದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಜೊತೆಗೆ ಆ ಎಜುಕೇಷನ್ಗೂ ತೊಂದರೆ ಆಗಬಾರ್ದು, ಜೊತೆಗೆ ಅದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಬೇರೆ ಯಾವುದೇ ರೀತಿಯೂ ಕೂಡ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ಮಾಡಿದ್ದೇವೆ ಅನ್ನುವಂಥದ್ದು.
0: ಆದೇಶ ಮಾಡಿದ್ದಾಯ್ತು, ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ? ಯಾಕೆಂತಂದ್ರೆ ಇಷ್ಟೆಲ್ಲ ಕಾಯ್ದೆಗಳು ಇದೆ, ಇಷ್ಟೆಲ್ಲ ಬರವಣಿಗೆಯಲ್ಲಿದೆ, ಪೇಪರ್ ಮೇಲಿದೆ, ಆದ್ರೆ ಇದು ನಿಜವಾಗ್ಲೂ ಕಾರ್ಯಗತದಲ್ಲಿ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
1: ಖಂಡಿತವಾಗ್ಲು, ಯಾಕೆಂತಂದ್ರೆ ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಅರಿವು ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಅದಲ್ಲದೇನೆ ನಾವು ಕೇವಲ ಈ ಒಂದು ಸಮಸ್ಯೆ, ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಂದು ಮಗು ನಮ್ಗೆಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಕಾರ ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮ್ಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಾವು ಇವರೇ ಈ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ನಾವು ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೇವೆ ಅನ್ನುವಂತ.
0: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ಕಾರ್ಯ ಮುಂದಿನ ನಡೆಯುತ್ತೆ?
1: ನಮಗೆ ಮಕ್ಕಳ ಸಹಾಯವಾಣಿ 1098 1098 ಇರ್ಬೋದು. ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ, 155214 ಈ ಒಂದು ನಂಬರ್ ಇರಬಹುದು. ಮತ್ತೆ ಪೊಲೀಸ್ ಸಹಾಯವಾಣಿ 112 ಇದೆ. ಈ ಒಂದು ಉಚಿತ ಸಹಾಯವಾಣಿಗಳ ಮೂಲಕನು ಕೂಡ ನಮಗೆ ದೂರುಗಳು ಸ್ವೀಕೃತ ಆಗುತ್ತೆ, ಜೊತೆಗೆ ಫೋನ್ ಕಾಲ್ ಮೂಲಕನೂ ಸ್ವೀಕೃತ ಆಗುತ್ತೆ, ಇಮೇಲ್ ಮೂಲಕ ಸ್ವೀಕೃತ ಆಗುತ್ತೆ, ಲಿಖಿತವಾಗಿ ಕೂಡ ನಮಗೆ ಸ್ವೀಕೃತ ಆಗುತ್ತೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂಥ ನಂತರದಲ್ಲಿ ನಾವು ಆ ಸಂಬಂಧಪಟ್ಟಂತ ಒಂದು ತಂಡವನ್ನ ರಚನೆ ಮಾಡಿಕೊಳ್ತೀವಿ. ಪೊಲೀಸ್ ಇಲಾಖೆ, ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಮತ್ತು ನಮ್ಮ ಇಲಾಖೆ, ಹೀಗೆ ಸಂಬಂಧಪಟ್ಟಂತವ್ರದ್ದೆಲ್ಲ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ. ಮೊದಲೇ ಆ ಕೆಲಸ ಮಾಡ್ತಾ ಇದನ್ನ ಮಗು ಇಲ್ವಾ ಅನ್ನುವಂಥದ್ದನ್ನ ಮೊದಲೇ ನಾವು ನೋಡ್ಕೊಂಡಿರ್ತೀವಿ. ಆಮೇಲೆ ತಂಡದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ಆಗ ಮಗು

0: ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಆ ಮಗುವನ್ನ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಮತ್ತೆ ಯಾವಾಗ್ಲೂ ಕೂಡ ಒಂದ್ ರೀತಿ ಅದು ಆ ಒಂದು ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
1: ಮನಸ್ಸಿಗೆ
0: ಆಘಾತ ಆಗಬಾರ್ದು. ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುನ ಪ್ರೀತಿಯಿಂದ ಮಾತನಾಡಿಸ್ಕೊಂಡು ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಆ ಮಗುವಿನ ಹೆಸರಿರಬಹುದು, ಮತ್ತೆ ಯಾವ ಊರು, ಎಲ್ಲಿವರೆಗೆ ಓದಿದ್ಯಾ, ಏನಕ್ಕೆ ಕೆಲಸ ಮಾಡ್ತಾ ಇದೆಯಾ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ಈ ರೀತಿ ಎಲ್ಲ ಮಾಹಿತಿಯನ್ನು ನಾವು ಕಲೆ ಹಾಕ್ಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ನಾವೇನು ಅವರ ಮಗುವನ್ನು ಏನಕ್ಕೆ ನೀವು ಕಾನೂನಿಗೆ ವಿರುದ್ಧವಾಗಿ ನೀವು ನೇಮಕ ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ತಿಳುವಳಿಕೆ ಕೊಡಬೇಕಾಗ್ತದೆ. ಇಲ್ಲಿ ಕೇವಲ ನಾವು ಇನ್ಸ್ಪೆಕ್ಷನ್ ಮಾಡೋದಲ್ಲ, ಫೆಸಿಲಿಟೇಟ್ ಕೂಡ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದ ಅರಿವು ಅವ್ರಿಗಿರದೇ ಇರಬಹುದು, ಆದ್ರೆ ಅರಿವಿಲ್ಲ ಅಂದ ಕ್ಷಣಕ್ಕೆ ಅವ್ರು ಮಾಡಿರೋ ತಪ್ಪಿಗೆ ನಾವು ಅವರನ್ನ ಬಿಟ್ಬಿಡ್ತೀವಿ ಅಂತಲ್ಲ, ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ನಾವು CWC ಗೆ ನಾವು ಆ ಮಗುವನ್ನ

0: ಆಗ್ತದೆ. ಇಲ್ಲಿ ಕೇವಲ ನಾವು ಇನ್ಸ್ಪೆಕ್ಷನ್ ಮಾಡೋದಲ್ಲ, ಫೆಸಿಲಿಟೇಟ್ ಕೂಡ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದ ಅರಿವು ಅವ್ರಿಗಿರದೇ ಇರಬಹುದು, ಆದ್ರೆ ಅರಿವಿಲ್ಲ ಅಂದ ಕ್ಷಣಕ್ಕೆ ಅವ್ರು ಮಾಡಿರೋ ತಪ್ಪಿಗೆ ನಾವು ಅವ್ರನ್ನ ಬಿಟ್ಬಿಡ್ತೀವಿ ಅಂತಲ್ಲ, ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ನಾವು CWC ಗೆ ನಾವು ಆ ಮಗುವನ್ನ ಸೇರಿಸ್ತೀವಿ. ಅಕಸ್ಮಾತ್ ಹತ್ತಿರದಲ್ಲೇ ಏನಾದರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ಆ ಹತ್ತಿರದ ಶಾಲೆನಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ. ಇಲ್ಲಾಂದ್ರೆ CWC ಗೆ ಸೇರಿಸ್ತೀವಿ. CWC ನವರು ಆ ಕಮಿಟಿ ಮೀಟಿಂಗ್ ಮಾಡಿ ಆ ಮಗುವಿನ ಯಾವ ಶಾಲೆಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾರೆ. ಇಲ್ಲಾಂದ್ರೆ ಪೋಷಕರೇ ಇಲ್ಲ ಅಂತಂದ್ರೆ ಅವರೇನೆ ಆ ಒಂದು ಬಾಲಮಂದಿರಗಳಲ್ಲಿ ಆ ಮಗುವನ್ನ ಇಟ್ಕೊಂಡಿರ್ತಾರೆ. ಪೋಷಕರು ಇದಾರೆ ಅಂತಂದ್ರೆ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಅವರು ಆ ಮಗುವನ್ನ ಅವ್ರ ವಶಕ್ಕೆ ಕೊಡಿಸ್ತಾರೆ, ಕೊಟ್ಬಿಡ್ತಾರೆ ಅನ್ನುವಂಥದ್ದು. ಈ ತರದ್ದು ಕ್ರಮಗಳಾಗ್ತದೆ. ಇದಿಷ್ಟೇ ಆಗಲ್ಲ, ನಾವು ನಂತರದಲ್ಲಿ ಆ ಮಾಲೀಕರ ವಿರುದ್ಧ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಆಮೇಲೆ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲೆ ಮಾಡ್ತೀವಿ ಅನ್ನುವಂಥದ್ದು.
1: ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ನೀವು ಹೇಳಿದ್ರಿ ಆ ಮಗುವನ್ನ ರಕ್ಷಣೆ ಮಾಡಿ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಮಗುವಿಗೆ ಶಾಲೆಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ, ಇಲ್ಲ ಅಂತಂದ್ರೆ ಬಾಲಮಂದಿರಕ್ಕೆ ಸೇರಿಸಲಾಗತ್ತೆ ಅಂತ. ಇಲ್ಲಿ ಕೆಲವು ಸರಿ ಏನಾಗತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತಹ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿ ಇದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತಹ ಕೆಲಸಗಳ ಕಾರ್ಯಗಳು ಏನಾದ್ರು ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
0: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
1: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು
0: ಅಂದ್ರೆ, ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂಥ ಭಾವನೆ, ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥದ್ದು ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನು ವೃತ್ತಿ ಮಾಡ್ತಾ ಇದ್ದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ ಹಿಂದೆ ಇದ್ದಂತ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000 ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ ಅವರಿಗೆ ಏನು ದಂಡ ಇದೆ?
0: ಖಂಡಿತ ಅವ್ರಿಗೂ ಇದೆ. ಈಗಂತೂ ಈ ತಿದ್ದುಪಡಿ ಕಾಯ್ದೆನಲ್ಲಿ ಒಂದು ಒಳ್ಳೆ ಅವ್ರಿಗೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ ಯಾರಾದರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನು ಮಾಡಿದ್ರೆ ಅವ್ರಿಗೆ 6 2 ಜೈಲು ಶಿಕ್ಷೆ ಇದೆ, ಮತ್ತೆ 20,000 to 50,000 ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 to 2 ಇತ್ತು, ಈಗ 1 to 3 ಜೈಲು ಶಿಕ್ಷೆಯನ್ನ ವಿಧಿಸುವಂತ ಒಂದು ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂಥದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ, ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು. ನಮ್ಮ

0: ಇಲಾಖೆಗಳ ಜೊತೆಗೆ ಕೈಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡುಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ್ನು ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 155214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ 112ಕ್ಕೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಮಾಹಿತಿಯನ್ನ ನಿಮ್ಮ ಒಂದು ಕರೆ ಒಂದು ಮಾಹಿತಿ ಒಂದು ಮಗುವಿನ ಭವಿಷ್ಯವನ್ನ ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೂ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ ಪಿ ರವಿಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು. ಈಗ ಸಮಯ 3:43. ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ರಾಜಾ ಹಿಂದೂಸ್ತಾನಿ ಚಿತ್ರದಾಗಿದೆ

ಗುಲ್ಮೋಹರ್ನಲ್ಲಿ ಪರ್ದೇಶ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ದಿಲ್ ತೋ ಪಾಗಲ್ ಹೇ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಲತಾ ಮಂಗೇಶ್ಕರ್ ಧ್ವನಿಯಲ್ಲಿ.

ಗುಲ್ಮೋಹರ್ನಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕೊನೆಯ ಗೀತೆ ಪರ್ದೇಸಿ ಬಾಬು ಚಿತ್ರದ ಗೀತೆ ಆನಂದ್ ರಾಜ್ ಧ್ವನಿಯಲ್ಲಿ.

0: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ಇಂದಿನ ಮೊದಲ ಪ್ರಸಾರವನ್ನು ಮುಕ್ತಾಯ ಮಾಡುವ ಮುನ್ನ ಇಂದು ಸಂಜೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಕೇಳುವಿರಿ. ಉಳಿದಂತೆ ಸಂಜೆ 5:30 ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡಿ, ವಿಷಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ, ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗದಲ್ಲಿ ಸುಸ್ಥಿರ ಆದಾಯ ಮತ್ತು ಪರಿಸರ ಸೂಕ್ತ ಕೃಷಿ ಅರಣ್ಯ ಪದ್ಧತಿಗಳ ಕುರಿತು ಡಾಕ್ಟರ್ ವೀರನಾಗಪ್ಪ ಪಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಆಲಿಸಬಹುದು. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು, ಈ ಕುರಿತು ಮಾತನಾಡುತ್ತಾರೆ ಸಂಗೀತ ಎಂ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:00 ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಕೇಳುವಿರಿ. 9:15 ಆನಂದ ಮಂಡಲಗೆರೆ ಅವರಿಂದ ಭಾವಗೀತೆಗಳನ್ನು ಆಲಿಸಬಹುದು. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ರೇಡಿಯೋ ಸ್ಕೋಪ್ ಕೇಳುವಿರಿ. ಇಂದು ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದ ಶಾಸ್ತ್ರೀಯ ಕೊಳಲು ವಾದನ ಎಸ್ ಸುಪ್ರದೀಪ್ ಅವರಿಂದ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭೂಮಿಯ
0: ಆಕಾಶವಾಣಿ ಬೆಂಗಳೂರು. ಇಲ್ಲಿಗೆ ನಿಲಯದ ಇಂದಿನ ಮೊದಲ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 4:03 ಮೀಡಿಯಂ ವೇವ್ ತರಂಗಾಂತರ 490.1 ಅಂದರೆ 612 kHz ನಿಲಯದ ಸಂಜೆಯ ಪ್ರಸಾರವು 5:30 ಆರಂಭವಾಗಲಿದೆ. ಈ ಹೊತ್ತಿನವರೆಗೆ ನಿಮ್ಮ ಜೊತೆಯಾಗಿದ್ದು ಡಾಕ್ಟರ್ ಗಿರಿಜಾ ಕಿಶೋರ್. ನಮಸ್ಕಾರ.

ಇನ್ನೇನು ಕೆಲವೇ ದಿನಗಳಲ್ಲಿ ದಸರೆ ಪ್ರಾರಂಭ ಆಗುತ್ತೆ. ಈ ದಸರೆ ಹಬ್ಬ ಶುರುವಾಗುವಂಥ ಕ್ಷಣ ಗಣನೆ ಎಲ್ಲ ಕಡೆಯೂ ಇದೆ. ಮಳೆ ಕಡಿಮೆ ಆಗಿದೆ. ಯೂಶ್ವಲಿ ದಸರೆ ಶುರುವಾಗುವ ಹೊತ್ತಿಗೆ ಮಳೆ ಕಡಿಮೆ ಆಗುತ್ತೆ, ಆದರೆ ಈ ಬಾರಿ ಯಾಕೋ ಸ್ವಲ್ಪ ಮಳೆ ಕಡಿಮೆ ಅಂತಲೇ ಹೇಳ್ಬೋದು ಅಲ್ವಾ. ಈ ರೀತಿ ಮಳೆ ಕಡಿಮೆ ಆದಾಗ ಆಕಾಶ ನಿರ್ಮಲ ಆಗುತ್ತೆ. ಮೋಡಗಳ ಮಧ್ಯ ಆ ಸೂರ್ಯನ ಕಿರಣಗಳು ಮತ್ತೆ ತೀಕ್ಷ್ಣವಾಗಿ ನೆಲಕ್ಕೆ ಇಳಿಯುವಂಥ ಪ್ರಯತ್ನವನ್ನು ಮಾಡುತ್ತೆ. ಬೆಳಗಿನ ಗಾಳಿಯಲ್ಲಿ ಮಳೆಯ ತೇವದ ಬದಲಾಗಿ ಉಷ್ಣತೆ ಕಾಣಿಸ್ಕೊಳ್ಳುತ್ತೆ. ಈಗಾಗಲೇ ಇದರ ಅನುಭವ ನಮಗೆಲ್ಲ ಆಗ್ತಾ ಇದೆ. ಏನಪ್ಪ ಈ ಒಂದು ಋತುವಿನಲ್ಲೂ ಸಹ ಉರಿ ಉರಿ ಬಿಸಿಲಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನು ಶರದೃತು ಅಂತ ಕರೀತಾರೆ. ಈ ಋತುವಿನಲ್ಲಿ ಆಗುವಂಥ ಒಂದಷ್ಟು ಬದಲಾವಣೆಗಳು ಹಾಗೆ

ಅವು ನಮ್ಮ ಬದುಕಿನಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬಹುದಾದಂತಹ ಊಟದ ಪದ್ಧತಿ ಇರಬಹುದು, ವ್ಯಾಯಾಮದ ಪದ್ಧತಿ ಇರಬಹುದು, ಎಲ್ಲವನ್ನ ಮಾತಾಡೋಣ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಇದರ ಜೊತೆಗೆ ನಿಮಿಷದ ಹಾಡುಗಳಿಗಾಗಿ ನೀವು ಸಹ ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ಹಿಂದಿ ಚಿತ್ರಗೀತೆಗಳನ್ನ ಕೇಳೋದಿಕ್ಕೆ ನೀವು ರಿಕ್ವೆಸ್ಟ್ ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9480909013 9484001013.

ನಾಲ್ಕು ಗಂಟೆ 16:25 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಶಿವ, ಪ್ರೇಮ್, ಕಪಿಲ್, ಶಿವಾನ್, ಸಂಗೀತಾ, ಲಿಪಿ ಹಾಗೆ ದಿಲೀಪ್ ಅವರು. ಹಾಗೆ ಮಂಡಿಕಲ್ ಕೃಪಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟು ನಮಗೊಂದು ಗೀತೆಯನ್ನು ಪ್ರಸಾರ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಇವರ ಜೊತೆಗೆ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶಿವಾನ್ ಕೋರಿ ಅವರು ಹಂಪಸಾಗರದ ಸಂದೇಶವನ್ನ ಕಳಿಸಿದ್ದಾರೆ. ಗೋವಿಂದ ಮೆನನ್ ಅವರು ಸಹ ಕೋಲಾರದ ಸಂದೇಶವನ್ನ ಕಳಿಸ್ಕೊಟ್ಟು ನಮಗೊಂದು ಸುಂದರವಾದಂತಹ ಹಿಂದಿ ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್ ಅಂತ ಕೇಳ್ತಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ಹಾಗೇನೆ ಸಂತೋಷ್ ಅವರು ಕುಡ್ಲೂರಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಅವರು ಸಂತೋಷ್ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಂಪಿಯಿಂದ ಜಾಫರ್ ಅವರ ಸಂದೇಶ ಬಂದಿದೆ. ಹಾಗೆ ಮತ್ತೆ ಯಾರು ಅಬ್ಬೇನಹಳ್ಳಿ ಸುಪುತ್ರ ಬಾಬು, ಜಯಲಕ್ಷ್ಮಿ, ನಂದಿನಿ, ನವೀನ್ ಕುಮಾರ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಕೆ ಪಿ ರಸ್ತೆಯಿಂದ ಗೋಪಾಲ್ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಮಂಗಳೂರಿನ ಮಂಗಳೇಶ್ವರ ಸ್ವಾಮಿ ಅವರು, ಹಾಗೆ ಹೊಮೇಶ್ ಅವರು ಸಿರಿಗೆರೆಯಿಂದ, ಮಂಜುನಾಥ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ತಜುದಿಕ್ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೊಸಲಿಂಗಪುರ ಇಲ್ಲಿಂದ ಸಿಂಧನೂರು ಸುರೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಮತ್ತಾರು ಅಂತ ಹೇಳಿದ್ರೆ ಇನ್ ಬಿಳೆಭಾವಿಯಿಂದ ಮಂಜುನಾಥ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟು ತಮಗೊಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾರೆ. ಪೋಷಿತ ಅವರು ಮಾರತ್ಹಳ್ಳಿನ ಸಂದೇಶವನ್ನ ಕಳಿಸ್ಕೊಟ್ಟು ನಮಗೊಂದು ಸುಂದರವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ನೀವು ಸಹ ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನಮಗೆ ಸಂದೇಶವನ್ನ ಕಳಿಸಬೇಕಾಗಿರೋ ವಾಟ್ಸಪ್ ಸಂಖ್ಯೆ 9480901013 9408010013. ಗೀತೆಗಳ ಜೊತೆ ಜೊತೆಗೆ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಶರದ್ ಋತುವಿನ ಕೊರತಾಗಿ.

ಶರತ್ ಋತುವಿನ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಬಿಲ್ಮೋಹರ್ ಕಾರ್ಯಕ್ರಮದಲ್ಲಿ. ಮಳೆಗಾಲದಲ್ಲಿ ವಾತಾವರಣ ತೇವಾಂಶದಿಂದ ಕೂಡಿರುತ್ತೆ. ಇನ್ನು ಈ ಅವಧಿನಲ್ಲಿ ದೇಹದಲ್ಲಿ ಪಿತ್ತದ ಸಂಚಯಕ್ಕೆ ಅನುಕೂಲವಾದಂತಹ ಪರಿಸ್ಥಿತಿ ಸಹ ಇರುತ್ತೆ. ಮಳೆ ಕಡಿಮೆಯಾಗಿ ಸೂರ್ಯನ ತಾಪ ಮತ್ತೆ ತೀವ್ರ ಆದಾಗ ಪಿತ್ತ ಮತ್ತೆ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಅದರ ಪರಿಣಾಮ ಏನಾಗುತ್ತೆ, ಒಂದಷ್ಟು ಜನರಲ್ಲಿ ಜ್ವರ ಬರುತ್ತೆ, ಹುಳಿತೇಕಾಗುತ್ತೆ, ಎದೆ ಉರಿ ಬರುತ್ತೆ, ಕೈಕಾಲಿನಲ್ಲಿ ಉರಿ ಬರುತ್ತೆ. ಇದಕ್ಕೋಸ್ಕರನೇ ನವರಾತ್ರಿ ಮತ್ತೆ ದಸರೆ ಬರ್ತಾ ಇದ್ದ ಹಾಗೆ ಅಂತಹ ಸಮಯದಲ್ಲಿ ಹಬ್ಬದ ಊಟವನ್ನ ಬರೀ ರುಚಿಯ ದೃಷ್ಟಿಯಿಂದ ನೋಡೋದಕ್ಕಿಂತ ಹೆಚ್ಚಾಗಿ ಋತುವಿಗೆ ಇದು ಹೊಂದಿಕೆಯಾಗುತ್ತಾ ಅನ್ನೋದನ್ನ ಗಮನಿಸೋದು ಮುಖ್ಯ. ನಮ್ಮ ಸಾಂಪ್ರದಾಯಿಕ ಅಡುಗೆಗಳು ಹೇಗಿದೆ ಅಂತ ಹೇಳಿದ್ರೆ, ಆ ಒಂದು ಅವಧಿಗೆ ತಕ್ಕ ಹಾಗೆ, ಋತುವಿಗೆ ತಕ್ಕ ಹಾಗೆ ಹಬ್ಬಗಳಲ್ಲಿ ಅಡುಗೆ ಇರುತ್ತೆ. ಸೊ

ಈ ಒಂದು ದಸರೆ ಹಾಗೆ ಈ ಒಂದು ಬರ್ತಾ ಇರುವಂತಹ ಹಬ್ಬದ ಸಮಯದಲ್ಲಿ ನಮ್ಮ ಊಟ ಹೇಗಿರಬೇಕು, ಉಪವಾಸ ಹೇಗಿರಬೇಕು, ವ್ಯಾಯಾಮಗಳು ಹೇಗಿರಬೇಕು ಶರದ್ ಋತುವಿನಲ್ಲಿ ಅನ್ನೋದರ ಕುರಿತಾಗಿ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ನೀವು ಸಹ ಕಾರ್ಯಕ್ರಮ ಕೇಳ್ತಾ ನಮ್ಮೊಟ್ಟಿಗೆ ಭಾಗವಹಿಸಬಹುದು. ಶರದ್ ಋತುವಿನ ಕುರಿತಾಗಿ ನಿಮಗೆ ಗೊತ್ತಿರುವಂತಹ ವಿಚಾರಗಳನ್ನ ನಮಗೆ ಶೇರ್ ಮಾಡೋದ್ರ ಮುಖಾಂತರ, ಅದರ ಜೊತೆಗೆ ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಅನ್ನ ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9408090109408090103. ಇದು ನಿಮ್ಮದೇ ಮೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

5:45 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಶರದ್ ಋತುವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಶರದ್ ಋತುವಿನಲ್ಲಿ ತಟ್ಟೆಯ ಒಂದಷ್ಟು ಮೂಲಮಂತ್ರವನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ಊಟ ಮಾಡುವಾಗ ಯಾವ ರೀತಿಯ ಆಹಾರ ಪದಾರ್ಥಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಪುಟ್ಟ ಪ್ರಜ್ಞೆ ನಮಗೆ ಇರಬೇಕು. ಏನು ಅಂತ ಹೇಳಿದ್ರೆ, ಅಕ್ಕಿ, ಗೋಧಿ, ಜವೆ, ಜೋಳ, ರಾಗಿ ಇಂತಹ ಧಾನ್ಯಗಳನ್ನ ನಮ್ಮ ಪ್ರಾದೇಶಿಕ ಆಹಾರ ಪದ್ಧತಿಗೆ ಅನುಗುಣವಾಗಿ ಬಳಸಬಹುದು. ಅನ್ನ ಆಗ್ಲಿ, ರವೆ ಆಗ್ಲಿ, ನುಚ್ಚಾಗ್ಲಿ, ಇದನ್ನ ಹಿಟ್ಟಿನ ರೂಪ ಆಗ್ಲಿ ಅಥವಾ ಸರಳವಾಗಿರ್ಬೇಕು, ಎಂತ ಆಹಾರ ಆದ್ರೂ ಸರಿ ಅದು ಗಟ್ಟಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಇನ್ನು ಉಪವಾಸ ಹೇಗಿರ್ಬೇಕು ಅಂತ ಹೇಳಿದ್ರೆ, ಬೇಕಾದ್ದನ್ನೆಲ್ಲ ತಿನ್ನೋದು ಅಥವಾ ಬೇಕಾದ್ದ ತಿಂದೇ ಇರೋದು ಇದೆಲ್ಲವೂ ಉಪವಾಸ ಅಲ್ಲ. ಇವತ್ತಿನ ದಿನದಲ್ಲಿ ಉಪವಾಸಕ್ಕೂ ಒಂದು ವಿಶಿಷ್ಟವಾದಂತಹ ಮೆನು ಇದೆ ಅಂತಾನೆ ಹೇಳ್ಬೋದು. ಹುಳಿ ಹಾಕಿದಂತಹ ಅವಲಕ್ಕಿ, ಗೊಜ್ಜವಲಕ್ಕಿ, ಅವಲಕ್ಕಿ ಮತ್ತೆ ಮೊಸರು ಇಂಥವುಗಳನ್ನ ಉಪವಾಸದ ಆಹಾರ ಅಂತ ಪರಿಗಣಿಸುವ ಅಭ್ಯಾಸ ಒಂದಷ್ಟು ಜನರಿಗೆ ಇದೆ. ಆದ್ರೆ ಈ ಶರತ್ ಋತುವಿನಲ್ಲಿ ಇಂತಹ ಸಂಯೋಜನೆಗಳು ಪಿತ್ತವನ್ನ ಮತ್ತಷ್ಟು ಕೆರಳಿಸುತ್ತೆ. ಕೆಲವರು ಉಪವಾಸ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಒಂದಷ್ಟು ಅವಲಕ್ಕಿಗಳನ್ನ, ಗೊಜ್ಜುಗಳನ್ನ ಅದು ಇದು ಎಲ್ಲ ತಿಂತಾರೆ, ಇದು ಬೇಯಿಸಿಲ್ಲ ಹಾಗೆ ಮಾಡಿದ್ದು ತಿನ್ಬಹುದು ಅಂತ ಹೇಳ್ತಾರೆ. ಆದ್ರೆ ಅದು ತಪ್ಪು. ಹಲವಾರು ದಿನ ಫ್ರಿಡ್ಜ್ ನಲ್ಲಿ ಇಟ್ಟು ಹುಳಿಯಾಗಿರುವಂತಹ ಇಡ್ಲಿ, ದೋಸೆ ಹಿಟ್ಟನ್ನ ಬಳಸೋದು ಸಹ ಒಂದು ಉತ್ತಮ ಅಭ್ಯಾಸ ಅಲ್ಲ. ಹಿಟ್ಟನ್ನ ಸಾಧ್ಯವಾದಷ್ಟು ತಾಜಾವಾಗಿ ಬಳಸಬೇಕು. ಇದೇ ವಿಚಾರ ಚಪಾತಿ ಹಿಟ್ಟಿಗೂ ಸಹ ಅನ್ವಯ ಆಗುತ್ತೆ. ಉಪವಾಸ ಅನ್ನುವಂತ ಹೆಸರಿನಲ್ಲಿ ಸಿಕ್ಕಿದ್ದೆಲ್ಲ ತಿನ್ನೋದ್ರ ಬದಲಾಗಿ ಉಪವಾಸ ಅಂತ ಹೇಳಿದ್ರೆ ನೀರು ಬಿಟ್ಟು ಬೇರೆ ಯಾವುದನ್ನು ಸೇವನೆ ಮಾಡದೇ ಇರುವಂತಹ ಉಪವಾಸವನ್ನ ನಾವು ಮಾಡಬೇಕು. ಇನ್ನು ಬೇಳೆಕಟ್ಟು, ಕಾಳುಗಳು ಇದರ ಆಯ್ಕೆನಲ್ಲೂ ಸಹ ಯಾವುದು ಒಂದು ಪಿತ್ತ ಅಂಶ ಇಲ್ಲದೆ ಇರುವಂತಹ, ವಾಯು ಅಂಶ ಇಲ್ಲದೆ ಇರುವಂತಹ ಕಾಳುಗಳನ್ನ ನಾವು ಬಳಸೋದು ಉತ್ತಮ ಈ ಶರದ್ ಋತುವಿನಲ್ಲಿ. ಮತ್ತಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶವನ್ನ ಕಳಿಸಿರುವಂತಹ ನಮ್ಮ ಕೇಳುಗರು ಕಲ್ಲೇಶ್ವರ ಅವರು ಸಹ ಇದ್ದಾರೆ. ಹಾಗೆ ಇವರ ಜೊತೆಗೆ ಜೆ ವಿಲ್ಫ್ರೆಡ್ ಅವರು ಸಹ ಕೊತ್ತೂರಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅನುಷಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟು ಕಾರ್ಯಕ್ರಮಕ್ಕೆ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಶರತ್ ಋತು ನಮ್ಮ ಭಾರತೀಯರಿಗೆ ಅತ್ಯಂತ ಸಂಭ್ರಮದ ಕಾಲ. ಈ ಅವಧಿಯಲ್ಲೇ ತುಂಬಾ ಹಬ್ಬಗಳು ಬರುತ್ತೆ. ನವರಾತ್ರಿ ಮತ್ತೆ ದಸರಾ, ದೇವಿ ಆರಾಧನೆ, ವಿಜಯದಶಮಿಯ ವೈಭವದ ಆಚರಣೆ ನಡೆಯುತ್ತೆ. ಶರತ್ ಪೂರ್ಣಿಮಾ ಅಂದ್ರೆ ಶರತ್ ಕಾಲದ ಅತ್ಯಂತ ಪ್ರಕಾಶಮಾನವಾದಂತಹ ಹುಣ್ಣಿಮೆ ದಿನದಂದು ಚಂದ್ರನ ಬೆಳಕಿನಲ್ಲಿ ಪಾಯಸ ಇಟ್ಟು ಪ್ರಸಾದವಾಗಿ ಸೇವನೆ ಮಾಡುವಂತಹ ಪದ್ಧತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಅವರು ಬಿನ್ನಿಪೇಟೆ ಇಲ್ಲಿಂದ. ಖಂಡಿತ ಸತ್ಯ ನಿಮ್ಮ ಮಾತು. ಈ ಶರದ್ ಋತುವಿನಲ್ಲಿ ಬರುವಂತಹ ಆ ಪೌರ್ಣಿಮೆಯನ್ನ ನೋಡೋದೇ ಒಂದು ಚಂದ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ತಪ್ಪದೇ ವೀಕ್ಷಣೆ ಮಾಡಿ. ತುಂಬಾ ಸುಂದರವಾಗಿರ್ತಾನೆ ನಮ್ಮ ಚಂದಿರ ಅಂತಾನೆ ಹೇಳ್ಬೋದು. ಇನ್ನು ಮತ್ತಾರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಉಮೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಸೋಮೇಶ್ವರ ಅವರು ಸಂದೇಶವನ್ನ ಕಳ್ಸಿಕೊಟ್ಟು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಹುಬ್ಬಳ್ಳಿ ಲೋಹಿಯ ನಗರದ ಚನ್ನಬಸಪ್ಪ ಕರ್ಮಡಿ ಅವರ ಸಂದೇಶ, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಿಂದ ರಫಿ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಮಲ್ಲಪ್ಪ ಶೆಟ್ರು ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ವಾಲ್ಮೀಕಿ ಮರಿಲಿಂಗಪ್ಪ ಅವರು, ಕಂಪ್ಲಿ ಅವರು ಸಹ ಸಂದೇಶವನ್ನ ಕಳ್ಸಿಕೊಟ್ಟು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ನಮ್ಮ ರನ್ನಿಂಗ್ ವಿತ್ 851840 ಇವರು ಕೂಡ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಶೃಂಗೇರಿಯಿಂದ ಸಸಿಮನೆ ಶಿವಶಂಕರ್ ಅವರ ಸಂದೇಶ ಬಂದಿದೆ. ಹಾಗೆ ಗೀತಾ ಜೈ ಸಂತೋಷಿ ಮಾತಾ, ಈ ಚಿತ್ರದ ಯಾವ್ದಾದ್ರು ಒಂದು ಗೀತೆಯನ್ನ ಪ್ಲೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯ ಈರಣ್ಣ ಜೇವೂರ ಅವರು. ಹಾಗೆ ನಂಬರ್ ಎಂಡಿಂಗ್ ವಿತ್ 72985 ಶಾಮಿದ್ ಅವರು ಕೂಡ ಸಂದೇಶವನ್ನ ಕಳ್ಸಿಕೊಟ್ಟು ಒಂದು ಗೀತೆಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಪಿ ಎಚ್ ಪಾಟೀಲ್ ಅವರು ರಾಣಿಬೆಂದೂರಿನ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನೀವು ಸಹ ಇದೇ ರೀತಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9480101013. ಇಂದಿನ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗಿರೋದು ನಾನು ನಿಮ್ಮ ಪ್ರೀತಿಯ ಆಜಿ ರೂಪಾ.

ಹಬ್ಬಬ್ಬಾ, ಮಳೆಗಾಲ ಕಡಿಮೆ ಆಯ್ತು, ಇನ್ನೇನು ಬಿಸಿಲು ತುಂಬಾ ಹೆಚ್ಚಾಗಿ ಶುರು ಆಗ್ಬಿಟ್ಟಿದೆ. ಇವಾಗ ಏನ್ ಮಾಡೋದು, ಈಗ ವ್ಯಾಯಾಮ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಕೂಡ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ. ಶರತ್ ಋತುವಿನಲ್ಲಿ ವ್ಯಾಯಾಮವನ್ನ ಸಾಧ್ಯವಾದಷ್ಟು ಮಾಡಲೇಬೇಕು, ಮಾಡಬಾರದು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹಬ್ಬಗಳು ಬರುತ್ತೆ, ಕರೆದ ತಿಂಡಿಗಳಿಗೆ ನಾವೇನಾದರೂ ಫುಲ್ ಸ್ಟಾಪ್ ಇಡೋದಿಕ್ಕಾಗುತ್ತಾ? ಅದು ಕೂಡ ಆಗೋದಿಲ್ಲ. ಹಬ್ಬದ ನೆಪದಲ್ಲಿ ಸಾಧ್ಯವಾದಷ್ಟು ಸ್ವಲ್ಪ ಕಡಿಮೆ ಆಯಿಲ್ ಇರುವಂತಹ ಊಟಗಳನ್ನ ತಪ್ಪದೆ ಮಾಡಿ. ಇವತ್ತು ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಮುಂದೆ ಸಾವಿರಾರು ರೀಲ್ಸ್, ವಿಡಿಯೋಗಳು, ಸಲಹೆಗಳು ಬರ್ತಾನೇ ಇರುತ್ತೆ. ಆದ್ರೆ ಎಲ್ಲರಿಗೂ ಎಲ್ಲಾ ಕಾಲದಲ್ಲೂ ಒಂದೇ ಸಲಹೆ ಅನ್ವಯ ಆಗುತ್ತಾ? ಒಬ್ಬೊಬ್ಬರ ದೇಹದ ಪ್ರಕೃತಿ ಒಂದೊಂದು ತರ ಇರುತ್ತೆ ಅಲ್ವಾ? ಹಾಗೆ ಎಲ್ಲಾ ಕಾಲದಲ್ಲೂ ಒಂದೇ ಸಲಹೆ ಅನ್ವಯ ಆಗೋದಿಲ್ಲ. ಹೇಮಂತ ಋತುವಿನಲ್ಲಿ ಶಕ್ತಿವರ್ಧಕವಾಗಿರುವಂತಹ ಆಹಾರ, ವ್ಯಾಯಾಮ ಗ್ರೀಷ್ಮದಲ್ಲಿ ಸೂಕ್ತವಾಗದೇ ಇರಬಹುದು. ಒಂದು ಋತುವಿನಲ್ಲಿ ಹಿತವಾಗಿರುವಂತಹ ಪದಾರ್ಥ ಮತ್ತೊಂದು ಋತುವಿನಲ್ಲಿ ಹಿತ ಆಗದೇ ಇರಬಹುದು. ಹಾಗಾಗಿ ಆರೋಗ್ಯಕರವಾದಂತಹ ಜೀವನ ಶೈಲಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಆ ಋತುವಿಗೆ ತಕ್ಕ ಹಾಗೆ ನಮ್ಮ ದೇಹ ಹೇಳುವಂತಹ ಮಾತುಗಳನ್ನ ಕೇಳಿಸ್ಕೊಳ್ಳುವಂತ ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕು. ಇನ್ನು ಋತುವನ್ನ ಅರಿತು ಬದುಕೋದು ಅಂತ ಹೇಳಿದ್ರೆ ಪ್ರಕೃತಿಯ ಜೊತೆಗೆ ಹೆಜ್ಜೆ ಹಾಕೋದು ಅಂತಾನೆ ಅರ್ಥ. ಪ್ರಕೃತಿಯ ಜೊತೆಗೆ ನಡೀತಾ ನಡೀತಾನೆ ನಾವು ನಮ್ಮೊಳಗಿರುವಂತಹ ಎಲ್ಲಾ ಗುಣಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ಬೋದು. ಹಬ್ಬದ ದಿನಗಳಲ್ಲಿ ವೈವಿಧ್ಯಮಯವಾದಂತಹ ಆಹಾರಗಳನ್ನ ಸವಿಯೋದು ತಪ್ಪಲ್ವೇ ಅಲ್ಲ. ಆದರೆ ದೇಹದ ಸೂಚನೆಗಳನ್ನ ಕೇಳಿಸ್ಕೊಳ್ಳಿ, ಹಸಿವಿಗೆ ತಕ್ಕಂತೆ ಊಟ ಮಾಡಿ, ಅತಿಯಾದಂತಹ ಭೋಜನವನ್ನ ತಪ್ಪಿಸೋದು, ಹಾಗೆ ಋತುವಿಗೆ ಹೊಂದುವಂತಹ ಆಹಾರವನ್ನ ಆಯ್ಕೆ ಮಾಡೋದು ಎಲ್ಲವೂ ಸಹ ನಮ್ಮ ಕೈನಲ್ಲೇ ಇದೆ. ಆದ್ರೆ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನ ಉಣಬಡಿಸೋದು, ಪ್ರೀತಿಯಲ್ಲಿ ಅವರಿಷ್ಟದ ಊಟವನ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮವನ್ನ ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಆರ್ಜಿ ರೂಪ. ಸ್ಟೇ ಟ್ಯೂನ್, ಕೇಳ್ತಾ ಇರಿ, ಕೇಳಿಸ್ತಾ ಇರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಸೈನ್ ಆಫ್ ಆಗ್ತಾ ಇದ್ದೀನಿ. ನಾನು ನಿಮ್ಮ ಗೆಳತಿ ರೂಪ.

ನಮ್ಮ ಸ್ಟುಡಿಯೋದ ಸಮಯ 5:53. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆ.

ಕೇಳಿ ಉಲೈನಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270340 ಅಥವಾ 270350. ಎಸ್ಟಿಡಿ ಕೋಡ್ ಸಂಖ್ಯೆ 08352.

0: ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್
1: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ
0: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
2: ಆತ್ಮೀಯರಿ, ಇವತ್ತು ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ. ಈ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ 1980 ಅಧಿಕೃತವಾಗಿ ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 1970 ಸೆಪ್ಟೆಂಬರ್ 27 ಸಂಸ್ಥೆಯ ನಿಯಮಾವಳಿಗಳನ್ನು ಅಂಗೀಕರಿಸಿದ್ದರ ನೆನಪಿಗೋಸ್ಕರ ಈ ದಿನಾಂಕವನ್ನು ಆಯ್ಕೆ ಮಾಡಲಾಯಿತು. ಬನ್ನಿ, ನಾವು ನಿಮ್ಮೊಟ್ಟಿಗೆ ಈ ಪ್ರವಾಸೋದ್ಯಮ ದಿನದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ನೀವು ಮಾತಾಡಿ, ನಾನು ಮಾತಾಡ್ತೀನಿ. ಬನ್ನಿ, ಫಸ್ಟ್ ಕಾಲರ್. ನಮಸ್ತೆ.
3: ಹಲೋ, ನಮಸ್ಕಾರ.
2: ಬಾಬುರಾವ್ ಕುಲಕರ್ಣಿ ಅವರಿಗೆ ನಮಸ್ತೆ. ನಮಸ್ತೆ ಸರ್. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ.
3: ಹಲೋ.
2: ಹಲೋ.
3: ಪ್ರವಾಸ ನಮ್ಮ ಜೀವನದಲ್ಲಿ ಅತಿ ಮಹತ್ವದ ಪಾತ್ರ ವಹಿಸುತ್ತದೆ.
2: ಖಂಡಿತ.
3: ಪ್ರವಾಸದಿಂದ ನಮಗೆ ಹೆಚ್ಚಿನ ಬೇರೆ ಬೇರೆ ದೇಶಗಳ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ವಿಶೇಷತೆ ಬಗ್ಗೆ ತಿಳಿಯಲು ಅನುಕೂಲವಾಗುತ್ತದೆ. ಅದರ ಹೊರತಾಗಿ ಪ್ರವಾಸದಿಂದ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಹೆಚ್ಚಿನ ಚೇತನಗೊಂಡು ನಮ್ಮ ಜೀವನದಲ್ಲಿ ಹೆಚ್ಚಿನ ಉತ್ಸಾಹ ಹಾಗೂ ಒಳ್ಳೆಯ ಭಾವನೆಗಳು ಬರುವುದರಲ್ಲಿ ಸಂದೇಹವಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ವಿಶ್ವದ ಪ್ರವಾಸ ಮಾಡುವುದು ಅತಿ ಅವಶ್ಯವಾಗಿದೆ. ಆದರೆ ಪ್ರವಾಸ ಮಾಡುವಾಗ ಸರಳ ರೀತಿಯಿಂದ ನಮ್ಮ ಆಯವ್ಯಯಗಳನ್ನ ನೋಡಿಕೊಂಡು ಆ ಪ್ರವಾಸ ನಮಗೆ ಭಾರವಾಗದ ಹಾಗೆ, ಆ ಪ್ರವಾಸದಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ತಿರುವು ಬರುವ ಹಾಗೆ ನಾವು ಪ್ರವಾಸವನ್ನ ಮಾಡುವುದು ಅತಿ ಅವಶ್ಯ ಅನ್ನುವುದು ನನ್ನ ಭಾವನೆ.
2: ಒಳ್ಳೆ ಮಾತಾಡಿದ್ರಿ ಸರ್, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
3: ನಮಸ್ಕಾರ.

0: ಆತ್ಮೀಯರೇ, ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬನ್ನಿ, ನಮ್ಮ ಕಾಲರ್ ಇದ್ದಾರೆ, ಯಾರು ಅಂತ ಕೇಳೋಣ. ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ, ನಮಸ್ತೆ.
1: ವಿಜಯನಗರ ಡಿಸ್ಟ್ರಿಕ್ಟ್ ಹಂಪಸಾಗರ ಮೇಡಮ್.
0: ಹಂಪಸಾಗರ,
1: ಸೋಮಶೇಖರ ಪತ್ತಿ ಮೇಡಮ್.
0: ಹಂಪಸಾಗರದಿಂದ
1: ಸೋಮಶೇಖರ ಪತ್ತಿ,
0: ಸೋಮಶೇಖರ್ ಅವರು. ಹಂಪಸಾಗರ ಎಲ್ಲಿ ಬರುತ್ತೆ ರೀ ಇದು? ಯಾವ ಡಿಸ್ಟ್ರಿಕ್ಟ್?
1: ವಿಜಯನಗರ ಡಿಸ್ಟ್ರಿಕ್ಟ್ ಮೇಡಮ್.
0: ವಿಜಯನಗರ,

0: ಹಗರಿ ಬೊಮ್ಮನಳ್ಳಿ ಹತ್ರ ಅನ್ಸುತ್ತೆ ಇದು.
1: ಹೌದು ಹಂಪ ಸಾಗರ.
0: ಹ್ಮ್ ಹೌದು ಸರ್, ಕೇಳ್ತಾ ಇರ್ತೀರಾ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ? ಕೇಳ್ತೀರ. ಓಕೆ ಸರ್, ಧನ್ಯವಾದ. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಮಾತಾಡ್ತೀರಾ?
1: ಮೊದಲನೇದಾಗಿ ನಾನು ವಿಶ್ವ ಪ್ರವಾಸೋದ್ಯಮ ದಿನ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಹಾ, ತಮಗೂ ಶುಭಾಶಯ.
1: ಪ್ರವಾಸ ಮಾಡೋದ್ರಿಂದ
0: ಹಾ
1: ಎಷ್ಟಾಗುತ್ತೆ ಮೇಡಮ್,
0: ಹಾ
1: ಆಮೇಲೆ ಮನಸ್ಸಿಗೆ ಒಂಥರ ಉಲ್ಲಾಸ ಆಗುತ್ತೆ,
0: ಹ್ಮ್ ಹ್ಮ್ ಹ್ಮ್
1: ಆಮೇಲೆ ಅವರ ಒಂದು ಆಚರಣೆ
0: ಹ್ಮ್
1: ತಿಳಿಸ್ತೇನೆ ಮೇಡಮ್. ಆಮೇಲೆ ಸೇರಿಸ್ಬೇಕಲ್ಲ
0: ಹ್ಮ್
1: ಅವೆಲ್ಲ ಆಚರಣೆ ಅನಿಸಿಕೆ ಉಳಿಸ್ತಾ ಮೇಡಮ್.
0: ಹ್ಮ್
1: ಆಮೇಲೆ ನಾವು ಪ್ರವಾಸ ನಾವು ಹೇಳಿ ಬರೋದಿಕ್ಕೆ ಮೇಡಮ್.
0: ಕ್ಷಮಿಸಿ, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ.
1: ನಾವೆಲ್ಲರೂ ಪ್ರವಾಸ ಹೋಗಿ ಬಂದ್ರಿ ಮೇಡಮ್,
0: ಹಾ ಹಾ ಹಾ
1: ನಾವು ಒಂದ್ ದಿನದಲ್ಲಿ ಬರ್ದು ಕೊಡ್ತೀನಿ ಮೇಡಮ್. ನಾವು
0: ಹ್ಮ್ ಹ್ಮ್ ಹ್ಮ್
1: ಒಟ್ಟೆ ಯಾವ ಯಾವ ಪ್ಲೇಸ್ ಪ್ರವಾಸ ಹೋಗಿರಿ ಮೇಡಮ್,
0: ಓಕೆ
1: ಗೋಲ್ಗುಮ್ಮಟ ಆಯ್ತು,
0: ಓಕೆ
1: ವಿಜಯಪುರ ಗೋಲ್ಗುಮ್ಮಟ,
0: ಹಾ ಹಾ ಹಾ
1: ಆಮೇಲೆ ಲಾಸ್ಟ್ ಇಯರ್ ಇದು ಹೋಗಿದ್ವಿ ಮೇಡಮ್ ಈ ಕಡೆ ಮಡಿಕೇರಿ,
0: ಹಾ ಹಾ
1: ಆಗುಂಬೆ,
0: ಹ್ಮ್
1: ಮೈಸೂರು,
0: ಹ್ಮ್ ಹ್ಮ್
1: ಎಲ್ಲ ಒಟ್ಟು ಎಲ್ಲಿ ಹೋಗಂದ್ರೆ ನಾವು ಧೈರ್ಯ ಮಾಡಿ ಹೋಗ್ತೀವಿ.
0: ಓಕೆ ಓಕೆ ಹಲೋ,
1: ಹೇಳಿ.
0: ಧನ್ಯವಾದ ಸುರೇಶ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಒಂದು ಸೆಕೆಂಡ್ ಮೇಡಮ್.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.
1: ಆತ್ಮೀಯರೇ, ನೀವು ಟ್ಯೂನ್ ಮಾಡಿದ್ದೀರಿ 101.8 MHz ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಹುಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:18:25. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂತಂದರೆ, ಪ್ರವಾಸೋದ್ಯಮವನ್ನು ಮರು ರೂಪಿಸಲಿಕ್ಕೆ ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎನ್ನುವುದಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಬಳಕೆಯನ್ನು ಮಾಡಿಕೊಂಡು ಉತ್ತೇಜಿಸುವುದು ಕೂಡ ಇದರ ಉದ್ದೇಶವಾಗಿದೆ. ಈ ವರ್ಷದ ಜಾಗತಿಕ ಆಚರಣೆಯ ನೇತೃತ್ವವನ್ನು ಮಧ್ಯ ಅಮೆರಿಕದ ಎಲ್ ಸಾಲ್ವಡಾರ್ ಇದು ವಹಿಸಿಕೊಂಡಿದೆ. ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ, ಆಕಾಶವಾಣಿ ವಿಜಯಪುರ.
2: ನಮಸ್ತೆ ಮೇಡಮ್ ಅವರು.
1: ನಮಸ್ತೆ,
2: ಬಸವರಾಜ್ ಉಡಚಾನಂತ.
1: ಬಸವರಾಜ್ ಅವರೇ ಮಾತಾಡಿ.
2: ಪ್ರವಾಸೋದ್ಯಮ
1: ವಿಶ್ವ ಪ್ರವಾಸೋದ್ಯಮ ದಿನ
2: ವಿಶ್ವ ಪ್ರವಾಸೋದ್ಯಮ ದಿನದ ಶುಭಾಶಯ ಮೇಡಮ್.
1: ತಮಗೂ ಶುಭಾಶಯ ಸರ್.
2: ಮೇಡಮ್ ಪ್ರವಾಸ ಮಾಡಿದ್ರೆ ನಮ್ಮ ಅಲ್ಲಿ ಕಲೆ ಸಾಹಿತ್ಯ ಅದ್ರ ಬಗ್ಗೆ ಎಲ್ಲಾನು ನಮ್ಗೆ ಅನುಭವ.
1: ಹೌದು ಹೌದು,
2: ಕೋಶ ಓದಿ ನೋಡು
1: ದೇಶ.
2: ಹೌದು
1: ಹೌದು,
2: ಮಾಡೋದು ಮೇಡಮ್. ಅಲ್ಲಿ ನಾವು ಅಲ್ಲಿನ ಎಲ್ಲ ವಸ್ತುಗಳ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ ಮೇಡಮ್. ಅಲ್ಲಿ ಕಟ್ಟೆಗಳು ಯಾವ ರೀತಿ ಇತ್ತು, ಯಾವ ರೀತಿ ಶಿಲೆಗಳನ್ನು ಕೆತ್ತಿದ್ದಾರೆ, ಎಂತ ಅದ್ಭುತವಾಗಿರ್ತಕ್ಕಂಥ ಕಲೆಗಳ ಬಗ್ಗೆ. ಇವತ್ತು ಉದಾಹರಣೆಗಾಗಿ ಬಿಜಾಪುರದ ಗೋಳಗುಂಬಟ್ ನಾವು ಓದ್ಬೋದು ಮೇಡಮ್. ಅಲ್ಲಿ ಹೋಗಿ ಅದರ ಬಗ್ಗೆ ಎಲ್ಲ ನೋಡಿಕೊಂಡು ಅದು ಅನುಭವಿಸಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ ಮೇಡಮ್ ಯಾವ ರೀತಿ ಇದೆ ಅಂತ. ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮೇಡಮ್. ಇವತ್ತು ಒಕ್ಕಲ್ತನ ಮಾಡ್ತಕ್ಕಂತ ರೈತರಿಗೆ ಮೇಡಮ್ ಹೇಳ್ತೀರಿ, ಸಿಲ್ ಕಡೆ ಈ ಸಲ ಪ್ರವಾಸ ಹೋದ್ರೆ ಮೇಡಮ್ ಅದು ಗೊತ್ತಾಗುತ್ತೆ ರೀ, ಯಾವ ಒಂದು ತಂತ್ರಜ್ಞಾನ ಮುಖಾಂತರವಾಗಿ ಇವತ್ತು ಅವರು ಒಕ್ಕಲ್ತನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅದು ರೈತರಿಗೆ ಉಪಯೋಗವಾಗಿರ್ತಕ್ಕಂಥ
1: ರೀ.
2: ಇವತ್ತು ವಿದ್ಯಾವಂತ ಇದ್ದವ್ರಿ ಮೇಡಮ್, ಕೈಗಾರಿಕೆಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ಡಿಜಿಟಲ್ಗಳು ಬಂದ್ವಿ
1: ರೀ,
2: ಯಾವ ರೀತಿ ನಾವು ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ, ಮುಂದೆ ಅದ್ರದ್ದು ಸ್ವಲ್ಪ ಲಾಭ ಜಾಸ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಮೇಡಮ್ ಹೇಳ್ತೀರಿ. ಇವತ್ತು ಯಾವ ರೀತಿ ಕಟ್ಟಡ ಮಾಡಿದ್ರೆ ಕಣ್ಣಮಡಿ ಆನೆ ಕಟ್ಟಿದ್ರು ಗೊತ್ತಾಗುತ್ತೆ ಮೇಡಮ್ ಹೇಳ್ತೀರಿ. ಎಂತ ಇಂಜಿನಿಯರ್ ವಿಶ್ವೇಶ್ವರ ಅವರು ಯಾವ ರೀತಿಯಲ್ಲಿ ಒಂದು ತಮ್ಮ ಸ್ಕೇಲ್ ಹಾಕಿ ಇವತ್ತು ನಿಮಿಸ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಡ್ಯಾಮ್

0: ಮೇಡಮ್ ಮಾಡಿದ್ರಲ್ಲ ಮೇಡಮ್ ಅವರು ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ ಮೇಡಮ್ ಅವರು. ಅವ್ರು ಯಾವ ರೀತಿ ಮರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಅವರು. ಮೈಸೂರು ಅರಮನೆ ಮರದ ಅವ್ರಿಗೆ ಗೊತ್ತಾಗುತ್ತೆ
1: ನೋಡಿದ್ರೆ. ಹೌದು ಹೌದು,
0: ಹಾ ನೋಡಿದ್ರೆ ಗೊತ್ತಾಗುತ್ತೆ. ನಾವು
1: ನೋಡಿದ್ರೆ
0: ನೋಡಿದ್ದೇವ್ರಿ ಯಾವ ರೀತಿ ಅದು ಒಂದು ಕಟ್ಟಡ ಮಾಡಿದ್ರು, ಹೋಟೆಲ್ ಮಾಡಿದ್ರು ಯಾವ ರೀತಿ ಕಟ್ಟಿಸಿದ್ರು, ಅದ್ರ ಬಗ್ಗೆ ಶಿಲೆಗಳು ಯಾವ ರೀತಿ ಮಾಡಿದ್ದಾರೆ ಮೇಡಮ್ ಅವರು, ಅವ್ರ ಕೆತ್ತನೆಗಳು ಕಲ್ಲಿನಲ್ಲಿ ಕೆತ್ತನೆಗಳು ಯಾವ ರೀತಿ ಆಗಿವೆ, ಅಂತ ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಎಲ್ಲ ಅನುಭವ ಆಗುತ್ತದೆ ಮೇಡಮ್ ಅವರು. ಪ್ರವಾಸ ಮಾಡಿದ್ರೆ ಮೇಡಮ್ ಅದು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಮೇಡಮ್ ಇವತ್ತು ಸರ್ಕಾರ ಅವರಿಗೆ ಜನವರಿ ತಿಂಗಳಲ್ಲಿ ಇವತ್ತು ಮೇಡಮ್ ಅವರ ಡಿಸೆಂಬರ್ ಜನವರಿ ಒಳಗ್ರಿ ಪ್ರವಾಸ ಅವಕಾಶ ಕೊಟ್ಟಿದ್ದಾರೆ ಮೇಡಮ್ ಅವರು. ಮಕ್ಕಳಿಗೆ ಅದ್ರ ಬಗ್ಗೆ ಅನುಭವ ಆದ್ರೆ ಮತ್ತೆ ಗೊತ್ತಾಗುತ್ತೆ ಮೇಡಮ್ ಅವರ. ಮತ್ತೆ ಹೊಸ ಆಯಾಸ ವ್ಯಾಯಾಮಗಳು ಮಕ್ಕಳಲ್ಲಿ ಮೂಡ್ತದೆ ಮೇಡಮ್ ಅವರು. ಅದರಿಂದ ಹೊಸ ಚೈತನ್ಯ ಹುರುಪು ಹುಮ್ಮಸ್ಸುಗಳು ಮಕ್ಕಳಲ್ಲಿ ಬರುತ್ತೆ ಮೇಡಮ್.
1: ಹೌದು ಖಂಡಿತ ಬಸವರಾಜ್ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ, ನಮಸ್ತೆ.
0: ಥ್ಯಾಂಕ್ ಯು ನೋಡಿ.
1: ಆಕಾಶವಾಣಿ ವಿಜಯಪುರ.
2: ಹಲೋ, ಹಂಪಣ್ಣ ಮಸುತಿ ಅಂತ್ರಿ.
1: ಹಂಪಣ್ಣ ಮಸುತಿ ಅವ್ರು ಹೇಗಿದ್ದೀರಿ?
2: ಆರಾಮಿದ್ದೇವ್ರಿ ಮೇಡಮ್, ನೀವು ಹೇಗಿದ್ರಿ?
1: ನಾವು ಆರಾಮಿದ್ದೀವಿ ನೋಡ್ರಿ ಮಸುತಿ ಅವರೇ. ವಿಜಯಪುರದಿಂದ ಅಲ್ಲ?
2: ಈಗ ಈಗ ಬೆಂಗಳೂರಿಗೆ ಬಂದಿರ್ರಿ ಮೇಡಮ್.
1: ಬೆಂಗಳೂರಿಗೆ ಬಂದಿರಿ, ಓಕೆ. ಲೈನ್ ಸಿಕ್ಬಿಡ್ತು ನೋಡ್ರಿ,
2: ಹೋರಿ
1: ಲೈನ್ ಸಿಕ್ಬಿಡ್ತು ನಿಮಗೆ.
2: ಸಿಕ್ತ್ರಿ, ಅದನ್ನೇ ಕಾಕೊಂಡಿದ್ದೆ.
1: ಓಕೆ, ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ.
2: ಹೌದ್ರಿ,
1: ತಾವೇನಾದ್ರು ಮಾತಾಡ್ತೀರಾ?
2: ನಾವು ಪ್ರವಾಸ ಮಾಡಿವ್ರಿ, ಆದ್ರೆ ಪ್ರವಾಸ ಮಾಡೋದ್ರಿಂದ ಚಲೋ ರೀ, ಮನುಷ್ಯನಿಗೆ ಮನಸ್ಸು ಆನಂದ ಆಗ್ತೈತಿ, ಫ್ರೆಶ್ ಆದಂಗ ಆಕತಿ,
1: ಮಾನಸಿಕವಾಗಿ ದೈಹಿಕವಾಗಿ
2: ನೋಡೋದ್ರಿಂದ ಮನಸ್ಸ ಒಂಥರ ಉಲ್ಲಾಸ ಆಗ್ತೈತ್ರಿ. ಪ್ರವಾಸ ಮಾಡುದು ಚಲೋ ರೀ, ವರ್ಷದಾಗ ಒಮ್ಮೆ ಮಾಡ್ಬೇಕ್ರಿ. ಯಾಕಂದ್ರೆ ದುಡಿದಂಕರಿ ಇದ್ದೇ ಇರ್ತೈತ್ರಿ.
1: ಹೌದು, ಅದು ನಿರಂತರ
2: ವರ್ಷದಾಗ ಒಮ್ಮೆ ಎಷ್ಟು ಸಾಧ್ಯ ಟೆಸ್ಟ್ ಮಾಡುದು ಚಲೋ ರೀ.
1: ನೀವೆಲ್ಲಾದ್ರೂ ಹೋಗಿದ್ದೀರಾ?
2: ನಾವು ಮೈಸೂರು ಹೋಗಿದ್ದೇವ್ರಿ, ಮೈಸೂರು ಜನ ನೋಡಿ ಬಂದೇವ್ರಿ, ಇಲ್ಲಿ ಬೆಂಗಳೂರು ಸ್ವಲ್ಪ ಅಲ್ಲೇ ಇಲ್ಲೇ ಅಡ್ಡಾಡಿದೇವ್ರಿ ಮಕ್ಕಳ ಜೊತೆ.
1: ಓಕೆ ರೀ,
2: ಅಡ್ಡಾಡಿ ನೋಡಿ ಬಂದೇವ್ರಿ.
1: ಓಕೆ ಮಸತಿ ಅವರೇ, ನಮಸ್ತೆ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ.
2: ಓಕೆ, ನಮಸ್ಕಾರ.
1: ಆಕಾಶವಾಣಿ ವಿಜಯಪುರ, ನಮಸ್ತೆ.
3: ನಮಸ್ಕಾರ ಮೇಡಮ್.
1: ನಮಸ್ತೆ ಪ್ರಮೋದ್ ಅವರಿಗೆ.
3: ಏನ್ ಕೊಟ್ಟಿರ?
1: ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ.
3: ನಾವು ಪ್ರವಾಸ ಮಾಡ್ತಾ ಇದ್ವಿ ಮೇಡಮ್.
1: ಮಾಡ್ ಬಂದ್ರಿ? ಎಲ್ಲಿ ಹೋಗಿದ್ರಿ? ಮಾಡ್ತಾ ಇದ್ದೀರಿ? ಓಕೆ, ಎಲ್ಲಿ ಎಲ್ಲಿ?
3: ತಿರುಪತಿ ಮೇಡಮ್.
1: ಶ್ರೀಶೈಲ್ ಟು ತಿರುಪತಿ. ಓಕೆ, ಒಳ್ಳೇದಾಗ್ಲಿ ಕುಲಕರ್ಣಿಯವರೇ, ಹೇಳಿ ಮಾತಾಡಿ.
3: ಪ್ರವಾಸ ಮಾಡಕ್ಕೆ ಮೇಡಮ್ ಅನುಭವ ಆಗುತ್ತೆ ಮೇಡಮ್ ಎಲ್ಲ. ಪಾತಾಳಗಂಗ ಹೋಗಿದ್ವಿ ಮೇಡಮ್, ಜಸ್ಟ್ ಒನ್ ಅವರ್ ಬ್ಯಾಕ್.
1: ಶ್ರೀಶೈಲ, ಹೌದು ಹೌದು, ಚೆನ್ನಾಗಿದೆ. ನೋಡಿದ್ದೀನಿ ನೋಡಿದ್ದೀನಿ ಪಾತಾಳ ಗಂಗೆ. ಪಾತಾಳ ಗಂಗೆ ಅಂದ್ರೆ ಪಾತಾಳ ಗಂಗೆನೇ ಆಗಿದೆ ಅದು. ಹೌದು ಹೌದು ಹೌದು ಹೌದು
3: ಮೇಡಮ್. ಟೂರ್ ಘಾಟ್ ಇದೆ ಮೇಡಮ್.
1: ಹೌದು,
3: ಇಲ್ಲಿ ಸಿರಿಸಲ್ ಟು ಬರುವ ಎರಡು ಘಾಟ ಇದು ಬರುತ್ತೆ ಮೇಡಮ್. ಘಾಟ್ ಅಲ್ಲಿ ಕರ್ವಿಂಗ್ ಕಾಡು ಪ್ರಾಣಿ ಇರುತ್ತೆ ಮೇಡಮ್.
1: ಹೌದು ಹೌದು,
3: ಸ್ವಲ್ಪ ಸೇಫ್ ಆಗಿ ಹೋಗ್ಬೇಕು ಮೇಡಮ್.
1: ಹೌದು ಹೌದು,
3: ಟೂರ್ ಮಾಡಿದ ಹೊಸ ಅನುಭವ ಬರುತ್ತೆ ಮೇಡಮ್.
1: ಹೌದು ಖಂಡಿತ,
3: ನೀವು ವಿಷಯ ಕೊಟ್ಟದಕ್ಕೆ ನಾವು ಪ್ರವಾಸ ಮಾಡೋದು ಮೇನ್ ಆಗಿದೆ ಮೇಡಮ್.
1: ಕೋಇನ್ಸಿಡೆನ್ಸ್
3: ಮೇಡಮ್. ಮೊನ್ನೆ ಇದು ಚಚ್ಚಿರೊಟ್ಟಿ ಚುಳಿಕೆ ಬಹಳ ಚೆನ್ನಾಗಿ ಬಂತು ಮೇಡಮ್. ಅದು ಹಳೆ ಆಟಗಳನ್ನೆಲ್ಲ ಹೇಳಿದ್ರು ಮೇಡಮ್.
1: ಹೌದು,
3: ಆಮೇಲೆ ಗಣಪತಿ ಬಗ್ಗೆ ಸಂಕಷ್ಟಿ ಬಗ್ಗೆ ಹೇಳಿದ್ರು, ಬಹಳ ಚೆನ್ನಾಗಿ ಬಂತು ಮೇಡಮ್.
1: ಓಕೆ, ಧನ್ಯವಾದ ಪ್ರಮೋದ್ ಅವರೇ.
3: ಏ ಇಲ್ಲ ಮೇಡಮ್, ಇವರಿಗೆ ಸುನಾರ್ ಇದು ಭಾರತಿ ಮೇಡಮ್ ಮತ್ತು ಇವ್ರಿಗೆ ಎಲ್ಗಟ್ಟಿ ಅವರು ಮೇಡಮ್, ಥ್ಯಾಂಕ್ಸ್ ಹೇಳಬೇಕು ಮೇಡಮ್.
1: ಹೇಳ್ತೀನಿ,
3: ಮಾತಾಡಿದಾರೆ ಮೇಡಮ್.
1: ಓಕೆ,
3: ಆಮೇಲೆ ಮೇಡಮ್ ಇನ್ನೊಂದು ರಿಕ್ವೆಸ್ಟ್ ಮೇಡಮ್. ಅದು ಕಲೆಗೊಂದು ಗೀತೆ ಮಾಡ್ತಾರಲ್ಲ ಮೇಡಮ್, ಕನ್ನಡದ ಮಾಡ್ತಾರಲ್ಲ, ಹಿಂದಿ ಹಾಡುಗಳು ಮಾಡ್ಬೇಕು.
1: ಹಿಂದಿ ಹಾಡು ಮಾಡ್ಬೇಕು ಅಂತೀರಾ? ಓಕೆ,
3: ಹಾ ಮಾಡಿ,
1: ಪ್ರಯತ್ನ ಮಾಡೋಣ. ಹೌದು ಹೌದು, ಓಕೆ. ಕಾರ್ಯಕ್ರಮದ ಮುಖ್ಯಸ್ಥರಿಗೆ ತಿಳಿಸ್ತೀನಿ ಕುಲಕರ್ಣಿ ಅವರೇ. ಓಕೆ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ, ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಮುಂದಿನ ಕರೆ ಅಂತ ಹೋಗೋಣ. ಓಕೆ, ಧನ್ಯವಾದ. ಬನ್ನಿ, ಇವರೆಲ್ಲರಿಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳಿ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:31:06. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ಸರ್ಕಾರ ಹಾಗೆಯೇ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಈ ದಿನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ. ಪ್ರವಾಸಿಗರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ದೇಶದ ಪ್ರಮುಖ ಐತಿಹಾಸಿಕ ಸ್ಮಾರಕಗಳು ಹಾಗೆಯೇ ಮ್ಯೂಸಿಯಂಗಳಿಗೆ ಇವತ್ತು ಉಚಿತ ಪ್ರವೇಶವನ್ನು ಕಲ್ಪಿಸಲಾಗುತ್ತದೆ. ಕರ್ನಾಟಕದ ವಿವಿಧ ಪ್ರವಾಸಿ ತಾಣಗಳಲ್ಲಿ ಹೆರಿಟೇಜ್ ವಾಕ್ ಅಂದರೆ ಪರಂಪರೆ ನಡಿಗೆ, ಸ್ವಚ್ಛತಾ ಅಭಿಯಾನ ಹಾಗೆಯೇ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ರೀಲ್ಸ್ ಮತ್ತು ಛಾಯಾಗ್ರಹಣ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತದೆ.
1: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನ ಇವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
2: ಹಲೋ, ಎಲ್ಲಿದೀಯಪ್ಪ?
1: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
3: ಕಥೆ ಮುಗಿಯಿತೆ,
1: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
0: ಆಕಾಶವಾಣಿ ವಿಜಯಪುರ, ನಮಸ್ತೆ. ನಮಸ್ತೆ ನಮಸ್ತೆ, ಸುಧೀಂದ್ರ ರಾಘವೇಂದ್ರ ಜಗತಿ ಅವರಿಗೆ. ಹಾ, ಮಾತಾಡಿ. ಇವತ್ತು ಲೇಟ್ ಆಗಿ ಸಿಕ್ಬಿಡ್ತು ಸುಧೀಂದ್ರ ಅವರಿಗೆ ಯಾಕೋ.
4: ಓಕೆ,
0: ಮಾತಾಡಿ ಸರ್. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ.
4: ವಿಶ್ವ
0: ಪ್ರವಾಸೋದ್ಯಮ ದಿನ,
4: ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ ಮೇಡಮ್ ಇದು.
0: ಹಾ,
4: ಇದು ಪ್ರಪಂಚದಲ್ಲಿ ಎಲ್ಲರೂ ವಿಶ್ವ ಪ್ರವಾಸೋದ್ಯಮ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿಗೂ ನಾವು ಪ್ರಪಂಚದಲ್ಲಿ ಅತ್ಯಂತ ಪ್ರವಾಸ ಕೇಂದ್ರೀಯ ವಿಜಯಪುರದಲ್ಲಿ ನಾವಿದ್ದೇವೆ, ಹೆಮ್ಮೆಯ ಸಂಗತಿ.
0: ಹೌದು,
4: ವಿಜಯಪುರದಲ್ಲಿ ಗೋಲ್ಗುಮಾಜ್, ಜುಮಾ ಮಸೀದಿ, ಇಬ್ರಾಹಿಂ ರೋಜಾ, ಬೆಡಕಮ್ಮಾನ್, ಆಸಾರ್ ಮಹಲ್ ಎಲ್ಲ ನೋಡ್ಲಿಕ್ಕೆ ಸಿಗತ್ತೆ. ವಿಶ್ವ ಪರಂಪರೆಯಲ್ಲಿ ವಿಶ್ವದ ಜನ ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ. ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಆಮೇಲೆ ಈ ಜನರಿಗೆ ನಮ್ಮ ಸ್ಥಳಗಳಲ್ಲಿ ಎಲ್ಲಿ ಏನು ಸ್ಥಳಗಳು ನೋಡ್ಲಿಕ್ಕೆ ಸಿಗತ್ತೆ ಅಂತ ನಮಗೆ ಮಾಹಿತಿಯನ್ನ ಕೊಡಬೇಕು ನಮ್ಮ ಊರಿನ ಬಗ್ಗೆ. ಮತ್ತೆ ಸ್ಥಳೀಯರು ಮತ್ತೆ ಆಡಳಿತ ಸರ್ಕಾರ ಸ್ವಲ್ಪ ಸುಂದರ ನಗರವನ್ನಾಗಿ ಮಾಡ್ಬೇಕು.
0: ಬಿಜಾಪುರ ಅಂತ ಹೇಳ್ತಾ ಇದ್ದೀರಾ?
4: ವಿಜಯಪುರವನ್ನ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಹಂಪಿ ಇದೆ ಮೇಡಮ್, ಕಾರವಾರ, ಗೋಕರ್ಣ, ಇವು ಪ್ರವಾಸಿ ಕೇಂದ್ರಗಳಾಗಿವೆ. ಹಾಗೆ ನಮ್ಮ ಈ ಭಾರತ ದೇಶದಲ್ಲಿ ಬಾಂಬೆ ಇದೆ, ಚೆನ್ನೈ ನೋಡ್ಲಿಕ್ಕೆ ಸಿಗತ್ತೆ, ಕನ್ಯಾಕುಮಾರಿ ಮೂರು ಸಮುದ್ರಗಳ ಸಂಗಮ ನೋಡ್ಲಿಕ್ಕೆ ಸಿಗತ್ತೆ. ಹಾಗೆ ಕಲ್ಕತ್ತಾ, ದಿಲ್ಲಿ, ಕುತುಬ್ ಮಿನಾರ್ ಅವೆಲ್ಲ ನೋಡ್ಲಿಕ್ಕೆ ಸಿಗತ್ತೆ. ಭಾರತ ದೇಶ ಇಡೀ ಪ್ರವಾಸೋದ್ಯಮಕ್ಕೆ ಬಹಳ ಹೆಸರುವಾಸಿಯಾಗಿದೆ ಮೇಡಮ್. ಅದರಲ್ಲಿಗೂ ನಮ್ಮ ನಮ್ಮ ರಾಜ್ಯ, ಅದರಲ್ಲಿಗೂ ನಮ್ಮ ನಗರ ವಿಜಯಪುರ.
0: ಹೌದು,
4: ದೇವಸ್ಥಾನಗಳು ನೋಡ್ಲಿಕ್ಕೆ ಸಿಗತ್ತೆ ಮೇಡಮ್. ತೊರವಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ. ಹೀಗೆ ನಾವು ಸ್ಥಳೀಯ ನಾಗರಿಕರು ಮತ್ತೆ ಸರ್ಕಾರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಬರೇ ಆಚರಣೆ ಮಾಡಿದ್ರಷ್ಟಲ್ಲ, ಇಡೀ ವರ್ಷ ಜನರಿಗೆ ಮಾಹಿತಿಯನ್ನ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ.
0: ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಚೆನ್ನಾಗಿ ಮಾತಾಡಿದ್ರಿ, ನಮಸ್ತೆ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಪೆಟ್ರೋಲ್ ಸುಡುವಿಕೆ ನಿರಂತರ.
1: ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ.
0: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
1: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
0: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.

0: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
1: ಉಳಿಯಲಿ ಉಳಿಯಲಿ ನಾಳೆಗೆ.
2: ನೀವು ಕೇಳ್ತಾ ಇದ್ದೀರಿ ಉಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2703400 ಅಥವಾ 2703550.

0: ಹಲೋ ಆಕಾಶವಾಣಿ ವಿಜಯಪುರ.
1: ನಾವು ಸಿಂಧಗಿಯಿಂದ ಶ್ರೀಶೈಲ್ ಭಸ್ಮ ಅಂತ ಮಾತಾಡ್ತೀವಿ.
0: ಶ್ರೀಶೈಲ್ ಭಸ್ಮ ಅವರು ಹೇಗಿದ್ದೀರಿ?
1: ಭಸ್ಮ ಭಸ್ಮ ರೀ,
0: ಭಸ್ಮ ಗೊತ್ತಾಯ್ತು ರೀ, ಭಸ್ಮನೆ ಅಂತ ಹೇಳಿದೆ ರೀ. ಶ್ರೀಶೈಲ್ ಭಸ್ಮ ಅವರು ಹೇಗಿದ್ದೀರಿ ಅಂತ ಕೇಳಿದೆ ರೀ. ದಸ್ಮ ರೀ? ಹಾ ಓಕೆ. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ ಇದೆ ರೀ, ಸೊ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ತಾವು ಮಾತಾಡ್ತೀರಾ, ಎಲ್ಲಾದರೂ ಪ್ರವಾಸ ಹೋಗಿದ್ರ ಅದ್ರ ಬಗ್ಗೆ ಹಂಚ್ಕೊಳ್ಬೋದು ನಮ್ಮ ಜೊತೆ. ಕರ್ನಾಟಕ ಬಿಟ್ಟು ಬೇರೆ ಎಲ್ಲರೂ ಹೋಗಿದ್ದೀರಾ?
1: ಮೈಸೂರಿಗೂ ಹೋಗಿದ್ದೇನೆ. ಹೊರಗಡೆ ಎಲ್ಲಿ ಹೋಗಕ್ಕೆ ಆಗಿಲ್ಲ, ನನಗೆಲ್ಲ ಬಸ್ ಫ್ರೀ ಅದ, ಬೇಕಾದಂತೇಳಿ ಕನಸಿದೆ. ಆದ್ರೆ ಹೋಗಕ್ ಏನು ಮನಸ್ಸೇ ಆಗಿಲ್ಲ ನನಗೆ, ಯಾಕಂದ್ರೆ ಬರೀ ಟಿವಿನಲ್ಲಿ ನೋಡ್ಕೊಂಡು ಇದೇ ಪ್ರಕಾರ ಇರ್ಬೋದು ಅಂತ ತಿಳ್ಕೊಂಡು ಸುಮ್ಮನೆ ಇರ್ತಾ ಇದ್ದೀನಿ.
0: ಅಲ್ಲ, ಮೊದಲಿಗೆ ಹೋಗಿದ್ರ ಅಂತ ಕೇಳಿದೆ.
1: ಇಲ್ಲ ಇಲ್ಲ, ನಾವು 25 ವರ್ಷ ಬೆಂಗಳೂರಲ್ಲಿ ಸರ್ವಿಸ್ ಮಾಡಿದ್ವಿ.
0: ಓಹೋ,
1: ಹಿಂಗಾಗಿ ಎಲ್ಲ ನಮಗೆ ಸರ್ವಿಸ್ ಆಗಿ
0: ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹುಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:53.1 ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಮೇಡಮ್, ನಾನು ರಮೇಶ್ ಖಾಡೆ ಅಂತ. ಮೇಡಮ್
0: ರಮೇಶ್ ಖಾಡೆ ಅವರು, ತುಂಬಾ ದಿನ ಆಯ್ತು ಕರೆ ಮಾಡಿ ಅಲ್ವಾ?
1: ಇಲ್ಲ, ಮಾಡಿದ್ರಿ ಮೇಡಮ್.
0: ಎಲ್ಲಿಂದ ಖಾಡೆ ಅವರು?
1: ವ್ಯಾಪಾರದಿಂದ ಮೇಡಮ್.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ವ್ಯಾಪಾರದಿಂದ ಮೇಡಮ್. ಅಲಿಯಾಬಾದ್.
0: ಅಲಿಯಾಬಾದ್, ಓಕೆ, ಮಾತಾಡಿ. ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನ.
1: ಹೌದ್ರಿ ಮೇಡಮ್.
0: ಹಾ,
1: ಪ್ರವಾಸ ಅಂತೂ ನಾವು ಕರ್ನಾಟಕದಲ್ಲಿ ಕಡಿಮೆ ಹೋಗಿದ್ದೇವ್ರಿ. ಗಾಡಿ ಎಂ ಪಿ ಹೋಗಿದ್ದೇವ್ರಿ ಮೊನ್ನೆ. ಜಬಲ್ಪುರ ಎಂ ಪಿ ರೀ. ಇಲ್ಲಿ ನರ್ಮದಾ ನದಿ ಅಂತ ಹೇಳಿ ಕಿರಿಯಾಗಿ ಹೋಗಿದ್ದೇವ್ರಿ. ಆರಿನ ಒಳಗೆ ನಮ್ಮ ಹಳೆ ಇಬ್ರು ಮಗಳ ಕಡೆ ಹೋಗಿದ್ದೇವ್ರಿ. ಅಲ್ಲಿ ಪ್ರತಿದಿನ ಸಾಯಂಕಾಲ ಮೇಡಮ್ ನರ್ಮದಾ ನದಿ ಒಳಗೆ ಆರತಿ ತಯಾರು ಮಾಡ್ತಾರೆ ಮೇಡಮ್. ಅಲ್ಲಿ ಆರತಿ ಮಾಡ್ಲಿಕ್ಕೆ ಭಕ್ತಾದಿಗಳ್ರಿ ಅಲ್ಲಿ ಪಾಳೆ ಇರ್ತಾರೆ ಮೇಡಮ್. ಆರತಿ ದಕ್ಷಿಣ ಪಾಳೆ ಹಚ್ಚಿ ಆ ರೀತಿ ಎಲ್ಲ ದೇವ್ರ ಭಜನೆಗಳು ಎಲ್ಲ ಇದು ಇರ್ತಾವ್ರಿ ಮೇಡಮ್. ಸಾಯಂಕಾಲ 7 ಎಂಟರ ತನ ಆರತಿ ಇರ್ತಾರೆ ಮೇಡಮ್.
0: ಓಕೆ, ನೋಡಿದ್ದೀರಿ ನೀವು?
1: ಹಾ, ನೋಡಿದ್ದೇವ್ರಿ. ಆರತಿ ಟೈಮ್ದಾಗಿ ಹೋಗಿದ್ದೇವ್ರಿ. ಮತ್ತದು ಕನಕದ ಇದು ಆರತಿ ಮಾಡಿ ನೀರೊಳಗೆ ಬಿಡ್ತಾರಿ. ದೋಣಿ ಒಳಗೆ ಒಯ್ದು ಮುಂದೆ 1 ನಾಣ್ಯ ಹಾಕಿ ಆರತಿ ಮಾಡಿ ನೀರಿಗೆ ಇದು ಮಾಡ್ಕೊಂಡು ಬಿಡ್ತಾರೆ ಮೇಡಮ್.
0: ಓಕೆ, ಓಕೆ. ಮತ್ತೇನು ಹೇಳಿಕ್ ಬಯಸ್ತೀರಿ?
1: ಏನು ಇಲ್ಲ ಮೇಡಮ್, ಇದೇ ನೋಡ್ತೇವ್ರಿ. ಮತ್ತ ಅಲ್ಲಿ ಸ್ವಲ್ಪ ರಾಮ ಸೀತೆ ಎಲ್ಲ ಮತ್ತ ಇದು ಸ್ವಲ್ಪ ಇದು ಹೆಸರಿ ಸ್ಮಾರಕಗಳ್ರಿ. ಕೃಷ್ಣ ಜನ್ಮಾಷ್ಟಮಿ ಬಹಳ ಆಚರಿಸ್ತಾರೆ ಮೇಡಮ್ ಆ ಕಡೆ.
0: ಹೌದು,
1: ಮೇಡಮ್, ಆ ಕಡೆ ಎಲ್ಲ ಮಾಡ್ತೀನಿ.
0: ಓಕೆ ಖಾಡೆಯವರೇ, ಸಮಯ ಆಗ್ತಾ ಬರ್ತಾ ಇದೆ. ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ತೆ ಮೇಡಮ್. ನಮಸ್ತೆ.

ಇದುವರೆಗೆ ಉಲಿ ನಲಿ ನೇರ ಫೋನಿನ್ ಕಾರ್ಯಕ್ರಮ ಕೇಳ್ತಾ ಇದ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥವರು ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅವರು, ಹಾಗೆಯೇ ವಿಜಯನಗರ ಜಿಲ್ಲೆ ಹಂಪಸಾಗರದಿಂದ ಸುರೇಶ್ ಅವರು, ಸುರಗಿಹಳ್ಳಿಯಿಂದ ಬಸವರಾಜ್ ಅವರು, ಬೆಂಗಳೂರಿಂದ ಹಂಪಣ್ಣ ಮಸೂತಿ ಅವರು, ಹಾಗೆಯೇ ಪ್ರಮೋದ್ ಕುಲಕರ್ಣಿಯವರು ಶ್ರೀಶೈಲದಿಂದ ಕರೆ ಮಾಡಿದರು, ಸುಧೀಂದ್ರ ರಾಘವೇಂದ್ರ ಜಗಾತಿಯವರು ವಿಜಯಪುರದಿಂದ, ಶ್ರೀಶೈಲ್ ಧಸ್ಮಾ ಅವರು ಸಿಂದಗಿಯಿಂದ, ಹಾಗೆಯೇ ಕೊನೆಯದಾಗಿ ಅಲಿಯಾಬಾದಿಂದ ರಮೇಶ್ ಖಾಡೆಯವರು ಕರೆ ಮಾಡಿದರು. ಎಲ್ಲರಿಗೂ ಕೂಡ, ಕೇಳುಗರು ಹಾಗೂ ಕರೆ ಮಾಡಿದಂಥವರು ಎಲ್ಲರಿಗೂ ಕೂಡ ಧನ್ಯವಾದಗಳು.

ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕೋಸೂರು. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ರಮೇಶ್ ಮುಗುದಂ ಹಾಗೂ ಗುಂಡು ಕರಾಂಡೆಯವರು.

0: ಆಕಾಶವಾಣಿ ವಿಜಯಪುರ, ಸಮಯ 6:05.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಚಜ್ಜೆ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ನಾಟಕವನ್ನ ಕೇಳಲಿದ್ದೀರಿ. 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು, ಈ ಕುರಿತು ಕಲಬುರಗಿಯ ಉಪನ್ಯಾಸಕಿಯಾದ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ. ಇನ್ನು ಈ ರಾತ್ರಿ 8:00 ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯನ್ನು ಮರುಪ್ರಸಾರವನ್ನು ಕೇಳಲಿದ್ದೀರಿ.

ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ, 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಝೀನ್ ರೇಡಿಯೋ ಸ್ಕೋಪ್ ಅನ್ನು ಕೇಳಲಿದ್ದೀರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸುಪ್ರದೀಪ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ, ಇದರಲ್ಲಿ ಕೊಳಲು ವಾದನವನ್ನು ಆಲಿಸಲಿದ್ದೀರಿ.

ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಗಾಯತ್ರಿ ವಿಶ್ವೇಶ್ವರ ಹೆಗಡೆ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತವನ್ನು ಆಲಿಸಲಿದ್ದೀರಿ. ಇನ್ನು ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳು, 7:45 ಹಾಗೆ 9:45 ನವ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ ಬೆಳಿಗ್ಗೆ 8:35 ಚಜ್ಜೆ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಇನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಸಶಕ್ತೀಕರಣ ಡಾಕ್ಟರ್ ಹೇಮಲತಾ ಎನ್ ಅವರೊಂದಿಗೆ ಸಂದರ್ಶನ. 12:30 ಆರೋಗ್ಯ ಸಂಚಿಕೆ, 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ

ಐದು ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ, 6:10 ಚಜ್ಜೆ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆ, 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೃಷಿ ರಂಗ ವಿಶ್ವ ರೇಬಿಸ್ ದಿನದ ವಿಷಯ ಕಾರ್ಯಕ್ರಮ, ಡಾ ಸಾಗರ್ ಆರ್ಎಸ್ ಅವರೊಂದಿಗೆ ಸಂದರ್ಶನ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇಂದೊಂದು ದಿನ ಮನುಷ್ಯ ಕೂಡೆ ಇರ್ತಿದ್ದಿಲ್ಲ, ಅಂದ್ರ ಅಲೀತಿದ್ದ. ಇವತ್ತಿನಂಗ ಜನಸಂಖ್ಯಾನು ಭಾಳ ಇದ್ದಿದ್ದಿಲ್ಲ, ಮತ್ತ ಭೂಮಿ ಮ್ಯಾಗ ಕಾಡ್ ಭಾಳ ಇತ್ತು. ಅದಕ್ಕಾಗಿ ತನ್ನ ಜೀವನದ ನಿರ್ವಹಣೆಯನ್ನ ಮಾಡುವುದಕ್ಕೋಸ್ಕರ ಮನುಷ್ಯ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇಡೀ ಪೃಥ್ವಿಯನ್ನೆಲ್ಲ ಅಲಿತಾ ಇದ್ದ, ಅಂದ್ರ ಕಾಡು ಪ್ರಾಣಿಯಾಗಿದ್ದ ಅಂತ ಅನ್ಬಹುದು ನಾವು. ಪ್ರಯಾಣ ಭೂಮಿಯ ಮೇಲಿನ ಮಾನವ ಕುಲದಷ್ಟೇ ಹಳಿದು. ತನ್ನ ಅಸ್ತಿತ್ವದ ಆರಂಭದಲ್ಲಿ ಮನುಷ್ಯ ಆಹಾರ, ಆಶ್ರಯ, ಭದ್ರತೆ ಮತ್ತು ಉತ್ತಮ ಆವಾಸ ಸ್ಥಾನವನ್ನು ಹುಡುಕ್ತಾ ಪೃಥ್ವಿಯ ಮೇಲ್ಮೈಯನ್ನ ಸುತ್ತಾಡ್ದ. ಕಾಲಕ್ರಮೇಣ ಅಂತಹ ಚಲನೆಗಳು ಅಲೆಮಾರಿತನವಾಗಿ ರೂಪಾಂತರಗೊಂಡ್ತು.

ಮೊದಲಿಗೆ ಈ ಪ್ರವಾಸ ಅಂದ್ರ ಏನು ಅಂತ ತಿಳ್ಕೊಬೇಕಲ್ಲ. ಪ್ರವಾಸ ಅಂತಂದ್ರ ಮನರಂಜನೆ, ಜ್ಞಾನ ಅರ್ಜನೆ, ವ್ಯಾಪಾರ ಅಥವಾ ಇತರೆ ನಿರ್ದಿಷ್ಟ ಉದ್ದೇಶಗಳಿಗಾಗಿ ತಮ್ಮ ಸಾಮಾನ್ಯ ವಾಸ ಸ್ಥಳದಿಂದ ಬೇರೆ ಸ್ಥಳಗಳಿಗೆ ಮಾಡುವಂತಹ ಒಂದು ಪ್ರಯಾಣ. ಇನ್ನ ವಿದ್ಯಾರ್ಥಿಗಳೇ, ನಿಮಗ ಅನಿಸ್ಬೋದು ಇದನ್ನ 27 ಸೆಪ್ಟೆಂಬರ್ಕ ಯಾಕೆ ಆಚರಣೆ ಮಾಡ್ತಾರ ಅಂತ ಹೇಳಿ. 1977 ಸೆಪ್ಟೆಂಬರ್ 27 ಈ ವಿಶ್ವ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಶಾಸನಗಳನ್ನ ಅಂಗೀಕಾರ ಮಾಡಿಕೊಂಡಂತ ಒಂದು ದಿನ. ಅದಕ್ಕಾಗಿ ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಹೇಳಿ 27 ಆಚರಣೆ ಮಾಡ್ತಾರ. ಪ್ರವಾಸದೊಳಗ ಅನೇಕ ವಿಧಗಳದಾವ. ಅದ್ರೊಳಗ ಸ್ಥಳೀಯ ಪ್ರವಾಸ, ದೇಶೀಯ ಪ್ರವಾಸ ಅಂತ ಇರ್ತದ, ಮತ್ತ ವಿದೇಶಿ ಪ್ರವಾಸ ಅಂತನೂ ಕೂಡ ಇರ್ತೈತಿ. ಇನ್ನ ಪ್ರವಾಸದ ಪ್ರಮುಖ ಉದ್ದೇಶಗಳು ಏನು ಅಂತ ಹೇಳಿ ನೋಡ್ಬೇಕು ಅಂತಂದ್ರ, ಒಂದು, ನಾವು ಪ್ರವಾಸ ಮಾಡ್ತೀವಿ ಮನರಂಜನೆಗಾಗಿ ಮತ್ತ ವಿರಾಮಕ್ಕಾಗಿ. ಅಂದ್ರ ದೈನಂದಿನ ಕೆಲಸದ ಒತ್ತಡ ಇರ್ತೈತಲ್ಲ, ಅದರಿಂದ ಬಿಡುವು ಪಡೆದು ಮನಸ್ಸಿಗೆ ಒಂದು ಉಲ್ಲಾಸವನ್ನ ಪಡ್ಕೊಳ್ಳುವುದರ ಸಂಬಂಧ. ಇನ್ನೊಂದು, ಜ್ಞಾನ ಮತ್ತು ಅನುಭವಕ್ಕಾಗಿ. ಅಂದ್ರ ಹೊಸ ಸ್ಥಳಗಳು, ಭಾಷೆಗಳು, ಸಂಸ್ಕೃತಿ, ಐತಿಹಾಸಿಕ ಸ್ಮಾರಕಗಳನ್ನ ಅನ್ವೇಷಣೆ ಮಾಡುವುದು, ಇದೆಲ್ಲ ಅದರೊಳಗೆ ಸೇರ್ಯದ. ಇನ್ನ ಮತ್ತೊಂದು ಉದ್ದೇಶ ಅಂತಂದ್ರ ಅಧಿಕೃತ ಅಥವಾ ವ್ಯಾಪಾರ, ಕೆಲಸ ಮತ್ತು ಉದ್ಯಮ ಅಥವಾ ಅಧ್ಯಯನಗೆ ಸಂಬಂಧಪಟ್ಟಂತ ಒಂದು ಪ್ರಯಾಣ ಆಗಿರಬಹುದು. ಇನ್ನ ಮತ್ತೊಂದು ಉದ್ದೇಶ ಏನು ಅಂತಂದ್ರೆ ಧಾರ್ಮಿಕತೆ, ತೀರ್ಥಯಾತ್ರೆ ಅಥವಾ ದೇವರ ದರ್ಶನಕ್ಕಾಗಿ ವಿವಿಧ ಕ್ಷೇತ್ರಗಳಿಗೆ ಭೇಟಿ ನೀಡುವುದು. ಇತಿಹಾಸದಲ್ಲಿ ಅನೇಕರ ಒಂದು ಆಡಳಿತಗಳನ್ನ ನಾವು ನೋಡ್ತೀವಿ. ಅನೇಕರ ಆಡಳಿತದಲ್ಲಿ ನಿರ್ಮಾಣವಾದಂಥ ಕೆಲವೊಂದು ಐತಿಹಾಸಿಕ ಸ್ಮಾರಕಗಳನ್ನ, ಐತಿಹಾಸಿಕ ಕಟ್ಟಡಗಳನ್ನ ನೋಡ್ತೀವಿ. ಹಾಗೆ ನೋಡಿದಾಗ ನಮ್ಮಲ್ಲಿ ಆ ಕಟ್ಟಡಗಳ ನಿರ್ಮಾಣದಲ್ಲಿ ಆದಂತಹ ಕೆಲವಾರು ವಿಚಾರಗಳು ನಮಗೆ ಈಗಲೂ ಸಹ ಕುತೂಹಲಕಾರಿ ಅಂತ ಹೇಳಿ ಅನಿಸ್ತವ. ಅಂದ್ರ ಇವತ್ತಿನ ದಿನಕ್ಕೆ ನಾವು ಇಷ್ಟೊಂದು ತಂತ್ರಜ್ಞಾನದ ಬೆಳವಣಿಗೆಯ ಒಂದು ದಿನಗಳಲ್ಲಿ ನಾವು ಇದ್ದಾಗ ಸಾಧ್ಯವಾಗದೇ ಇದ್ದದ್ದು, ತಂತ್ರಜ್ಞಾನದ ಬೆಳವಣಿಗೆ ಇರಲಾರ್ದಂತ ಕಾಲದೊಳಗ ಅದು ಹೆಂಗ ಸಾಧ್ಯ ಆತು ಅನ್ನುವಂತ ಒಂದು ಕುತೂಹಲ ಮತ್ತು ಅದನ್ನ ತಿಳಿದುಕೊಳ್ಳುವಂತ ಒಂದು ಏನು ಇಚ್ಛೆ ಅದ, ಅದನ್ನ ಪ್ರವಾಸ ಬೆಳೆಸ್ತದ ಅಂತೇಳಿ.

ಮತ್ತ ಈ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಪ್ರವಾಸೋದ್ಯಮದ ಪಾತ್ರ, ಅದರ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶ ಕೂಡ ಆಗಿದೆ. ಇನ್ನ ಮುದ್ದು ವಿದ್ಯಾರ್ಥಿಗಳೇ, ಪ್ರವಾಸ ಅಂತಂದ್ರ ಬರೇ ನಮಗ ಒಂದು ವಿರಾಮ ಕಾಲದ

ಮನರಂಜನೆ ಅಂತ ಮಾತ್ರ ಆಗಿರಂಗಿಲ್ಲ. ಅದು ಒಂದು ಸ್ಥಳದ ನಾಗರಿಕತೆಯನ್ನ, ಒಂದು ಸ್ಥಳದ ಸಂಸ್ಕೃತಿಯನ್ನ, ಒಂದು ಸ್ಥಳದ ಬೆಳವಣಿಗೆಯನ್ನ, ಅದರ ಆಗು ಹೋಗುಗಳನ್ನ ಎಲ್ಲವನ್ನ ನಮಗ ಮನವರಿಕೆ ಮಾಡಿಕೊಡ್ತೈತಿ. ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತಂದ್ರ, ಈಗ ನಾವು ವಿಜಯಪುರದಾಗ ಗೋಳಗುಮ್ಮಟ ಇಲ್ಲ, ಆ ಗೋಳಗುಮ್ಮಟಕ್ಕೆ ಹೋದಾಗ ನಮಗೆ ಯಾವ ಭಾವ ಬರ್ತೈತಿ? ಇತಿಹಾಸದ ಎಷ್ಟು ಹಿಂದಕ್ಕೆ ಜಾರಿ ಹೋಗ್ತೇವೆ ನಾವು. ಆ ಸುಲ್ತಾನ ಯಾರು, ಇದನ್ನ ಅವ್ರು ಯಾಕೆ ಕಟ್ಸಿದ್ರು, ಹೆಂಗ್ ಕಟ್ಸಿರ್ಬೇಕು ಅನ್ನುವಂಥ ಒಂದು ಅಗಮ್ಯವಾದಂಥ ಒಂದು ವಿಚಾರಗಳು ನಮಗೆ ಗೊತ್ತಾಗ್ತವಲ್ಲ. ಹಂಗನ ನಮ್ಮ ದೇಶ ಇರಬಹುದು, ಅಥವಾ ಪಕ್ಕದ ರಾಜ್ಯಗಳಿರಬಹುದು, ಅಥವಾ ಬೇರೆ ವಿದೇಶ ಪ್ರಯಾಣಗಳು ಕೂಡ ಇದ್ದಿರಬಹುದು. ಈಗ ವಿದೇಶ ಪ್ರಯಾಣಗಳು ಮಾಡಿದಾಗ, ಬೇರೆ ಬೇರೆ ಸ್ಥಳಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಅವರ ಸಂಸ್ಕೃತಿ, ಸಂಪ್ರದಾಯ, ಕಲೆ, ಸಾಹಿತ್ಯ ಎಲ್ಲದರ ಬಗ್ಗೆ ನಮಗೆ ಅರಿವು ಆಗ್ತೈತಿ. ಆ ಒಂದು ನಿಟ್ಟಿನೊಳಗ ಈ ಒಂದು ಪ್ರವಾಸೋದ್ಯಮ ಅಭಿವೃದ್ಧಿಯನ್ನ ಹೊಂದತಾ ಇರುವಂತಹ ಒಂದು ಇಲಾಖೆ.

0: ಮತ್ತ ಇನ್ನು ಮುಂದ ನೋಡ್ರಿ, ಅಕ್ಟೋಬರ್ ಸೂಟಿ ಅಂತರೂ ನಿಮಗ್ ಬರಾಕತ್ತಾವ. ಈಗಾಗ್ಲೇ ಸೂಟಿ ಯಾವಾಗ ಪ್ರಾರಂಭ ಆಗ್ತಾವು ಅನ್ನೋದು ನಿಮಗ ಗುರ್ತೈತಿ. ಅದಕ್ಕ ಬಡಾ ಬಡಾ ಏನ್ ಮಾಡೋಣ ಅಂತ ಒಂದ್ 4-5 ದಿವಸ ನಾವು ಎಲ್ಲಾರ ಹೋಗ್ಬರೋಣ ಅಂತ ಏನಂತೀರಿ? ನೀವು ನಿಮ್ಮ ಮನಿಗೊಳದಾಗ ಕೇಳ್ಕೊಂಡು ಬರ್ರಿ, ನಾವು ಒಂದು ಸ್ವಲ್ಪ ನೋಡ್ಕೊಂಡು ಇಟ್ಕೋತೀವಿ. ನಾಳೆ ನಾಡ್ದ ಅದನ್ನ ನಾವೆಲ್ಲಾರು ಕೂಡಿ ನಿರ್ಧಾರ ಮಾಡೋಣ ಅಂತ ಆಯ್ತಾ? ಹ್ಮ್ ಹೋಗ್ರಿ, ಗಂಟೆ ಆತು, ಊಟ ಮಾಡಿ ಹೋಗ್ರಿ ಎಲ್ಲಾರು. ಹ್ಮ್
1: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ವಿಶ್ವ ಪ್ರವಾಸೋದ್ಯಮ ದಿನದ ಸಂದರ್ಭದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರು ಧ್ವನಿಯಾದ ಮೃಗಾಲಯ ಹಾಗೂ ಬೆಳ್ಳಿ ಕಾಲುಂಗುರ ಚಿತ್ರಗಳಿಂದಾದ ಗೀತೆಗಳನ್ನ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ಸಂಕಲನ ಮಹಾನಂದ ಬೋಳಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಿಜಯಪುರ, ಸಮಯ ಸಂಜೆಯ 6:30:36. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.

0: ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ. ಒಂದು ಸಿದ್ಧಾಂತದ ಕಾರಣ ಓರ್ವ ಸಾಯಬಹುದು, ಆದರೆ ಮುಂದೆ ಆತನ ಸಿದ್ಧಾಂತ ಸಾವಿರಾರು ಮಂದಿಯಲ್ಲಿ ಅವತರಿಸುತ್ತದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್.
1: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.

0: ಸಿಗ್ಲಿ ತಡಿ ನನ್ನ ಮಗ, ಆಮೇಲೆ ಹೋಗ್ತಾನ. ದಿನ ಪೇಟೆಗಿರ್ತಾನ.
1: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
0: ಏನ್ ಹಂಗಂದ್ರೆ
2: ಸುಮ್ನಿರಿ, ಸಾಕಿನ.
1: ಅಲ್ಲ, ನೀ ಕಿಡ್ಕೆ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಳ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತು.
2: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ?
1: ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
2: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
0: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ
3: ಇವ ಮುದಕ ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೇ ಇಲ್ಲ
0: ಅಂತ ನಮಗ.
1: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
4: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
4: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
6: ರೈಟ್ ರೈಟ್. ಏ ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ ಕೊಡಿಲೆ?
2: ಅದನ್ ಯಾಕಂಗ್ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
6: ಏ ಎಷ್ಟ್ ಹೇಳ್ತೇನೆ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
2: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೇನಿ?
6: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರ ಇರ್ಲಿ.
4: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
3: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
4: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್, ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರೆ ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರೆ ಚಲೋ ಇತ್ತು, ತಪ್ಪೆ ಆಡ್ದು. ಯಾಕ್ರಿ ಹೆಂಗ, ನಾ ನಿಮ್ ಮನೆ ಹುಟ್ಟಿದ್ದ ತಪ್ಪ, ತಪ್ಪೆ ಆಡ್ದು.
5: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
6: ನಾನು ಟೈಮ್ ಮಷೀನ್ ಹೊಂಟೆ, ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
7: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
8: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
7: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತ ನಮ್ಮ ಮನುಷ್ಯ.
8: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
7: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
9: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
10: ಆಕಾಶವಾಣಿ ವಿಜಯಪುರ, ಈಗ ಕೇಳಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಆದರ್ಶ ತಂದೆ ಮಾಳಪ್ಪ ಅಮಲ್ಯಾಳ, ವಯಸ್ಸು 19 ವರ್ಷ, ಜಾತಿ ಹಿಂದೂ, ಕುರುಬರ್, ಉದ್ಯೋಗ ಶಿಕ್ಷಣ ಸಾಕಿನ್ ಬಸವನಗರ ತಾಳಿಕೋಟೆ. ಈತನು ದಿನಾಂಕ 26/8/2026 ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ನಡುವಿನ ಸಮಯದಲ್ಲಿ ತಾಳಿಕೋಟೆಯ ಬಸವನಗರದಲ್ಲಿರುವ ನಮ್ಮ ಮನೆಯಿಂದ ಹೋದವನು ಮರಳಿ ಈ ಮನೆಗೆ ಬಾರದೆ ಎಲ್ಲಿಯೋ ಹೋಗಿ ಕಾಣೆಯಾಗಿದ್ದಾನೆ. ಚಹರೆಪಟ್ಟಿ ಹೀಗಿದೆ. ಶಾರೀರಿಕವಾಗಿ ತೆಳ್ಳಗೆ, ಸದೃಢ ಮೈಕಟ್ಟು ಹೊಂದಿದ್ದು, ಗೋಧಿ ಬಣ್ಣ, ದುಂಡು ಮುಖ, 5'9" ಎತ್ತರವಿರುತ್ತಾನೆ. ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಮಾತನಾಡುತ್ತಾನೆ. ಈ ಮನುಷ್ಯನ

0: ಮಾಹಿತಿ ಸಿಕ್ಕಲ್ಲಿ ತಾಳಿಕೋಟ್ ಪೊಲೀಸ್ ಠಾಣೆಗೆ ತಿಳಿಸತಕ್ಕದ್ದು. ಪ್ರಕಟಣೆ ಆಲಿಸಿದಿರಿ. ಸಮಯ 6:37 ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
1: ಚೈತ್ರ,
2: ಏನತ್ತೆ?
1: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
2: ಅಂದ್ರೆ?
1: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
2: ಮತ್ತೆ ವ್ಯವಹಾರ?
1: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
2: ಓ,
1: ಅಂದ್ರೆ UPI ಇಂದ?
2: ಹೌದಾ?
1: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
2: ಅದೇನತ್ತೆ?
1: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
2: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಮನೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
2: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್.
3: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
4: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ, ಸಚಿವ ಕೆಜೆ ಜಾರ್ಜ್. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ವೃಥಾ ಆರೋಪ, ವಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರಕ್ಕೆ ಒತ್ತಾಯ. ನಿಗಮ ಮಂಡಳಿಗಳ ನೇಮಕ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಶಾಸಕರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಕಲ್ಪಿಸಲಾಗುವುದು, ನಂತರ ಪಕ್ಷದ ಕಾರ್ಯಕರ್ತರಿಗೂ ಅವಕಾಶ ನೀಡಬೇಕು ಎಂದು ದೆಹಲಿಯಲ್ಲಿ ತೀರ್ಮಾನವಾಗಿದೆ. ಈ ಸಂಬಂಧ ಶೀಘ್ರದಲ್ಲಿಯೇ ಉಳಿದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಸಂಪುಟದಲ್ಲಿ ಮಹಿಳೆಯರಿಗೆ ಸಚಿವ ಸ್ಥಾನ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ, ದೆಹಲಿಯಲ್ಲಿ ವರಿಷ್ಠರ ಬಳಿ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ನಾಡಿನಾದ್ಯಂತ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮೈಸೂರು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅರಮನೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಸಚಿವ

0: ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳ ಲಾಭದಾಯಕ ನಿರ್ವಹಣೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಹೊಸ ಪ್ರವಾಸೋದ್ಯಮ ನೀತಿಯಿಂದ ಹೂಡಿಕೆದಾರರಿಗೆ ದೀರ್ಘಾವಧಿಯ ಹೂಡಿಕೆ ಹಾಗೂ ಹೆಚ್ಚಿನ ಸೌಲಭ್ಯಗಳಿಗೆ ಅವಕಾಶ ಸಿಗಲಿದೆ ಎಂದರು. ದಸರಾ ವೀಕ್ಷಣೆಗೆ ಆಗಮಿಸುವ ವಿದೇಶಿ ಪ್ರವಾಸಿಗರಿಗೆ ಯಾವುದೇ ತೊಂದರೆಯಾಗದಂತೆ ಪ್ರತ್ಯೇಕ ಆಸನ ಹಾಗೂ ಗೌರವಪೂರ್ವಕ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಯುನೆಸ್ಕೋ ಗುರುತಿಸಿರುವ ಪರಂಪರೆ ತಾಣಗಳನ್ನು ಆದ್ಯತೆ ಮೇರೆಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ವಿಜಯಪುರದ ಇಬ್ರಾಹಿಂ ರೋಜಾ ಆವರಣದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ವಿಠಲ ಕಟಕಧೋಂಡ, ಪ್ರವಾಸೋದ್ಯಮದ ಬೆಳವಣಿಗೆಯಿಂದ ಜಿಲ್ಲೆಯ ಆರ್ಥಿಕ ಚಟುವಟಿಕೆಗಳಿಗೆ ವೇಗ ದೊರೆಯುವುದರೊಂದಿಗೆ ಯುವಜನರಿಗೆ ಉದ್ಯೋಗ ಹಾಗೂ ಸ್ವಉದ್ಯೋಗದ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಗನಕಲ್ಲು ಪ್ರಾಗೈತಿಹಾಸಿಕ ತಾಣಕ್ಕೆ ಮಾರ್ಗದರ್ಶಿ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ಪ್ರಾಚೀನ ಇತಿಹಾಸ, ಶಿಲಾಯುಗದ ಕುರುಹುಗಳು ಹಾಗೂ ಪರಿಸರದ ಮಾಹಿತಿ ಜೊತೆಗೆ ಪ್ರವಾಸೋದ್ಯಮವನ್ನು ಮರುರೂಪಿಸಲು ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಉಪನ್ಯಾಸ ನೀಡಲಾಯಿತು. ಗದಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಕುಲ್ ಜೈನ್, ತಮ್ಮ ರಾಜ್ಯ ಪ್ರವಾಸೋದ್ಯಮದ ದೃಷ್ಟಿಯಿಂದ ಶ್ರೀಮಂತ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ರಾಜ್ಯವಾಗಿದೆ ಎಂದು ತಿಳಿಸಿದರು. ವೀರಶೈವ ಲಿಂಗಾಯತರು ಎಲ್ಲಾ ಸಮಾಜಗಳನ್ನು ಒಗ್ಗೂಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವೀರಶೈವ ಲಿಂಗಾಯತ ಧರ್ಮ ಸಂರಕ್ಷಣೆ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ, ಗುರು, ಲಿಂಗ ಮತ್ತು ಜಂಗಮ ಈ ಮೂರು ಪದಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಡಗಿದೆ ಎಂದರು. ಬಸವಣ್ಣನವರು ವಿಶ್ವದ ಮೊದಲ ಸಂಸತ್ತನ್ನು ಪರಿಚಯಿಸಿದರು. ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಿದ್ದು ವೀರಶೈವ ಲಿಂಗಾಯತ ಧರ್ಮ, ಸರ್ವರಿಗೂ ಸಮಪಾಲು ಎಂದು ಸಾರಿದ ಈ ಧರ್ಮವನ್ನು ಕಾಪಾಡಬೇಕು ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿಯು ಸರ್ಕಾರವು ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತಿದೆ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಇಂದು ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಕಿರುಪರಿಚಯ. ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಪ್ರಚಲಿತದಲ್ಲಿದ್ದ ವಿವಿಧ ಬಗೆಯ ತೆರಿಗೆಗಳಿಂದಾಗಿ ಜನರು ವ್ಯಾಪಾರ ವ್ಯವಹಾರ ನಡೆಸುವುದು ಸುಲಭವಾಗಿರಲಿಲ್ಲ. ಹೀಗಾಗಿ ಅಂತರರಾಜ್ಯ ವಹಿವಾಟುಗಳನ್ನು ಸುಗಮಗೊಳಿಸುವ ಜೊತೆಗೆ ವ್ಯವಸ್ಥಿತ ತೆರಿಗೆ ಪದ್ದತಿಯನ್ನು ಅನುಷ್ಠಾನಕ್ಕೆ ತರುವ ಸಂಬಂಧ ಸರಕು ಮತ್ತು ಸೇವಾ ತೆರಿಗೆ ಪದ್ದತಿ ಜಿಎಸ್ಟಿ ಪರಿಕಲ್ಪನೆಯನ್ನು ಹೊಂದಲಾಯಿತು. ಈ ಉದ್ದೇಶದೊಂದಿಗೆ ಕೇಂದ್ರ ರಾಜ್ಯಗಳ ಪಾಲು ಹಂಚಿಕೆಗೆ ಅನುಕೂಲವಾಗುವಂತೆ ಕೇಂದ್ರ ಜಿಎಸ್ಟಿ, ರಾಜ್ಯ ಜಿಎಸ್ಟಿ ಮತ್ತು ಸಂಯೋಜಿತ ಜಿಎಸ್ಟಿ ಎಂದು ಮೂರು ಪ್ರಮುಖ ವಿಭಾಗಗಳಡಿ ತೆರಿಗೆ ಸಂಗ್ರಹ ಗುರುತಿಸಿ 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ತೆರಿಗೆಯ ಮೇಲಿನ ತೆರಿಗೆ ಹೊರೆ ತಪ್ಪಿಸಲು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯ ಪರಿಚಯಿಸಲಾಗಿದೆ. ವರ್ತಕರು ಮಾರಾಟ ಮಾಡಿದ ಸರಕಿನ ಮೇಲೆ ಗ್ರಾಹಕರಿಂದ ಸಂಗ್ರಹಿಸುವ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕಿದ್ದು ಖರೀದಿ ಸಮಯದಲ್ಲಿ ಪಾವತಿಸಿರುವ ತೆರಿಗೆ ಮೊತ್ತದಷ್ಟು ಹೊರೆ ಕಡಿಮೆಯಾಗಲಿದೆ. ಪ್ರಮುಖ ಆರ್ಥಿಕ ಉಪಕ್ರಮಗಳಲ್ಲೊಂದಾದ ಜಿಎಸ್ಟಿ ಪದ್ದತಿಯು 9 ವರ್ಷಗಳಿಂದ ಸುಧಾರಣೆಯ ಹಾದಿಯಲ್ಲಿ ಸಾಗುತ್ತಾ ಪರೋಕ್ಷ ತೆರಿಗೆ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಪಾತ್ರ ಕುರಿತು ಕಾಂಗ್ರೆಸ್ ವೃಥಾ ಆರೋಪ ಮಾಡುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಸೋಲುವ ಹತಾಶೆಯಿಂದ ಚುನಾವಣಾ ಆಯೋಗ ಮಾತ್ರವಲ್ಲದೆ ಸುಪ್ರೀಂಕೋರ್ಟ್, ಸಿಬಿಐ, ಇಡಿ ಸೇರಿದಂತೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕಡಿಮೆ ಮಾಡಲು ಪ್ರಯತ್ನ ನಡೆದಿದೆ. ಆರ್ಥಿಕ ಇಲಾಖೆ ದಿವಾಳಿಯಾಗಿದೆ ಎಂದು ಆರೋಪಿಸಿದ ಆರ್ ಅಶೋಕ, ಕಸ್ತೂರಿ ರಂಗನ್ ವಿಚಾರವಾಗಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಲು ಸಿದ್ದರಿದ್ದೇವೆ ಎಂದು ತಿಳಿಸಿದರು. ಕಾಡುಗೊಲ್ಲ ಸಮುದಾಯ

0: ಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಹಾಸನದಲ್ಲಿ ಇಂದು ನಡೆದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಸಂಬಂಧ ಸಂಸತ್ನಲ್ಲಿ ದನಿ ಎತ್ತಿ ಹೋರಾಟ ನಡೆಸಲಾಗುವುದು ಎಂದರು. ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮಾತನಾಡಿ, ರಾಜ್ಯದಲ್ಲಿ ಯಾದವ ಸಮುದಾಯವು ಲಕ್ಷಾಂತರ ಜನಸಂಖ್ಯೆಯನ್ನು ಹೊಂದಿದ್ದು ತಮ್ಮ ಹಕ್ಕುಗಳಿಗಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ಎಂದು ಕರೆ ನೀಡಿದರು. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಅಕ್ಟೋಬರ್ 15ರಂದು ನಟ ವಿ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬರಗಾಲದ ಛಾಯೆ ಆವರಿಸಿದ್ದರೂ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಡಿತ ಮಾಡುವುದಿಲ್ಲ ಎಂದರು. ಅಕ್ಟೋಬರ್ 12 ಮತ್ತು 13ರಂದು ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15ರಿಂದ 18ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ ಎಂದರು. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಕೆಆರ್ಎಸ್ ಬೃಂದಾವನದ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ಪ್ರವಾಸೋದ್ಯಮ ಹಬ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಕ್ಟೋಬರ್ 11ರಂದು ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರಿಂದು ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ನಾಗರಿಕರ ಸೌಲಭ್ಯಗಳು ಹಾಗೂ ಅಭಿವೃದ್ದಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಈ ವೇಳೆ ಸ್ಥಳೀಯ ನಿವಾಸಿಗಳು, ಕ್ಷೇಮಾಭಿವೃದ್ದಿ ಸಂಘದ ಪ್ರತಿನಿಧಿಗಳು ಮತ್ತು ಹಿರಿಯ ನಾಗರಿಕರೊಂದಿಗೆ ಸಂವಾದ ನಡೆಸಿ ಕುಂದುಕೊರತೆಗಳನ್ನು ಆಲಿಸಿದರು. ಕಾಮಗಾರಿಗಳನ್ನು ನಿಗದಿತ ವೇಳೆಯೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇತ್ತೀಚೆಗೆ ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ದುರಂತ ಹಾಗೂ ಕಟ್ಟಡ ಕುಸಿತದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಮನುಷ್ಯರು ಪ್ರವೇಶಿಸಲು ಸಾಧ್ಯವಾಗದ ಅತ್ಯಂತ ಕಿರಿದಾದ ಸ್ಥಳಗಳಲ್ಲಿ ಸಿಲುಕಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಕೀಟ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಎಂಬುದನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಶೋಧಿಸಿ ತೋರಿಸಿದ್ದಾರೆ. ಧಾರವಾಡದಲ್ಲಿ ಆರಂಭವಾಗಿರುವ ವಿಸ್ಮಯಕಾರಿ ಕೀಟ ಪ್ರಪಂಚ ವಿಶೇಷ ವಸ್ತು ಪ್ರದರ್ಶನದಲ್ಲಿ ಈ ಮಾದರಿಯನ್ನು ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಹೆದ್ದಾರಿ 75ರಲ್ಲಿ ಪದೇ ಪದೇ ಸಂಭವಿಸುತ್ತಿದ್ದ ಅಪಘಾತಗಳಿಗೆ ಶಾಶ್ವತವಾಗಿ ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು 821 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆ ಪ್ರಕಟಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತೀವ್ರ ಮಳೆ ಕೊರತೆಯಾಗಿದ್ದು ಕಾಫಿ ಬೆಳೆಗೆ ಹಾನಿಯಾಗಿದೆ. ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕಿನ ಹಲವೆಡೆ ಮಳೆ ಕೊರತೆಯಿಂದ ಕಾಫಿ ಗಿಡಗಳು ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಕಾಂಡ ಕೊರಕ ಹುಳುಗಳಿಂದ ಹಾನಿ ಹೆಚ್ಚಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲವಾಗಿದ್ದು ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಇಂದು ಮತ್ತು ನಾಳೆ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮುಂದಿನ 3 ದಿನಗಳಲ್ಲಿ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ 32, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ದಿಗೆ ಆದ್ಯತೆ, ಸಚಿವ ಕೆಜೆ ಜಾರ್ಜ್. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ವೃಥ ಆರೋಪ, ವಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರಕ್ಕೆ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
2: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

0: 38 ಸೆಕೆಂಡುಗಳು. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
6: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
5: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
7: ಅಕ್ಕ, ಕೆಲ್ಸ ಸಿಕ್ತು.
8: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
7: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
8: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
7: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
8: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
7: ಆದ್ರೆ ಅಕ್ಕ
8: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
7: ಪಾರ್ಟಿನಂದು, ಬಜೆಟ್ ನಿಂದು.
9: ಆರ್ಬಿಐ ಹೇಳುತ್ತೆ,
10: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
11: ಈಗ ಕೇಳಿ ಮಲ್ಲೇಶಪ್ಪ, ರಾಮಲಿಂಗಪ್ಪ ಐನಾಪುರ್ ಹಾಗೂ ತಂಡದವರಿಂದ ಸಣ್ಣಾಟ. ಇದರಲ್ಲಿ ಜಂಗಮನ ಸನ್ನಿವೇಶವನ್ನ ಕೇಳಲಿದ್ದೀರಿ.

0: ಅನಂತ ಪ್ರಣಾಮಗಳು.
1: ಧರ್ಮಮೂರ್ತಿ, ಕೀರ್ತಿಶಾಲಿಯಾಗಿ ಬಾಳು, ಮೇಲಕ್ಕೇಳು.
0: ಆಗಲಿ ಪರಮಾತ್ಮ.
2: ಭಗವಂತ, ಈ ಭೀಮಸೇನನ ಶಿರಸ್ಸಾಷ್ಟಾಂಗ ನಮಸ್ಕಾರಗಳು.
1: ಭೀಮಸೇನ, ಪೌರುಷ್ಯವಂತನಾಗಿ ಬಾಳು, ಮೇಲಕ್ಕೇಳು.
2: ಆಗಲಿ ಮುಕುಂದ.
0: ದೇವ ಮಧುಸೂದನ, ಈ ನಿನ್ನ ಮೈದುನನಾದ ಪಾರ್ಥನ ದೀರ್ಘದಂಡ ಪ್ರಣಾಮಗಳು.
1: ಅರ್ಜುನ, ಜಗನ್ಮಯನಾದ ಪರಶಿವನು ಸದಾ ನಿನ್ನನ್ನು ರಕ್ಷಿಸಲಿ, ಮೇಲಕ್ಕೇಳು.
0: ಆಗಲಿ ಪರಮಾತ್ಮ.
3: ಮುಕುಂದ, ಈ ನಕುಲ ಸಹದೇವರ ಅನಂತ ವಂದನೆಗಳು.
1: ನಕುಲ ಸಹದೇವರೇ, ನಿಮಗೆ ಶುಭವಾಗಲಿ, ಮೇಲಕ್ಕೇಳಿರಿ.
3: ಆಗಲಿ ದೇವ.
4: ಜಲ

0: ಕಾಮುರಾಂತಕ. ಇದುವರೆಗೂ ನಡೆದ ಯುದ್ಧದಲ್ಲಿ ಮಹಾಪರಾಕ್ರಮಿಗಳು ಪ್ರಳಯ ರುದ್ರ ಸಮಾನರು, ಶಾಪಾದಪಿ ಶರಾದಿಪಿಗಳಾದ ಭೀಷ್ಮಾಚಾರ್ಯರು ಸಮರ ಮುಖದಲ್ಲಿ ಯುದ್ಧದಿಂದ ವಿಮುಖರಾಗಿ ಸರಳ ಮಂಚದ ಮೇಲೆ ಮಲಗಿದರು. ಶಸ್ತ್ರಗುರುಗಳಾದ ದ್ರೋಣಾಚಾರ್ಯರು ಮಗನ ಮರಣದ ಸುದ್ದಿಯನ್ನು ಕೇಳಿ ಪುತ್ರ ಶೋಧನೆಗಾಗಿ ಹೊರಟವರ ಕಳೆಬರಹವನ್ನೇ ನಮ್ಮವರು ಕಡಿದು ಹಾಕಿದರು. ಅಂದ ಮೇಲೆ ಈವರೆಗಾದ ಗೆಲುವು ನಿಮ್ಮ ಅಪಾರವಾದ ಕರುಣೆಯಿಂದಲ್ಲವೇ? ದೇವ, ನಿಮ್ಮನ್ನು ನಂಬಿದ ನಾವೇ ಧನ್ಯರು.
1: ಧರ್ಮಜ, ಯಾರು ಧರ್ಮವನ್ನು ರಕ್ಷಿಸುವರೋ ಅವರನ್ನ ಧರ್ಮ ರಕ್ಷಿಸುತ್ತದೆ. ನೀನು ಕೈಗೊಂಡ ಧರ್ಮವೇ ನಿನಗೆ ಜಯತಂದು ಕೊಟ್ಟಿದೆ, ಇದರಲ್ಲಿ ನನ್ನದೇನಿದೆ?
0: ಮಾಧವ, ನಿಮ್ಮ ವಜ್ರ ರಕ್ಷೆಯಲ್ಲಿರುವ ನಾವುಗಳು ಜಯ ಸಾಧಿಸಿರುವುದು ನಿಮ್ಮಿಂದಲ್ಲವೇ? ಮುಂದೆ ನಡೆಯಲಿರುವ ಯುದ್ಧದ ಜಯವು ನಿಮ್ಮದೆಂದೇ ಭಾವಿಸಿರಿ.
1: ಯಮನಂದನ, ಯುದ್ಧವು ಪ್ರಾರಂಭವಾಗಿ 15 ದಿವಸ ಕಳೆದರೂ ಕೇವಲ ಮುಪ್ಪಿನವರಾದ ಭೀಷ್ಮಾಚಾರ್ಯರನ್ನು ಮತ್ತು ಬ್ರಾಹ್ಮಣರಾದ ಶಸ್ತ್ರಗುರುಗಳು ದ್ರೋಣಾಚಾರ್ಯರನ್ನು ಗೆಲ್ಲಿದ ಮಾತ್ರದಲ್ಲಿ ಯುದ್ಧವು ಮುಗಿತೆಂದು ತಿಳಿದಿರುವ ಕೌರವರ ಸಹೋದರ ದುಶ್ಯಾಸನನು ಸಾಮಾನ್ಯನೇ, ಮಹಾಪರಾಕ್ರಮಿ, ಅವನನ್ನು ಕೊಲ್ಲುವರಾರು?

0: ಕೃಷ್ಣ, ಈ ಭೀಮಸೇನನ ಸತ್ವದಲ್ಲೂ ನಿನಗೂ ಸಂಶಯವೇ? ಅಂದು ತುಂಬಿದ ಸಭೆಯಲ್ಲಿ ನಮ್ಮೈವರರಸಿಯಾದ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿಯೇ ಆ ನರೋಧ ಮನೋಧ ದುಶ್ಯಾಸನನ ಮೋರಣ ಹೋಮ ನಡೆಯಲಿತ್ತು. ಆದರೆ ಅಣ್ಣ ಧರ್ಮ ಮೂರ್ತಿಯ ಅನುಮತಿ ಇಲ್ಲದ್ದಕ್ಕಾಗಿ ಅವನನ್ನು ಕೈಬಿಟ್ಟಿದ್ದೇನೆ. ಆ ಕ್ಷಣದಲ್ಲಿಯೇ ಪ್ರತಿಜ್ಞೆ ಮೂಡಿರುವೆ. ಸಮಯ ಬಂದಾಗ ಅವನೊಡಲ ಬಗೆದು ಪುಟಿಯುತ್ತಿರುವ ರಕ್ತದಿಂದ ದ್ರೌಪದಿಯ ಕೇಶ ಕಟ್ಟುವೆನೆಂದು. ಮುರಾಂತಕ, ನಾಳಿನ ಯುದ್ಧದಲ್ಲಿ ಆ ನರಾಧಮನಾದ ದುಶ್ಯಾಸನ ವಕ್ಷಸ್ಥಳವನ್ನು ಸೀಳಿ ಪುಟಿಯುತ್ತಿರುವ ರಕ್ತದಿಂದ ದ್ರೌಪದಿಯ ಕೇಶ ಕಟ್ಟುವೆ. ಈ ಮಾತು ತಮ್ಮ ಪಾದದ ಸಾಕ್ಷಿ ಎಂದು ತಿಳಿಯಿರಿ.
1: ಭೀಮಸೇನ, ನೀನೇನೋ ದುಶ್ಯಾಸನನ್ನು ಸಂಹಾರ ಮಾಡಿ ನಿನ್ನ ಪ್ರತಿಜ್ಞೆ ಪೂರೈಸಿದಲ್ಲಿ ಮಹಾಪರಾಕ್ರಮಿಯಾದ ಕರ್ಣನು ಸಾಮಾನ್ಯನೇ. ಪರಶುರಾಮನಲ್ಲಿ ಶಸ್ತ್ರವಿದ್ಯೆ ಕಲಿತ ಅಪ್ರತಿಮ ವೀರ ಅರ್ಜುನನಷ್ಟೇ ಪರಾಕ್ರಮಿ. ಆದ್ದರಿಂದಲೇ ಕೌರವನು ಅಂಗರಾಜ್ಯವನ್ನು ಕೊಟ್ಟು ತನ್ನಲ್ಲಿರಿಸಿಕೊಂಡಿದ್ದಾನೆ. ಕರ್ಣ, ಕರ್ಣನ ಮಗ ಋಷಸೇನ ಮಿಕ್ಕಿಳಿದ ವೀರನ್ನ ಕೊಲ್ಲುವರಾರು?

0: ಪರಮಾತ್ಮ, ನಾಳಿನ ಯುದ್ಧದಲ್ಲಿ ಕರ್ಣ, ಕರ್ಣನ ಮಗ ವೃಷಸೇನ ಮತ್ತು ಕೌರವ ಸೇನಾ ಸಮೂಹವನ್ನೇ ನಾಶ ಮಾಡಿ ಮೋಸದಿಂದ ವಶಪಡಿಸಿಕೊಂಡ ಹಸ್ತಿನಾವತಿಯ ಸಿಂಹಾಸನವನ್ನು ಅಣ್ಣ ಧರ್ಮರಾಜನಿಗೆ ಒಪ್ಪಿಸುತ್ತೇನೆ. ಇಲ್ಲವಾದಲ್ಲಿ ನಿನ್ನ ಮೈದುನನಾದ ನನಗೆ ಅರ್ಜುನನೆಂಬ ನಾಮಾಂಕಿತ ನನಗೇಕೆ?
1: ಧರ್ಮಜ, ಈವರೆಗೆ ನಡೆದ ಯುದ್ಧದಲ್ಲಿ ತಮಗೊದಗಿದ ಜಯದ ಸಂತೋಷದಲ್ಲಿ ನಾಳಿನ ಯುದ್ಧದಲ್ಲಿಯೂ ಸಹ ಬಹಳ ಎಚ್ಚರಿಕೆಯಿಂದ ಯುದ್ಧ ಮಾಡಬೇಕಾಗಿದೆ. ಆ ಕಾರಣದಿಂದಲೇ ನಿಮ್ಮನ್ನು ಹುರಿದುಂಬಿಸಿ ನಿಮ್ಮನ್ನು ಎತ್ತರಿಸಿದೆ. ನನ್ನಲ್ಲಿ ಕೋಪವಿಲ್ಲ ತಾನೆ?
2: ದೇವ ಮಧುಸೂದನ, ಈ ಪಾಂಡವರು ಸದಾ ನಿಮ್ಮ ವಜ್ರ ರಕ್ಷೆಯಲ್ಲಿರುವಾಗ ನಿಮ್ಮ ಅಭಿಪ್ರಾಯದಂತೆ ನಡೆದುಕೊಳ್ಳುವುದು ಒಂದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈವರೆಗಾದ ಗೆಲುವು ನಿಮ್ಮ ಅಪಾರವಾದ ಕರುಣೆಯಿಂದಲ್ಲವೇ?
1: ಮೈದುನರೇ, ಇಂದಿನ ಯುದ್ಧದಲ್ಲಿ ಬಹಳ ದಡಿದಿರುವಿರಿ, ಆದ್ದರಿಂದ ಸಮಯವೂ ಬಹಳವಾಗಿದೆ. ಎಲ್ಲರೂ ವಿಶ್ರಾಂತಿಯನ್ನು ಪಡೆದು ನಾಳಿನ ಯುದ್ಧದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಿವಿರಿ. ನಡೆಯಿರಿ ಅಣ್ಣ.

0: ಎಂತಹ ಸೋಲು! ಮುತ್ತಜ್ಜ ಭೀಷ್ಮಾಚಾರ್ಯರು ಸಾಮಾನ್ಯರೇ, ಅಸ್ತ್ರವಿದ್ಯೆಯಲ್ಲಿ ಅವರನ್ನು ಮೀರಿಸುವವರೇ ಇಲ್ಲ. ಪರಶುರಾಮರೊಡನೆ 21 ದಿವಸ ಯುದ್ಧ ಮಾಡಿದರೂ ಅವರಿಂದ ಸೋಲರಿಯದ ಮಹಾಪರಾಕ್ರಮಿ, ಸಮಬಲರಾಗಿಯೇ ಹೋರಾಡಿದ ಅಪ್ರತಿಮ ವೀರ ಇಚ್ಛಾಮರಣಿಗಳು. ಅವರಿಗೆ ಸೇನಾಧಿಕಾರ ವಹಿಸಿದರೆ ಪಾಂಡವರು ಮೊಮ್ಮಕ್ಕಳೆಂಬ ಅಭಿಮಾನದಿಂದಲೋ ಅಥವಾ ಕೃಷ್ಣನ ಕಾರಸ್ಥಾನದಿಂದಲೋ ಶಿಖಂಡಿಯೇ ನೆವ ಮುಂದು ಮಾಡಿ ಸರಳ ಮಂಚದ ಮೇಲೆ ಪೌಡಿಸಿದರು. ಅನಂತರದಲ್ಲಿ ಶಸ್ತ್ರಗುರುಗಳಾದ ದ್ರೋಣಾಚಾರ್ಯರಿಗೆ ಸೇನಾಧಿಕಾರ ವಹಿಸಿದರೆ ಮಗನ ಮರಣದ ಸುದ್ದಿಯಿಂದ ಪುತ್ರ ಶೋಧನೆಗಾಗಿ ಹೊರಟ ಸಮಯದಲ್ಲಿ ಅವರ ಕಳೇಬರವನ್ನು ಕಡಿದು ಹಾಕಿದರು. ಇಂತಹ ಸಮಯದಲ್ಲಿ ಯಾರಿಗೆ ಸೇನಾಧಿಕಾರ ವಹಿಸಬೇಕೆಂಬುದೇ ಹೊಳೆಯದಾಗಿದೆ.
1: ಅಣ್ಣ ಕೌರವೇಶ್ವರ, ಇದೆಲ್ಲವೂ ಆ ಕಬಡ್ಡಿ ಕೃಷ್ಣರ ಕಾರಸ್ಥಾನ. ಅದಕ್ಕೇಕೆ ನೀವು ಚಿಂತಿಸುತ್ತಿರುವಿರಿ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ಮುಪ್ಪಿನವರಾದ ಭೀಷ್ಮಾಚಾರ್ಯರಿಗೂ ಮತ್ತು ಗುರು ದ್ರೋಣಾಚಾರ್ಯರಿಗೂ ಸೇನಾಧಿಕಾರ ಕೊಡಿಸಿದ್ದೇ ಅಪರಾಧವಾಗಿದೆ. ನಮ್ಮ ಸೇನಾ ಸಮೂಹದಲ್ಲಿ ಇವ ವೀರರಿಗೆ ಸೇನಾಧಿಕಾರ ವಹಿಸಿದ್ದರೆ ನಮಗೆ ಈ ರೀತಿ ಸೋಲಾಗುತ್ತಿರಲಿಲ್ಲ.
2: ಏನಾಡುತ್ತಿರುವ ಕರ್ಣ ದುಶ್ಯಾಸನರೇ, ತಂದೆಯವರ ಮರಣದ ದುಃಖದಲ್ಲಿರುವಾಗ ನನ್ನ ಎದುರಿನಲ್ಲೇ ಇಂಥ ಅವಾಚ್ಯ ಶಬ್ದಗಳನ್ನು ಆಡುತ್ತಿರುವುದು ನಿಮ್ಮಂಥವರಿಗೆ ಶೋಭೆಯಲ್ಲ.
3: ಗುರು

0: ಅಶ್ವತ್ಥಾಮರೆ, ಇದು ನಮ್ಮ ದುರಾದೃಷ್ಟದ ಫಲ. ಅದಕ್ಕೆ ನೀವೇಕೆ ಕೋಪಿಸುವಿರಿ? ಶಾಂತರಾಗಿರಿ. ಜಯಲಕ್ಷ್ಮಿಯು ಪಾಂಡವರಲ್ಲಿ ಸೇರುವಳೋ ಎಂದು ಭಯವಾಗುತ್ತಿದೆ.
1: ಅಗ್ರಜ, ನಾಳಿನ ಯುದ್ಧಕ್ಕೆ ಮಿತ್ರ ಕರ್ಣರಾಜನಿಗೆ ಸೇನಾಧಿಕಾರ ವಹಿಸಿ ಶಾಂತರಾಗಿರಿ.
2: ಹೌದು ಕೌರವೇಶ್ವರ, ದುಶ್ಯಾಸನ ನಾಡುವ ಮಾತು ಸತ್ಯ. ನಾಳಿನ ಯುದ್ಧಕ್ಕೆ ಕರ್ಣ ಮಹಾರಾಜನಿಗೆ ಸೇನಾಧಿಕಾರ ವಹಿಸುವುದೇ ಉಚಿತವೆಂದು ತೋರುತ್ತದೆ.
1: ಗುರು

0: ಅಶ್ವತ್ಥಾಮರೆ, ತಂದೆಯವರು ಅಳಿದ ಮೇಲೆ ಅವರ ಅಧಿಕಾರವನ್ನು ನೀವೇ ವಹಿಸಿಕೊಂಡು ಕುರು ಸಾಮ್ರಾಟರಿಗೆ ಜಯ ದೊರಕಿಸಿಕೊಡುವುದು ಒಳ್ಳೆಯದಲ್ಲವೇ? ಆ ಕಾರಣದಿಂದ ನಾಳಿನ ಯುದ್ಧದ ಸೇನಾಧಿಕಾರವನ್ನು ನೀವೇ ವಹಿಸಿಕೊಳ್ಳುವುದು ಯೋಗ್ಯವೆಂದು ತೋರುತ್ತಿದೆ.
1: ಓ ಕರ್ಣರಾಜ, ಬ್ರಾಹ್ಮಣರಷ್ಟೇ ಪರಾಕ್ರಮಿಗಳಾಗಿದ್ದರೂ ಯುದ್ಧದಲ್ಲಿ ಅವರಿಗೆಂದೂ ಗೆಲುವಿಲ್ಲ. ಅದಾವುದೋ ಪೂರ್ವಜನ್ಮದ ಶಾಪವಿದೆ. ಕೌರವೇಶ್ವರ,

0: ಆ ಕಾರಣದಿಂದ ದುಶ್ಯಾಸನರಾಡಿದಂತೆ ಮಿತ್ರ ಕರ್ಣರಾಜನಿಗೆ ಸೇನಾಧಿಕಾರ ವಹಿಸುವುದೇ ಉಚಿತವೆಂದು ತೋರುತ್ತದೆ.
1: ಆಗಲಿ ಸಹೋದರರೇ, ನಿಮ್ಮ ಇಚ್ಛೆಯಂತೆ ನಾಳಿನ ಯುದ್ಧಕ್ಕೆ ಮಿತ್ರ ಕರ್ಣರಾಜನಿಗೆ ಸೇನಾಧಿಕಾರ ವಹಿಸೋಣ. ಯಾರಲ್ಲಿ?
2: ಎಂದರು.
1: ಓ ಚಾರಕರೇ, ನಾಳಿನ ಯುದ್ಧಕ್ಕೆ ಕರ್ಣನಿಗೆ ಸೇನಾಧಿಪತಿಯನ್ನಾಗಿ ನೇಮಿಸಿದ್ದಾರೆ. ಅವರ ಮಾರ್ಗದರ್ಶನದಂತೆ ಎಲ್ಲಾ ಸೇನಾ ಸಮೂಹವು ನಡೆದುಕೊಳ್ಳಬೇಕೆಂದು ಡಂಗೂರ ಸಾರಿರಿ. ನಡೆಯಿರಿ, ನಾಳಿನ ಯುದ್ಧದ ಸಿದ್ಧತೆ ಮಾಡಿಕೊಳ್ಳಲು ಮುಂದಾಗಿರಿ.
2: ದಯಾದಯಿ

0: ನಾಳೆ ಯುದ್ಧಕ್ಕ ಕರಿಣಪ್ಪ ಮಹಾರಾಜರಿಗೆ ಸೇನಾಧಿಕಾರ ವಹಿಸಿಕೊಡಾರಂತ್ರಪ್ಪ. ಅವ್ರ ಮಾರ್ಗದರ್ಶನದಂಗೆ ಎಲ್ಲ ಸೇನಾ ಸಮೂಹ ನಡೆದುಕೊಳ್ಳಬೇಕೆಂದು ರಾಜಾಜ್ಞೆ ಆಗಿದೆ. ಮತ್ತೆ ಕೇಳಿಲ್ಲ ಅಂದಿರಪ್ಪ ನೋಡು ಇದೇ ಮಾತು.
1: ದಯಾ ದಯಾ.

ಯುದ್ಧದಲ್ಲಿ ಕರ್ಣನ ಸೇನಾಧಿಕಾರದಲ್ಲಿಯೂ ಸೋಲಾಯಿತಲ್ಲ, ಇವೆಲ್ಲವನ್ನು ನೋಡಿದಲ್ಲಿ ಜಯಲಕ್ಷ್ಮಿಯು ಪಾಂಡವರಲ್ಲಿ ಸೇರುವಳೋ ಎಂದು ಭಯವಾಗುತ್ತಿದೆ. ಕರ್ಣ, ನಿನ್ನ ಶೌರ್ಯ ಸಾಹಸದ ನುಡಿಗಳನ್ನು ನೋಡಿ ಜಯವು ನಮ್ಮದೆಂದೇ ಭಾವಿಸಿದ್ದೆ. ಆದರೆ ನಿನ್ನ ಯುದ್ಧದಲ್ಲಿಯೂ ಸೋಲಾಯಿತಲ್ಲ, ಇಂದಿನ ಸೋಲಿಗೆ ಕಾರಣವೇನು? ನಮ್ಮ ಕುರು ಸೈನ್ಯ ದಿನ ದಿನಕ್ಕೂ ಮರಣವನ್ನಪ್ಪುತ್ತಿರುವುದನ್ನು ನೋಡಿ ನನ್ನೆದೆ ನಡುಗುತ್ತಿದೆ. ಕರ್ಣ, ನಾಳಿನ ಯುದ್ಧವನ್ನು ಗೆಲ್ಲುವ ಬಗ್ಗೆ ಹೇಗೆ?

0: ಈ ದಿವಸದ ಯುದ್ಧದಲ್ಲಿ ನನಗೆ ಸೋಲಾಗಿರುವುದು ಆ ಮಾಯಾವಿ ಕೃಷ್ಣನ ಸಾರಥ್ಯದಿಂದ. ಆ ಕೃಷ್ಣನ ತಂತ್ರಕ್ಕೆ ಸರಿಯಾಗಿ ರಥವನ್ನು ನಡೆಸಬಲ್ಲ ಸಾರಥಿಯು ಇಲ್ಲವಾದ್ದರಿಂದಲೇ ನನಗೆ ಸೋಲಾಯಿತು. ಸಂದರ್ಭಕ್ಕೆ ಸರಿಯಾಗಿ ರಥವನ್ನು ನಡೆಸುವಾಗ ಸಾರಥಿಯು ಮಡಿದು ಹೋದನು. ನಿಸ್ಸಹಾಯಕನಾದ ನಾನು ರಣಭೂಮಿಯಿಂದ ಹಿಂದಿರುಗಿ ಬರಬೇಕಾಯಿತು. ಸಾಮ್ರಾಟ, ಚಿಂತಿಸದಿರು. ಕೌರವೇಶ್ವರ, ಕೃಷ್ಣನಿಗೆ ಸರಿಯಾಗಿ ರಥ ನಡೆಸುವ ಸಾರಥಿಯು ನನಗೆ ಒದಗಿದರೆ ನಾಳಿನ ಯುದ್ಧದಲ್ಲಿ ನನ್ನಲ್ಲಿರುವ ಅಮೋಘ ಶಸ್ತ್ರಾಸ್ತ್ರಗಳಿಂದ ಪಾಂಡವರ ಸೇನಾ ಸಮೂಹವನ್ನೇ ರಣಭೂಮಿಗೆ ಆಹುತಿ ಕೊಟ್ಟು ಭೂತ ಪೇತ ಪಿಶಾಚಿಗಳಿಗೆ ಔತಣ ಪಡಿಸುತ್ತೇನೆ. ನೀವು ನಿರಾಶರಾಗದಿರಿ.
1: ಮಿತ್ರ ಕರ್ಣ, ನಾಳಿನ ಯುದ್ಧದಲ್ಲಿ ಕೃಷ್ಣನಿಗೆ ಸಮನಾಗಿ ರಥ ನಡೆಸಬಲ್ಲ ಸಾರಥಿ ಯಾರೆಂಬುದನ್ನು ತಿಳಿಸಿದರೆ ಕರೆತಂದು ತಮಗೊಪ್ಪಿಸುತ್ತೇನೆ. ಹೇಳಾರಂಬುದನ್ನು.
0: ಪ್ರಭು ಕೌರವೇಶ್ವರ, ಮಾದ್ರಾ ದೇಶದ ಅರಸನಾದ ಶಲ್ಯನು ಅಶ್ವವಿದ್ಯೆಯಲ್ಲಿ ಮಹಾನಿಪುಣನು. ಸಮರ ಭೂಮಿಯಲ್ಲಿ ಕೃಷ್ಣನ ತಂತ್ರಕ್ಕೆ ಸರಿಯಾಗಿ

ಸಾರಥ್ಯ ಒದಗಿಸಬಲ್ಲ ಪ್ರಾವೀಣ್ಯತೆ ಅವರಿಗಿದೆ. ಅವರೇನಾದರೂ ನನಗೆ ಸಾರಥಿಯಾಗಲು ಒಪ್ಪಿದರೆ ನಾಳಿನ ಯುದ್ಧದ ಜಯವು ನಮ್ಮದೆಂದೇ ಭಾವಿಸಿರಿ. ಕೃಷ್ಣ ರಕ್ಷೆಯಲ್ಲಿರುವ ಅರ್ಜುನ ಮಿಕ್ಕುಳಿದ ವೀರರು ನನಗೆ ತೃಣಸಮಾನರು. ನನ್ನ ಯುದ್ಧವನ್ನು ನೋಡಿ ಅಂಬರದಲ್ಲಿರುವ ಅನಿವಿಷಾದಿ ದೇವತೆಗಳು ಭಾಪು ಭಾಪು ಕರ್ಣ ಎಂದು ಹೊಗಳುವಂತೆ ಯುದ್ಧ ಮಾಡುತ್ತಿದ್ದರೆ ಕಲಿಕರ್ಣನೆಂಬ ನಾಮಾಂಕಿತ ನನಗೇಕೆ?

0: ಓ ರಾಧೇನೆ, ನಿನ್ನ ಪೌರುಷದ ನುಡಿಗಳನ್ನು ಕೇಳಿ ನನಗೆ ಆನಂದವಾಯಿತು. ಈ ರಾತ್ರಿಯಲ್ಲಿಯೇ ಮಾದ್ರಾದೇಶನಾದ ಶಲ್ಯರಾಜನಲ್ಲಿಗೆ ಹೋಗಿ ಅವರನ್ನು ಒಪ್ಪಿಸಿ ಕರೆತಂದು ನಿನಗೆ ಸಾರಥಿಯನ್ನಾಗಿಸುತ್ತೇನೆ. ಆದರೆ ನನ್ನ ಮೂರು ಪ್ರತಿಜ್ಞೆಗಳನ್ನು ಈಡೇರಿಸುವೆಯಾ?
1: ತೃಣ

0: ಸರ್ವೇಶ್ವರ, ನಾಳಿನ ಯುದ್ಧದಲ್ಲಿ ಶಲ್ಯರಾಜನು ನನಗೆ ಸಾರಥಿಯಾದಲ್ಲಿ ಕೃಷ್ಣ ರಕ್ಷೆಯಲ್ಲಿರುವ ಅರ್ಜುನ ಮೆಚ್ಚುಳಿದ ವೀರರು ನನಗೆ ತೃಣ ಸಮಾನರು. ಹೇಳು ನಿಮ್ಮ ಪ್ರತಿಜ್ಞೆಗಳೇನೆಂಬುದನ್ನು
1: ಕೇಳು ಕರ್ಣ. ದಾಯಾದಿಗಳಾದ ಪಾಂಡವರಿಗೆ ಸೂಜಿಯ ಮನೆಗೂ ಮೆತ್ತುವಷ್ಟು ಮಣ್ಣನ್ನು ಕೊಡಕೂಡದು, ಮತ್ತು ಮಾಯಾವಿ ಕೃಷ್ಣನ ತಂತ್ರವನ್ನು ಮಣ್ಣುಗೂಡಿಸುವುದು. ಕೊನೆಯದಾಗಿ ನಾನು ಜೀವಿಸುವವರೆಗೂ ಹಸ್ತಿನಾವತಿಯ ಸಿಂಹಾಸನಾಧೀಶನಾಗಿರಬೇಕು. ಇವೇ ನನ್ನ ಮೂರು ಪ್ರತಿಜ್ಞೆಗಳು, ಇವುಗಳನ್ನು ಈಡೇರಿಸುವೆಯಾ?
0: ಪ್ರಭು ಕೌರವೇಶ್ವರ, ಹತಭಾಗ್ಯನಾದ ನನ್ನನ್ನು ತಮ್ಮಲ್ಲಿರಿಸಿಕೊಂಡು ಅಂಗರಾಜ್ಯವನ್ನು ನನಗಿಟ್ಟು ತಮ್ಮ ಸಹೋದರನಂತೆ ಪ್ರೀತಿ ವಾತ್ಸಲ್ಯದಿಂದ ಕಾಪಾಡಿಕೊಂಡು ಬಂದಿರುವಿರಿ. ನಿಮ್ಮ ಇಚ್ಛೆಯನ್ನು ಪೂರೈಸಲು ಸದಾ ಸಿದ್ಧನಾಗಿರುತ್ತೇನೆ. ನೀವು ನಿಶ್ಚಿಂತೆಯಿಂದ ಇರಿ.
1: ಭಾಪು ಭಾಪು ಕರ್ಣ, ನಿನ್ನ ಪೌರುಷದ ನುಡಿಗಳನ್ನು ಕೇಳಿ ನನಗೆ ಆನಂದವಾಯಿತು. ಈ ರಾತ್ರಿಯಲ್ಲಿಯೇ ಶಲ್ಯರಾಜನಲ್ಲಿಗೆ ಹೋಗುತ್ತೇನೆ. ನಡೆಯಿರಿ, ನಾಳಿನ ಯುದ್ಧದ ಸಿದ್ಧತೆ ಮಾಡಿಕೊಳ್ಳಲು ಮುಂದಾಗಿರಿ.

0: ರಾಜಾಜಿ ರಾಜ ಶಲ್ಯ ರಾಜ
1: ಬಹುಪರಾಕ್ ಬಹುಪರಾಕ್
2: ಭಾರತದಲ್ಲಿ ಶಬ್ದ ಮಾಡಲು ಕಾರಣವೇನು?
0: ಪ್ರಭು ಶಲ್ಯರಾಜ, ನಿಮ್ಮನ್ನು ಕಾಣಲು ಹಸ್ತಿನಾವತಿಯ ಅರಸರಾದ ಗೌರವೇಶ್ವರ ಮಹಾರಾಜರು ಬಂದಿದ್ದಾರೆ.
1: ಅವರನ್ನು ಗೌರವದಿಂದ ಕರೆದುಕೊಂಡು ಬನ್ನಿ.
0: ಶಲ್ಯ ಭಾವ, ನಿಮಗೆ ಅನಂತ ವಂದನೆಗಳು.
1: ಶಲ್ಯ ಗೌರವೇಶ್ವರ, ದೀರ್ಘಾಯುಷಿಯಾಗು, ಮೇಲೆ ಕೇಳು.
0: ಆಗಲಿ ಭಾವ.
1: ಗೌರವೇಶ್ವರ, ನಡುರಾತ್ರಿಯ ಸಮಯದಲ್ಲಿ ಅಂಗರಕ್ಷಕರಿಲ್ಲದೆ ಓರ್ವನೇ ಬಂದಿರುವಿಯಲ್ಲ, ಹೇಳಿ ಕಳುಹಿಸಿದ್ದರೆ ನಾನೇ ಬರುತ್ತಿದ್ದೆ. ಕುರು ಸಾಮ್ರಾಟ, ನಿಮ್ಮ ಮುಖವನ್ನು ನೋಡಿದರೆ ಏನೋ ಚಿಂತೆಯೊಳಗಿರುವಂತೆ ಕಾಣುತ್ತಿದೆ, ಕಾರಣವೇನು?
0: ಶಲ್ಯಭಾವ, ಏನೆಂದು ಹೇಳಲಿ? ಈ ದಿವಸದ ಯುದ್ಧದಲ್ಲಿ ಮಿತ್ರ ಕರ್ಣನಿಗೆ ಸೋಲಾಗಿರುವುದನ್ನು ತಾವೇನು ಅರಿಯದವರೇ? ಆದ್ದರಿಂದ ತಮ್ಮಲ್ಲಿಗೆ ಸಹಾಯ ಕೇಳಲು ಬಂದಿರುವೆ.
1: ಕೌರವೇಶ್ವರ, ಸೋದರಳಿಯನಾದ ನಿನಗೆ ಸಹಾಯ ಮಾಡದೆ ಮತ್ತಾರಿಗೆ ಮಾಡಲಿ? ಹೇಳು, ನನ್ನಿಂದ ನಿನಗೆ ಯಾವ ಸಹಾಯ ಬೇಕು?
0: ಭಾವ ಏನವರೇ,

0: ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆಂದು ಅಭಯ ಕೊಟ್ಟಲ್ಲಿ ಸಕಲ ವಿಷಯಗಳನ್ನು ತಮಗೆ ತಿಳಿಸುತ್ತೇನೆ.
1: ಸಾಮ್ರಾಟ, ಕ್ಷಾತ್ರವೀರನಾದವನು ಅಭಯವನ್ನು ಕೊಟ್ಟ ಮೇಲೆ ಎಂದೂ ವಂಚಿಸರು, ಏಕೆ ಭಯಪಡಿವೆ? ನನ್ನಿಂದ ನಿನಗೆ ಯಾವ ಸಹಾಯ ಬೇಕಾಗಿದೆ ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಈ ಮಾತು ಸತ್ಯವೆಂದು ಭಾವಿಸು.
0: ಭಾವಯ್ಯನವರೇ, ಈ ದಿವಸದ ಯುದ್ಧದಲ್ಲಿ ಕರ್ಣನಿಗೆ ಸಮರ ಭೂಮಿಯಲ್ಲಿ ಕೃಷ್ಣನಿಗೆ ಸಮನಾಗಿ ರಥ ನಡೆಸಬಲ್ಲ ಸಾರಥಿ ಇಲ್ಲವಾದದರಿಂದ ಸೋಲಾಗಿರುವುದು. ಸಾರಥಿಯು ಮಡಿದುದರಿಂದ ನಿಸ್ಸಹಾಯಕನಾಗಿ ಯುದ್ಧ ಭೂಮಿಯಿಂದ ಹಿಂದಿರುಗಿ ಬಂದಿರುವನು. ಮತ್ತು ಕೃಷ್ಣನಿಗೆ ಸಮನಾಗಿ ರಥ ನಡೆಸಬಲ್ಲ ಸಾಮರ್ಥ್ಯವು ತಮಗಿದೆ ಎಂದು ತಿಳಿದು ತಮ್ಮಲ್ಲಿಗೆ ಸಹಾಯ ಕೇಳಲು ಬಂದಿರುವೆ. ನಾಳಿನ ಯುದ್ಧದಲ್ಲಿ ಕರ್ಣನಿಗೆ ಸಾರಥಿಯಾಗಿ ಜಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.

0: ಸರ್ವೇಶ್ವರ ರಾಜಾದಿರಾಜನಾದ ನಾನು ಆ ಕುಲಹೀನಾದ ಕರ್ಣನಿಗೆ ನಾನು ಸಾರಥಿಯಾಗಬೇಕೆ? ಛೇ, ಇದೆಂತಹ ಅಪಹಾಸ್ಯ! ಉಪಾಯದಿಂದ ನನ್ನಿಂದ ಭಾಷೆ ತೆಗೆದುಕೊಂಡು ಆಡಿದ್ದೇನು? ಕರ್ಣನಾರು ನಾನಾರು?
1: ಭಾವಯ್ಯನವರೇ, ನೀವೆಂತಹವರೆಂದರೆ

ಭಾವಯ್ಯನವರೇ ನೀವೆ ಭಾವಯ್ಯನವರೇ ನೀವೆಂತಹವರೆಂದರೆ ಗಂಗಾಪುತ್ರರಾದ ಭೀಷ್ಮಾಚಾರ್ಯರಿಗೂ ಮತ್ತು ಶಸ್ತ್ರಗುರು ದ್ರೋಣಾಚಾರ್ಯರಿಗೂ ಸಮಾನರೆಂದು ಕುರುಪಾಂಡವರು ನಿಮ್ಮನ್ನು ಹೊಗಳುತ್ತಾರೆ. ಅಂದ ಮೇಲೆ ಕರ್ಣನಿಗೆ ಕುಲಹೀನನೆಂದು ಏಕೆ ಜರಿಯುವಿರಿ? ಕರ್ಣನು ಸಾಮಾನ್ಯನಲ್ಲ.

0: ಭಾವಯೇನವರೇ, ಕರ್ಣನು ಸಾಮಾನ್ಯನಲ್ಲ, ಮಹಾಪರಾಕ್ರಮಿಯಾದ ಪರಶುರಾಮನಲ್ಲಿ ಧನುರ್ವಿದ್ಯೆ ಕಲಿತ ಶೂರ. ಆತನ ಪೌರುಷಕ್ಕೆ ಮೆಚ್ಚಿ ಅಂಗರಾಜ್ಯವನ್ನು ಕೊಟ್ಟು ನನ್ನಲ್ಲಿರಿಸಿಕೊಂಡಿದ್ದೇನೆ. ದಾನಶೂರ ಕರ್ಣನನ್ನು ಜಗತ್ತೇ ಹೊಗಳುತ್ತಿರುವಾಗ ನೀವೇಕೆ ಅವನನ್ನು ನಿಂದಿಸುವಿರಿ? ಛಲದ ಮುಂದೆ ಕುಲವೇನು ಮಾಡಬಲ್ಲದು? ಭಾವಯೇನವರೇ, ಹಿಂದೆ ತ್ರಿಪುರ ಸಂಹಾರದ ಸಮಯದಲ್ಲಿ ಶಿವನಿಗೆ ಬ್ರಹ್ಮನೇ ಸಾರಥಿಯಾಗಿಲ್ಲವೇ? ಈಗ ನಡೆಯಲಿರುವ ಯುದ್ಧದಲ್ಲಿ ನರನಾದ ಅರ್ಜುನನಿಗೆ ಕೃಷ್ಣನೇ ಸಾರಥಿಯಾಗಿಲ್ಲವೇ? ತಾವು ದೋಷವೆಣಿಸದೆ ಕರ್ಣನಿಗೆ ಸಾರಥಿಯಾಗಿ ನನ್ನ ಕೊರಳಿಗಿಟ್ಟ ಖಡ್ಗ ತೆಗೆಸಿದ ಪುಣ್ಯವೂ ನಿಮ್ಮದಾಗುತ್ತದೆ, ಮತ್ತು ಕುರುಕುಲೋದ್ಧಾರಕರೆಂಬ ಬಿರುದೂ ನಿಮ್ಮದಾಗುತ್ತದೆ.
1: ಆಗಲಿ ಕೌರವೇಶ್ವರ, ಕ್ಷಾತ್ರ ವೀರನಾದವನು ಮಾತು ಕೊಟ್ಟ ಮೇಲೆ ಎಂದೂ ವಂಚಿಸರು. ಆದರೆ ನಿಮ್ಮ ಮಾತಿನಂತೆ ಕರ್ಣನಿಗೆ ನಾನು ಸಾರಥಿಯಾಗುತ್ತೇನೆ. ಸಮರ ಭೂಮಿಯಲ್ಲಿ ಶತ್ರು ಸಂಹಾರದ ಕಾರ್ಯತಂತ್ರದಲ್ಲಿ ಆ ಕರ್ಣನು ನನ್ನ ಆಜ್ಞೆಯನ್ನು ಪಾಲಿಸಬೇಕು. ನನ್ನ ಆಜ್ಞೆ ಪಾಲಿಸದೆ ಹೋದಲ್ಲಿ ಆ ಕ್ಷಣದಲ್ಲಿಯೇ ರಥವಿಳಿದು ಹೋಗುತ್ತೇನೆ. ಈ ವಿಚಾರವನ್ನು ಆ ಕರ್ಣನಿಗೆ ತಿಳಿಸು. ಈ ಮಾತು ಖಂಡಿತವೆಂದು ಭಾವಿಸು.

0: ಭಾವಯ್ಯನವರೇ, ನಿಮ್ಮ ಮಾತಿನಂತೆ ನಡೆದುಕೊಳ್ಳಲು ಕರ್ಣನಿಗೆ ಹೇಳುತ್ತೇನೆ. ನಾನೀಗಲೇ ಹೋಗಿ ಸಕಲ ವಿಷಯಗಳನ್ನು ತಿಳಿಸಿ ನಾಳಿನ ಯುದ್ಧದ ಸಿದ್ಧತೆ ಮಾಡಿಕೊಳ್ಳಲು ತೆರಳುತ್ತೇನೆ. ನಿಮಗೆ ನನ್ನ ಅನಂತ ವಂದನೆಗಳು. ನೀವು ನಾಳಿನ ಸೂರ್ಯೋದಯಕ್ಕೆ ಸರಿಯಾಗಿ ಬನ್ನಿರಿ, ನಾನಿನ್ನು ಬರುತ್ತೇನೆ.
1: ಹೋಗಿ ಬಾ, ನಿನಗೆ ಮಂಗಳವಾರ.

0: ಆಶ್ಚರ್ಯವಿದೋ, ಯುದ್ಧಕ್ಕೆ ಹೊರಟ ಸಂದರ್ಭದಲ್ಲಿ ಅಪಶಕುನಗಳು ತಲೆದೋರುತ್ತವಲ್ಲ. ಭೂಮಿಯು ನಡುಗುತ್ತಿದೆ, ಕುದುರೆಗಳು ಮುಗ್ಗರಿಸುತ್ತಿವೆ, ಬಲದಿಂದ ಎಡಕ್ಕೆ ಹೋಗುತ್ತಿರುವ ಕಾಕದರ್ಶನ, ಚಂಡಮಾರುತದಿಂದೆದ್ದ ಕೆಂದೂಳು ಭೂಮಾಕಾಶವನ್ನು ಮುತ್ತುತ್ತಿದೆ, ಆನೆಗಳು ಕಣ್ಣಲ್ಲಿ ನೀರು ಸುರಿಸುತ್ತಿವೆ. ಇವೆಲ್ಲವನ್ನು ನೋಡಿದಲ್ಲಿ ಇಂದಿನ ಯುದ್ಧದ ಗೆಲುವು ಹೇಗಾಗುತ್ತದೆ ಎಂದು ಭಯವಾಗುತ್ತಿದೆ.
1: ಗೌರವೇಶ್ವರ, ಭಯಗೊಳ್ಳದಿರು. ವೀರನಾದವನಿಗೆ ಶಕುನ ಅಪಶಕುನಗಳು ಕಾರಣವಲ್ಲ. ಓ ಕೌರವ ಸೈನ್ಯೋದ್ಧರೇ, ಯುದ್ಧ ಭೀತಿಯುಳ್ಳವರು, ಮಡದಿ ಮಕ್ಕಳ ಮಮಕಾರವುಳ್ಳವರು ಹಿಂದಕ್ಕೆ ಹೋಗಿರಿ. ಮರಣ ಕಂದದ ವೀರ ಯೋಧರು ನನ್ನೊಡನೆ ಬಂದಿರಿ.

ಅವನ ಕಡುವೈರಿಯಾದ ಅರ್ಜುನನು ರಣಭೂಮಿಗೆ ಇನ್ನೂ ಬಂದಿಲ್ಲವಲ್ಲ. ಓಹೋ, ಧರ್ಮರಾಜನು ಬಂದಿರುವನೇ. ಆವೇಶದಿಂದ ಧರ್ಮ ಬಂದಿರುವ ಧರ್ಮರಾಜನನ್ನು ಈಗಲೇ ಎದುರಿಸುತ್ತೇನೆ.

0: ಓ ಧರ್ಮಜ, ನೀ ನನಗೆ ಸಿಕ್ಕಿದ್ದು ಹೇಗಾಯಿತೆಂದರೆ ತಾನಾಗಿಯೇ ಹಾರಿ ಬಂದ ಗಿಳಿಯು ನನ್ನ ಪಂಜರದೊಳಗೆ ಸಿಕ್ಕಂತಾಯಿತು. ನೀನೇಕೆ ಯುದ್ಧಕ್ಕೆ ಬಂದಿರುವೆಯೋ? ಯುದ್ಧವೆಂದರೆ ವಿರಾಟನ ಅರಮನೆಯಲ್ಲಿ ಕಂಕಭಟ್ಟನಾಗಿ ವೇದ ಉಪನಿಷತ್ತುಗಳನ್ನು ಹೇಳುತ್ತಾ ಕಾಲ ಕಳೆದಂತಲ್ಲ. ನೀನೇಕೆ ಯುದ್ಧಕ್ಕೆ ಬಂದಿರುವೆಯೋ? ಆ ಮಾಯಾವಿ ಕೃಷ್ಣನ ಸಾರಥ್ಯದಲ್ಲಿರುವ ಆ ಹೇಡಿ ಅರ್ಜುನನನ್ನು ಕಳುಹಿಸು. ಈ ರಣರಂಗದಲ್ಲಿ ರಥ ಪ್ರಾಣವನ್ನೇತಕ್ಕೆ ಕಳೆದುಕೊಳ್ಳುವೆ?
1: ಎಲ್ಲವೋ ಕರ್ಣ, ನೀನಾರೆಂಬುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಈ ಹಿಂದೆ ಶಸ್ತ್ರಗುರು ದ್ರೋಣಾಚಾರ್ಯರು ರಚಿಸಿದ ಚಕ್ರ ಯೋಹದಲ್ಲಿ ಪಾರ್ಥನ ಪುತ್ರ ಅಭಿಮನ್ಯುವನ್ನು ಮೋಸದಿಂದ ಅವನಿಗೆರಿಯದಂತೆ ಹಿಂಬದಿಯಿಂದ ಬಂದು ಅವನ ಕೈಗಳನ್ನೇ ಕತ್ತರಿಸಿದ ನಿನ್ನ ಪರಾಕ್ರಮವನ್ನು ನಾನೇನು ಅರಿಯದವನಲ್ಲ. ನೀನಾರೆಂಬುವುದನ್ನು ತಿಳಿಸದೆ ಪರಶುರಾಮರಲ್ಲಿ ಕಲಿತ ವಿದ್ಯೆಯನ್ನು ನಾನು ನೋಡುತ್ತೇನೆ ಎದುರಾಗು.

0: Paísico.
1: ಧರ್ಮರಾಜನು ಬಿಡುತ್ತಿರುವ ಬಾಣಗಳನ್ನು ಮಧ್ಯದಲ್ಲಿಯೇ ಕಡಿದು ಹಾಕಿ ನಾನು ಬಿಡಲಿರುವ ಬಾಣಗಳನ್ನು ಸಹಿಸಿಕೋ.

0: ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ 296 ರನ್ಗಳ ಗುರಿ. ವಾರ್ತೆಗಳ ವಿವರ: ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಗುಜರಾತ್ನ ಸಾಬರಮತಿಯಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಜೊತೆಗೆ 1,500 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಲವು ಮಹತ್ವದ ರೈಲ್ವೆ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ ನೆರವೇರಿಸಿದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ದೇಶದ ಮೊದಲ ಎಲ್ಎನ್ಜಿ ಚಾಲಿತ ಈ ರೈಲು ಡೀಸೆಲ್ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲದ ದ್ವಿ ಇಂಧನ ವ್ಯವಸ್ಥೆಯನ್ನು ಹೊಂದಿದ್ದು ತಲಾ 1,400 ಅಶ್ವಶಕ್ತಿ ಸಾಮರ್ಥ್ಯದ 2 ಚಾಲನಾ ಪವರ್ ಕಾರ್ಗಳನ್ನು ಒಳಗೊಂಡಿದೆ. ಇದರಿಂದ ಸಾಂಪ್ರದಾಯಿಕ ಡೀಸೆಲ್ ಬಳಕೆಯನ್ನು ಸುಮಾರು 40% ಕಡಿಮೆ ಮಾಡಲು ಸಾಧ್ಯವಾಗಲಿದೆ. ಈ ಯೋಜನೆ ದೇಶದ ಹಸಿರು ಸಾರಿಗೆ ವ್ಯವಸ್ಥೆ ಹಾಗೂ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಬಳಿಕ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಭಾರತೀಯ ರೈಲ್ವೆಯು ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗಮನಾರ್ಹ ಪರಿವರ್ತನೆ ಕಂಡಿದೆ. ರೈಲ್ವೆ ವಿದ್ಯುದೀಕರಣ ಕ್ರಮ ವೇಗವಾಗಿ ಸಾಗುತ್ತಿದ್ದು 2014-15 ಡೀಸೆಲ್ ಬಳಕೆ 293 ಕೋಟಿ ಲೀಟರ್ನಷ್ಟಿದ್ದು ಈಗ 108 ಕೋಟಿ ಲೀಟರ್ಗೆ ತಗ್ಗಿದೆ. ಸಂಪೂರ್ಣವಾಗಿ ಡೀಸೆಲ್ ಬಳಕೆ ನಿಲ್ಲಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಭಾರತವು ಹೆಚ್ಚಿನ ಸಾಮರ್ಥ್ಯದ WAG-12 ವಿದ್ಯುತ್ ಇಂಜಿನ್ಗಳು, ಪ್ರತ್ಯೇಕ ಸರಕು ಸಾಗಣೆ ಮಾರ್ಗಗಳು ಹಾಗೂ ಸ್ವದೇಶಿ ಸುರಕ್ಷತಾ ವ್ಯವಸ್ಥೆ

0: ಕವಚ ಸೇರಿದಂತೆ ಆಧುನಿಕ ರೈಲ್ವೆ ಮೂಲಸೌಕರ್ಯ ವಲಯದಲ್ಲಿ ತ್ವರಿತ ಪ್ರಗತಿ ಸಾಧಿಸುತ್ತಿದೆ ಎಂದು ಅಮಿತ್ ಶಾ ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳದ ಕೊಲ್ಲಂ ಜಿಲ್ಲೆಯ ಅಮೃತಪುರಿಯಲ್ಲಿ ನಡೆದ ಮಾತಾ ಅಮೃತಾನಂದಮಯಿ ಅವರ 73ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಮಾತಾ ಅಮೃತಾನಂದಮಯಿ ಅವರ ಇಡೀ ಜೀವನವೇ ಮನುಕುಲಕ್ಕೆ ಪ್ರೀತಿ ಮತ್ತು ಸೇವೆಯ ಸಂದೇಶವಾಗಿದೆ ಎಂದರು. ಆಹಾರ, ವಸ್ತ್ರ ಮತ್ತು ವಸತಿ ಬಡತನ ಹಾಗೂ ಪ್ರೀತಿ ಮತ್ತು ಕರುಣೆಯ ಬಡತನ ಹೋಗಲಾಡಿಸಲು ಅವರು ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದರು. ನೇಪಾಳದಲ್ಲಿ ಹಠಾತ್ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಹಾರ ಕಾರ್ಯಗಳಿಗಾಗಿ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ 2 ಕೋಟಿ ರೂಪಾಯಿ ಆರ್ಥಿಕ ನೆರವಿನ ಚೆಕ್ ಅನ್ನು ಭಾರತದಲ್ಲಿನ ನೇಪಾಳದ ರಾಯಭಾರಿ ಸುರೇಂದ್ರ ಥಾಪಾ ಅವರಿಗೆ ಉಪರಾಷ್ಟಪತಿ ಹಾಗೂ ಮುಖ್ಯಮಂತ್ರಿ ವಿಡಿ ಸತೀಶನ್ ಹಸ್ತಾಂತರಿಸಿದರು. ದೇಶಾದ್ಯಂತ ನಡೆಯುತ್ತಿರುವ ಜನಗಣತಿಯ ಮೊದಲ ಹಂತ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಹುತೇಕ ಪೂರ್ಣಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ಈಗಾಗಲೇ ದಾಖಲಿಸಲಾಗಿದೆ. ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ಹಿಮಾವೃತ ಹಾಗೂ ದೂರದ ಪ್ರದೇಶಗಳಲ್ಲೂ ಜನಗಣತಿ ಕಾರ್ಯ ನಡೆದಿದೆ ಎಂದರು. ಜನಗಣತಿ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದ್ದು ಮೊಬೈಲ್ ಮೂಲಕ ಸ್ವಯಂ ವಿವರ ನೋಂದಾಯಿಸುವ ವ್ಯವಸ್ಥೆ ಅತ್ಯಂತ ಅನುಕೂಲಕರವಾಗಿದೆ ಎಂದು ತಿಳಿಸಿದ ಅವರು, ಹಿಂದಿಯೊಂದಿಗೆ 16 ಭಾಷೆಗಳಲ್ಲಿ ಈ ಆನ್ಲೈನ್ ಸೌಲಭ್ಯ ಲಭ್ಯವಿದೆ ಎಂದರು. ನಾಳೆ ಸರ್ಜಿಕಲ್ ಸ್ಟ್ರೈಕ್ನ 10ನೇ ವಾರ್ಷಿಕೋತ್ಸವವಾಗಿದ್ದು, ಭಯೋತ್ಪಾದಕರ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಭಯೋತ್ಪಾದನೆ ವಿರುದ್ದ ಭಾರತದ ನೀತಿಗೆ ಹೊಸ ಆಯಾಮವನ್ನು ಜಗತ್ತಿಗೆ ತೋರಿಸಿತು ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟರು. ಇದೇ ವೇಳೆ ಇತಿಹಾಸದ ದಾಳಿಗಳನ್ನು ಅದಕ್ಕೆ ಆಗಿನ ಕಾಲದ ಪ್ರತಿರೋಧಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಗಾಂಧೀಜಿ ಜಯಂತಿ ಬಗ್ಗೆ ಮಾತನಾಡುತ್ತಾ, ಬಾಪೂಜಿ ನೀಡಿದ ಹಲವು ಜೀವನ ಮಾರ್ಗದರ್ಶಕ ತತ್ವಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದ್ದು, ದೇಶದ ವಿವಿಧೆಡೆ ಸ್ವಚ್ಛತೆಗಾಗಿ ಕೈಗೊಂಡಿರುವ ವಿವಿಧ ಕ್ರಮಗಳು ಶ್ಲಾಘನೀಯ ಎಂದರು. ಅಸ್ಸಾಂನ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಅತಿಕ್ರಮಣ ತೆರವು, ಅಳಿವಿನಂಚಲ್ಲಿದ್ದ ಪಿಗ್ಮಿ ಹಂದಿ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದರು. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಮಹಿಳೆಯರು ಮ್ಯಾಂಗ್ರೋವ್ ಅರಣ್ಯ ಬೆಳೆಸುತ್ತಿರುವುದನ್ನು ಶ್ಲಾಘಿಸಿದರು. ಪರಿಸರವನ್ನು ಸಂರಕ್ಷಿಸಿ ಪ್ರಕೃತಿಯ ಸಮತೋಲನವನ್ನು ಗೌರವಿಸುವ ಹಾಗೂ ಜೀವ ವೈವಿಧ್ಯವನ್ನು ಕಾಪಾಡುವಂತೆ ಪ್ರಧಾನಮಂತ್ರಿ ಮೋದಿ ಕರೆ ನೀಡಿದರು. ವಿವಿಧ ಪ್ರದೇಶಗಳ ವಿಶಿಷ್ಟ ಉತ್ಪನ್ನಗಳು, ನಶಾಮುಕ್ತ ಯುವ ಅಭಿಯಾನ, ಪೋಷಣ್ ಅಭಿಯಾನದಡಿಯ ಉಪಕ್ರಮಗಳನ್ನು ಅವರು ಪ್ರಸ್ತಾಪಿಸಿದರು. ಕ್ರೀಡಾ ಪ್ರತಿಭೆ ಪೋಷಿಸುವ ಅಗತ್ಯದ ಬಗ್ಗೆಯೂ ಅವರು ಒತ್ತಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಹಾಗೂ ವೈಯಕ್ತೀಕೃತ ಆರೋಗ್ಯ ಸೇವೆಗೆ ಪ್ರಮುಖ ಚಾಲಕವಾಗಲಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಶ್ವ ನ್ಯಾನೋ ಮೆಡಿಸಿನ್ ಸಮಾವೇಶದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜೈವಿಕ ತಂತ್ರಜ್ಞಾನ ಇಲಾಖೆ ನ್ಯಾನೋ ಔಷಧ ಕ್ಷೇತ್ರದ 210 ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳಿಗೆ 174 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡುತ್ತಿದೆ ಎಂದರು. ನ್ಯಾನೋ ಮಟ್ಟದಲ್ಲಿ ಅಂದರೆ ಶತಕೋಟಿಯ ಒಂದು ಭಾಗದ ಪ್ರಮಾಣದ ಈ ಔಷಧಗಳು ರೋಗಿಯ ಆನುವಂಶಿಕ ಗುಣಲಕ್ಷಣ, ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಪರಿಸರ ಅಂಶಗಳನ್ನು ಆಧರಿಸಿ ಚಿಕಿತ್ಸೆ ನೀಡುವ ಕ್ರಮವಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಪ್ರಗತಿಸುತ್ತಿದ್ದು ವೈಜ್ಞಾನಿಕ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದಡಿ ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಕಿರು ಅವಲೋಕನ. ದೇಶದಲ್ಲಿ ಜಾರಿಯಲ್ಲಿದ್ದ 17 ವಿವಿಧ ಪರೋಕ್ಷ ತೆರಿಗೆಗಳು ಮತ್ತು 13 ಸೆಸ್ಗಳನ್ನು ವಿಲೀನಗೊಳಿಸಿ 2017 ಜುಲೈ 1ರಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯನ್ನು ಜಾರಿಗೆ ತರಲಾಯಿತು. 9 ವರ್ಷಗಳ

0: ಅವಧಿಯಲ್ಲಿ ಜಿಎಸ್ಟಿ ಅಡಿ 1,65,00,000 ಹೆಚ್ಚು ನೋಂದಣಿಗಳಾಗಿದ್ದು ಇದು ಆರ್ಥಿಕತೆ ಹೆಚ್ಚು ವ್ಯವಸ್ಥಿತವಾಗುತ್ತಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಜಿಎಸ್ಟಿ ಅಡಿ ಸುಧಾರಣೆಗಳ ಮೂಲಕ ತೆರಿಗೆ ದರ ಸರಳಗೊಳಿಸಲಾಗುತ್ತಿದೆ. ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ ಅಥವಾ ಕಡಿಮೆ ತೆರಿಗೆ ವಿಧಿಸಲಾಗುತ್ತಿದ್ದು ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ. ಈ ಹಿಂದೆ ಅಂತರ ರಾಜ್ಯ ವಹಿವಾಟುಗಳಿಗೆ ಬೇರೆ ತೆರಿಗೆ ಪದ್ಧತಿ ಇದ್ದು ಪ್ರತ್ಯೇಕವಾದ ಫಾರಂಗಳನ್ನು ಸಲ್ಲಿಸಬೇಕಾಗಿತ್ತು. ಈಗ ಪ್ರತ್ಯೇಕ ನಿಯಮ ಅನುಸರಣೆಗಳ ಹೊರೆ ತಪ್ಪಿದೆ. ಜಿಎಸ್ಟಿ ಕಾಯ್ದೆಯಡಿ ಸುಧಾರಣೆಗಳನ್ನು ತರಲು ಆಗಾಗ್ಗೆ ಜಿಎಸ್ಟಿ ಮಂಡಳಿ ಸಭೆ ನಡೆಸಲಾಗುವುದು. ಮುಂದಿನ ತಿಂಗಳ 7ರಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ 57ನೇ ಜಿಎಸ್ಟಿ ಮಂಡಳಿ ಸಭೆ ನಿಗದಿಯಾಗಿದ್ದು ಇ ಇನ್ವಾಯ್ಸಿಂಗ್ ಸರಳಗೊಳಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಇತ್ತೀಚೆಗೆ ಯುಪಿಎ ವಹಿವಾಟುಗಳ ಮೇಲೆ ವರ್ತಕರಿಗೆ ಶುಲ್ಕ ವಿಧಿಸುವ ನಿಯಮ ಜಾರಿಗೆ ತರುವುದಾಗಿ ಸರ್ಕಾರ ಪ್ರಕಟಿಸಿದ್ದು ಈ ಶುಲ್ಕದ ಮೇಲೆ ಜಿಎಸ್ಟಿ ವಿಧಿಸುವ ಸಂಬಂಧ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ದೇಶಾದ್ಯಂತ ಪಾರದರ್ಶಕವಾದ ಏಕರೂಪದ ತೆರಿಗೆ ವ್ಯವಸ್ಥೆ ಜಾರಿಯಲ್ಲಿದೆ. ತಿರುವನಂತಪುರದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 295 ರನ್ ಗಳಿಸಿದೆ. ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 17.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 110 ರನ್ ಗಳಿಸಿ ಆಡುತ್ತಿದೆ. ಎರಡನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ಹಾಗೂ 3ನೇ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ಬಳಿಕ 5 ಪಂದ್ಯಗಳ ಟಿ20 ಸರಣಿ ಮುಂದಿನ ತಿಂಗಳ 4ರಿಂದ 17ರವರೆಗೆ ನಡೆಯಲಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ಸ್ಕ್ವಾಷ್ನಲ್ಲಿ 2 ರಜತ ಪದಕಗಳನ್ನು ಜಯಿಸಿದೆ. ಪುರುಷರ ಸಿಂಗಲ್ ಸ್ಕ್ವಾಷ್ನಲ್ಲಿ ಮಲೇಷ್ಯಾದ ಏಯಿನ್ ಯೋವ್ ಎನ್ಜಿ ವಿರುದ್ದ 9-11, 5-11, 5-11 ಅಂತರದ ನೇರ ಗೇಮ್ಗಳಲ್ಲಿ ಅಭಯ್ ಸಿಂಗ್ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದಿದ್ದಾರೆ. ಮಹಿಳೆಯರ 200 ಮೀಟರ್ ಓಟದಲ್ಲಿ ಹರಿತಾ ಭದ್ರಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದರೊಂದಿಗೆ ಭಾರತ 4 ಚಿನ್ನ, 14 ಬೆಳ್ಳಿ ಮತ್ತು 15 ಕಂಚಿನ ಪದಕಗಳು ಜಯಿಸಿ ಪದಕ ಪಟ್ಟಿಯಲ್ಲಿ 11ನೇ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ, ಭಾರತಕ್ಕೆ 296 ರನ್ಗಳ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು. ಈ ಕುರಿತು ಕಲ್ಬುರ್ಗಿಯ ಉಪನ್ಯಾಸಕಿಯಾದ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ.
3: ಕನ್ನಡ ಭಾಷೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಸಂಗತಿಗಳನ್ನು ಬಿತ್ತರಿಸುವ ಸಮೃದ್ಧ ಭಾಷೆ. ಇದಕ್ಕೆ 1500 ವರ್ಷಗಳ ಸಾಹಿತ್ಯ ಸಮೃದ್ಧಿಯ ಇತಿಹಾಸವಿದೆ. ಕನ್ನಡಿಗರು ಕಡುಗಲಿಗಳು, ದಯಾಪರರು, ಸಕಲ ಜೀವರಾಶಿಗಳಿಗೆ ಲೇಸು ಬಯಸುವವರೇ ಆಗಿದ್ದಾರೆ. ರಾಜಪರಂಪರೆ ಹಾಗೂ ಪ್ರಜಾಪರಂಪರೆಯಲ್ಲಿ ಕಲ್ಯಾಣ ರಾಜದ ಪರಿಕಲ್ಪನೆ ಪ್ರಮುಖ ಗುರಿಯಾಗಿದೆ. ಭಾರತದಂತಹ 140 ಕೋಟಿ ಜನಸಂಖ್ಯೆಯುಳ್ಳ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಜನರನ್ನು ಬೆಸೆಯುವ ಸೂತ್ರ ಒಂದೇ ಆಗಿದೆ. ಅದುವೇ ಪರಸ್ಪರರಲ್ಲಿ ಸೌಹಾರ್ದ ಮನೋಭಾವ ಉಂಟು ಮಾಡಿ ದೇಶದ ಭದ್ರತೆ ಮತ್ತು ಏಕತೆಯನ್ನ ಬಲಗೊಳಿಸುವುದು, ಇದನ್ನೊಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸುವುದು, ಇದು ಸಾಧ್ಯವಾಗಲು ನಾವು ಭಾರತೀಯರು ಎಂಬ ಹೆಮ್ಮೆ ನಮಗೆ ಬೇಕು. ರಾಷ್ಟ್ರಕವಿ ಕುವೆಂಪುರವರು ಹೇಳುವಂತೆ, ಜಾತಿ ಮತದ ಹೊಟ್ಟ ತೋರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಅನಿಕೇತನವಾಗಬೇಕು. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಪಂಪನ ಹೇಳಿಕೆ ಅನುಸರಣೆಗೆ ಬರಬೇಕು. ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯ ಧರ್ಮ ಹಾಗೂ ಕ್ಷಾತ್ರ ಬಲದ ಮೇಲೆ ನಿಂತಿದೆ. ಕನ್ನಡ ಸಾಹಿತ್ಯಕ್ಕೆ ಇರುವ ಬಲಗಳೆಂದರೆ ಜೈನರ ಕಾವ್ಯ, ಶರಣರ ವಚನ, ದಾಸರ ಹಾಡುಗಳು. ಇಲ್ಲಿ ತತ್ವ ಹಾಗೂ ಸತ್ವಗಳೆರಡೂ ಇವೆ. ಹಾಗಾದರೆ ಸೌಹಾರ್ದತೆ ಎಂದರೇನು? ಸೌಹಾರ್ದತೆ ಎಂಬ ಪದವು ವ್ಯಕ್ತಿ ಹಾಗೂ ಸಮಾಜದ ಗುಣಮಟ್ಟವನ್ನು ಸೂಚಿಸುವ ಪದವಾಗಿದೆ. ಆದಿಮಾನವ ಆಕ್ರಮಣಕಾರಿಯಾದರೆ ಆಧುನಿಕ ಮಾನವ ಪರಸ್ಪರ ಅರಿತು ನಡೆಯುವ

ಕುಹಾರ್ದ ಮನೋಭಾವ ಹೊಂದಿದ್ದಾನೆ. ಮನುಷ್ಯನ ವರ್ತನೆಯನ್ನು ತಿದ್ದುವಲ್ಲಿ ಸಾಹಿತ್ಯದ ಪ್ರಯತ್ನ ಮಹತ್ವದ್ದು. ಅರಸು ಮನೆತನಗಳು, ವಿದೇಶಿ ಆಡಳಿತ ರೀತಿ ನೀತಿಗಳು ಜನರ ನಡವಳಿಕೆಯ ಮೇಲೆ ಪ್ರಭಾವ ಬೀರಿವೆ. ಅರಸರು ಕಲೆ, ಸಾಹಿತ್ಯ, ಸಂಸ್ಕೃತಿ ಬೆಳೆಸಿದರೆ ವಿದೇಶಿಗರ ಆಕ್ರಮಣಕಾರಿ ನೀತಿಯಿಂದ ಜನರು ಒಟ್ಟಾಗಿ ಹೋರಾಡಲು ಅನಿವಾರ್ಯತೆ ತಂದೊಡ್ಡಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದ ನೆಲೆಗಳನ್ನು ಕಂಡುಕೊಳ್ಳಲು ಪ್ರಾಚೀನ, ಮಧ್ಯಕಾಲೀನ ಹಾಗೂ ನವೀನ ಸಾಹಿತ್ಯದ ಕಡೆಗೆ ಗಮನಹರಿಸಬೇಕು. ಪಂಪನ, ವಿಕ್ರಮಾರ್ಜುನ ವಿಜಯ, ಆದಿಪುರಾಣ ಎಂಬ ಕೃತಿಗಳಲ್ಲಿಯೇ ಅಹಂಕಾರ ಅಳಿಸಿ ಸೌಹಾರ್ದತೆ, ಐಕ್ಯತೆ ಬೆಳೆಸುವ ಒಳನೋಟಗಳಿವೆ. ಜಾತಿಯಿಂದ ಕೀಳೆಂದು ಗಣಿಸಲ್ಪಟ್ಟ ಕರ್ಣನನ್ನು ಉದಾತ್ತತೆಯ ತುಟ್ಟ ತುದಿಗೇರಿಸಿದವ ಪಂಪ. ಬ್ರಾಹ್ಮಣನಾದ ಜೈನನಾದ ವ್ಯಕ್ತಿ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಕೀಳಾಗಿ ಕಂಡ ಕರ್ಣನಂತಹ ಶೂರನಿಗೆ ನೆನೆವಿಡೆ ಕರ್ಣನಂ ನೆನೆಯ ಎಂದು ಆತನ ವ್ಯಕ್ತಿತ್ವದ ಗುಣಗಾನ ಮಾಡಿ ಸೌಹಾರ್ದತೆ ತೋರಿದ್ದಾನೆ. ಭರತ ಬಾಹುಬಲಿಯದ ಪ್ರಸಂಗದಲ್ಲಿ ಷಟ್ಕಂಡ ಜಯಿಸಿ ಬಂದ ಭರತನಿಗೆ ಬಾಹುಬಲಿ ಸ್ವಾಭಿಮಾನದ ಸಂಕೇತವಾಗಿ ಪಾಠ ಕಲಿಸಿ ತನ್ನಂತೆ ಮಿಕ್ಕ ಸಹೋದರರನ್ನು ಸೌಹಾರ್ದತೆಯಿಂದ ಕಾಣಲು ತ್ಯಾಗ ತಪಸ್ಸಿನ ಮೂಲಕ ಸೌಹಾರ್ದತೆಯ ಪಾಠ ಕಲಿಸಿದ್ದಾನೆ. ಇನ್ನು 12ನೇ ಶತಮಾನ ಪ್ರಭುತ್ವದ ಬಿಗಿಹಿಡಿತದಲ್ಲೂ ಪ್ರಜಾಪ್ರಭುತ್ವದ ಬೇರುಗಳನ್ನ ಭದ್ರಗೊಳಿಸಿದೆ. ಉಚ್ಚ ಕುಲದ ಬಸವಣ್ಣ ತನ್ನ ಕುಲದವರ ವಿರುದ್ಧವೇ ನಿಂತು ನೊಂದವರಲ್ಲಿ ಬೆಂದವರಲ್ಲಿ ಸೌಹಾರ್ದ ಮನೋಭಾವ ತುಂಬಿದ್ದಾನೆ. ಜೀವತದುದ್ದಕ್ಕೂ ಬಸವಣ್ಣ ಸಮಾಜ ಸೇವೆ, ಕಾಯಕ ದಾಸೋಹ ಸೇವೆ, ಕರ್ಣಿಕ ಸೇವೆ ಹಾಗೂ ಸಾಹಿತ್ಯ ಸೇವೆಗೈದು ಸೌಹಾರ್ದತೆಯ ನೆಲೆಗಳನ್ನು ಬಲಗೊಳಿಸಿದ್ದಾನೆ. ಅಲ್ಲಮ್ಮ ಆಧ್ಯಾತ್ಮದ ಗಿರಿಶಿಖರ, ಶಿವಯೋಗಿ ಸಿದ್ದರಾಮ ಕರ್ಮಯೋಗಿ, ಚನ್ನಬಸವಣ್ಣ ಜ್ಞಾನಯೋಗಿ, ಅಕ್ಕಮಹಾದೇವಿ ವೀರ ವೀರಾಂಗಿಣಿ, ಪ್ರಭುತ್ವದ ಸೆಳೆತ ಮೀರಿ ಆಧ್ಯಾತ್ಮದ ಮೊರತಕ್ಕೆ ಬೆಲೆಗೊಟ್ಟವಳು. ಇಂದಿಗೂ ವಚನಕಾರರ ನಡೆ ನುಡಿ ಅನುಸರಣೆ ಚಿಂತನೆಗೆ ಯೋಗ್ಯ. ಶಿವ ಸಾಮೀಪ್ಯಕ್ಕೆ ಬಸವಣ್ಣ ಷಡಸ್ಥಲ ಸೂತ್ರ ಹೆಣೆದ ಅವರ ವಚನಗಳಲ್ಲಿ ಭಕ್ತಿ ಲೋಕ ಕಲ್ಯಾಣದ ರೀತಿ ವ್ಯಕ್ತವಾಗಿವೆ. ವಚನಕಾರರಿಂದ ಹುಟ್ಟಿದ ಕಾಯಕ ದಾಸೋಹ ಪರಿಕಲ್ಪನೆ ಆಧುನಿಕ ಯುಗದ ಅನೇಕ ಮಠಮಾನ್ಯಗಳವರೆಗೆ ಸಮಾಜವನ್ನು ಸೌಹಾರ್ದ ಪಥದಲ್ಲಿ ಸಾಗಿಸಲು ಬಂಡವಾಳವಾಗಿದೆ. ಬಸವಣ್ಣನವರ ವಚನಗಳ ಸೃಷ್ಟಿಗೆ ಅಂತರಂಗ ಬಹಿರಂಗ ಪರಿಶೋಧನೆಯ ಭಾವನೆಗಳೇ ಕಾರಣವಾಗಿವೆ. ಕನ್ನಡಿಗರು, ಆಧ್ಯಾತ್ಮಿಕ ಜೀವಿಗಳು, ಸಮಾಜಮುಖಿ ಚಿಂತನೆ ಉಳ್ಳವರು ಆಗಲು ವಚನಕಾರರು ಹಾಕಿಕೊಟ್ಟಿದ್ದು ಮಹಾಮಾರ್ಗ. ಪ್ರಭುತ್ವದ ಅಹಂಕಾರ ಅಳಿಸಿ ಪ್ರಜಾಪ್ರಭುತ್ವದ ಆಶೋತ್ತರ ಬಲಗೊಳಿಸಲು ಹರಿದಾಸರು ಹಾಡಿನ ಮೂಲಕ ಗಮನ ಸೆಳೆದಿದ್ದಾರೆ. ಕೋಮುವಾದ ಆಧುನಿಕ ಯುಗದಲ್ಲಿ ಹೊತ್ತು ಉರಿಯುತ್ತಿರುವಾಗ ಜಾತಿ ಮತ ಧರ್ಮಗಳ ಕಟ್ಟಳೆ ಮೀರಿ ಹೀನ ಗುಣಗಳನ್ನು ಕಳೆದವರು ಹರಿದಾಸರು. ದಾಸಶ್ರೇಷ್ಠರಲ್ಲಿ ಪುರಂದರದಾಸರು, ಕನಕದಾಸರರೇ ಅಗ್ರವರೇಣ್ಯರು. ಬುದ್ಧಿ ಜ್ಞಾನದ ಮೇಲೆ ಅಹಂಕಾರವಿರಬಾರದು. ವೇದ ಶಾಸ್ತ್ರ ಪುರಾಣಗಳಲ್ಲಿ ಪ್ರವೀಣತೆಯನ್ನು ತೋರಿಸಲು ಬ್ರಹ್ಮಸತ್ಯ ಜಗತ್ತು ಮಿಥ್ಯ, ಜೀವಾತ್ಮ ಪರಮಾತ್ಮ ಸ್ವರೂಪ ತೋರಿಸಲು ಮಧ್ವಾಚಾರ್ಯ ರಾಮಾನುಜರು ಶಂಕರರ ತಾತ್ವಿಕತೆಯೂ ಇದೆ. ಆದರೆ ಹರಿಗೆ ದಾಸರಾಗಿ ಸೌಹಾರ್ದ ಪಥದಲ್ಲಿ ಸಾಗಲು ವ್ಯಾಸರಾಯರು ಜಾತಿ ಮತ ಪಂಥ ಪರಿಕಲ್ಪನೆ ಬದಿಗೆ ಸರಿಸಿದರು. ಬಾಡದ ಆದಿಕೇಶವನ ಭಕ್ತನಾದ ಕನಕದಾಸರನ್ನು ಕುರುವರೆಂಬ ಭೇದ ಮಾಡದೆ ದಾಸಕೂಟಕ್ಕೆ ಸೇರಿಸಿದ್ದು ಸೌಹಾರ್ದತೆಯ ಭಾಗವಾಗಿಯೇ ಸಮಾಜಕ್ಕೆ ಎಲ್ಲರೂ ಬೇಕು ಎಂಬ ಪ್ರಾಥಮಿಕ ಪಾಠ ವಚನಕಾರರಿಂದ ಹರಿದಾಸರಿಂದ ದೊರಕಿದೆ. ಪುರಂದರದಾಸರು ಸಜ್ಜನರ ಮಾರ್ಗ ತೋರಿದ ಹರಿದಾಸರು ಅಂಜೀಕಿ ಇನ್ನಾತಕ್ಕಯ್ಯ, ಸಜ್ಜನರಿಗೆ ಭಯವು ಇನ್ನಾತಕ್ಕಯ್ಯ ಎಂಬ ಪ್ರಶ್ನಿಸುತ್ತಲೇ ಜಾತಿ ಮತ ಭೇದ ಬಿಟ್ಟು ಉತ್ತಮ ನಡೆ ನುಡಿ ರೂಢಿಸಿಕೊಳ್ಳಲು ಕರೆ ನೀಡಿದವರು. ಕನಕದಾಸರ ಕುಲಕುಲವೆಂದು ಬಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂಬುದು ಜಾತಿ ಕುಲ ಅಳಿದು ಮಾನವ ಸಮುದಾಯದ ಬಳ್ಳಿ ಒಳ್ಳೆ ಫಲ ಕೊಡುವ ಆಶಯ ಹೊಂದಿದೆ. ಕವಿರಾಜ ಮಾರ್ಗಕಾರ ಕನ್ನಡಿಗರ ಗುಣಸ್ವಭಾವ ಹಾಗೂ ಪದನರಿದು ನುಡಿಯುವ ಕನ್ನಡಿಗರ ಪರಂಪರೆ ತಿಳಿಸಿದರೆ ಹರಿದಾಸರು ನವವಿಧ ಭಕ್ತಿಯ ಮೂಲಕ ಹರಿಯನ್ನು ಒಲಿಸಲು ಇಹ ಪರ ಹಾದಿ ತೋರಿ ಹೆಸರಾಗಿದ್ದಾರೆ. ಪ್ರಾಣಿಯಂತಿರುವ ಮನುಷ್ಯ ಸಂಸ್ಕಾರವಿರದಿದ್ದರೆ, ತಾನು ನಡೆಯುವ ಹಾದಿಯಲ್ಲಿ ಎಚ್ಚರವಿರದಿದ್ದರೆ ಅಪಾಯ ಎದುರಿಸುತ್ತಾನೆ. ಭಕ್ತಿ ಲೋಕಜ್ಞಾನ ಹಾಗೂ ನಡೆದು ಬಂದ ದಾರಿಯ ಅರಿವಿರುವ ಮನುಷ್ಯ ಸೌಹಾರ್ದತೆಯಿಂದ ಎಲ್ಲರೊಳಗೊಂದಾಗಿ ಬಾಳುತ್ತಾನೆ. ನೈತಿಕ ಮತ್ತು ನಶ್ವ

ಸಂತಾನೋತ್ಪತ್ತಿಯ ಅರಿವಿರುವ ಮನುಷ್ಯನಿಂದ ಮಾತ್ರ ಜನರಲ್ಲಿ ಒಂದಾಗಿ ಬೆರೆಯುವ ಸಾಮರ್ಥ್ಯವಿರುತ್ತದೆ. ತತ್ವಪದಕಾರರ ಸಂದೇಶವೂ ಇದೇ ಆಗಿದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗಾಗಿ ಹಬ್ಬ ಉರುಸುಗಳಲ್ಲಿ ಗೆಜ್ಜೆ ಕಟ್ಟಿ ಅವರಂತೆ ಹಾಡಿದವರಿಲ್ಲ. ಚರಿತ್ರೆ ಜನಾಂಗೀಯ ಹೋರಾಟಗಳ ಭಯಾನಕ ಸತ್ಯ ಸಾರಿದರೆ ತತ್ವಪದಕಾರರ ಹಾಡುಗಳು ಸಾಮರಸ್ಯಕ್ಕೆ ಪ್ರಾಮುಖ್ಯತೆ ನೀಡಿವೆ. ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು ಎಂಬ ಕಡಿಕೋಳ ಮಡಿವಾಳಪ್ಪನವರ ಹಾಡಿನ ಸಂದೇಶ ವ್ಯಕ್ತಿಗತ ಅಷ್ಟೇ ಅಲ್ಲ, ಸೌಹಾರ್ದ ಮನೋಭಾವ ಬಿತ್ತಲು ಸಹಾಯಕಾರಿಯಾಗಿದೆ. ನಿಸರ್ಗದ ಚೆಲುವಿಕೆ, ದೇಶಾಭಿಮಾನ, ಭಾಷಾಭಿಮಾನ, ಜನಾಂಗೀಯ ಕಾಳಜಿ, ದಾನ ದಾಸೋಹ, ಒಟ್ಟಾಗಿ ಕೆಲಸ ಮಾಡುವ ಮನೋಭಾವ, ಪರಸ್ಪರರಲ್ಲಿ ಸೌಹಾರ್ದತೆ ನೆಲೆಸಿದ್ದಾಗಲೇ ಸಾಧ್ಯ. ಗ್ರಾಮೀಣ ಜನತೆಯಲ್ಲಿ ಕಾಣಿಸಿಕೊಳ್ಳುವ ಸೌಹಾರ್ದ ಮನೋಭಾವ ನಗರ ನಾಗರಿಕರಿಗೂ ಪ್ರೇರಣಾದಾಯಕ. ಈ ನಿಟ್ಟಿನಲ್ಲಿ ಮನುಷ್ಯ ಪಶುವಾಗದೆ ಪಶುಪತಿಯಾಗಿ ಶಿವಭಾವ ಬಿತ್ತಬೇಕಾಗಿರುವುದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಪಾಟೀಲ್ ಪುಟ್ಟಪ್ಪನವರು ತಮ್ಮ ಅಂಕಣ ಬರಹಗಳಲ್ಲಿ ಕರ್ನಾಟಕ ಸೌಹಾರ್ದ ಸಂಸ್ಕೃತಿಗೆ ನೆಲೆವೀಡಾಗಿರುವುದನ್ನು ಹಲವು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ಬಾಬಾ ಬುಡನಗಿರಿಯ ಸಮಾಧಿ ಹಿಂದೂಗಳಿಗೆ ದತ್ತಾತ್ರೇಯ ಪೀಠವಾಗಿರುವುದು, ಮುಸ್ಲಿಮರಿಗೆ ಸಂತ್ ಹಜರತ್ ದಾದಾ ಹಯಾತ್ ಮೀರ್ ಖಲೀಂದಾರನ ಸಮಾಧಿ ಎಂದು ಪರಿಗಣಿತವಾಗಿರುವುದು, ಟಿಪ್ಪು ಶ್ರೀರಂಗಪಟ್ಟಣದ ರಂಗಸ್ವಾಮಿಗೆ ನಡೆದುಕೊಳ್ಳುತ್ತಿದ್ದರು, ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾಹ ಹಿಂದೂ ಸರದಾರರಿಗೆ ಬಹಳಷ್ಟು ಭೂಮಿ ಕಾಣಿಕೆ ಕೊಟ್ಟಿದ್ದು, ಬೀದರ್ನಲ್ಲಿರುವ ಎರಡು ದರ್ಗಾಗಳಲ್ಲಿ ಉರುಸ್ನಲ್ಲಿ ಜಂಗಮನ ಮನೆಯಿಂದ ಜ್ಯೋತಿ ತಂದು ದೀಪ ಹೊತ್ತಿಸುವುದು, ಹುಮ್ನಾಬಾದಿನ ವೀರಭದ್ರ ದೇವಾಲಯದಲ್ಲಿ ನಿಜಾಮರು ಬಂದು ತೇರುಮಿಣಿಗೆ ಕೈ ಹಚ್ಚಿದಾಗಲೇ ವೀರಭದ್ರೇಶ್ವರರ ದೇವರ ರಥೋತ್ಸವ ನಡೆಯುತ್ತಲಿದ್ದು, ಅಮೃತಸರದ ಪವಿತ್ರತೆಯಂತೆ ಬೀದರಿನ ಗುರುನಾನಕ್ ಜೀರಾ ಹಿಂದೂ ಸಿಖರಿಗೆ ಪವಿತ್ರ ಯಾತ್ರಾ ಸ್ಥಳವಾದದ್ದು, ಗೋಕಾಕಿನ ಸಾವಳ್ಗಿ ಗ್ರಾಮದ ಹಿಂದೂ ಸ್ವಾಮೀಜಿ ಹಸಿರು ಬಟ್ಟೆಯ ಕಾವಿ ಧರಿಸಿ ಮುಸ್ಲಿಮರ ಭಾವನೆಗಳಿಗೆ ಬೆಲೆಗೊಟ್ಟಿದ್ದು, ಚನ್ನಗಿರಿಯ ಬಸವಾಪಟ್ಟಣದಲ್ಲಿ ಬಿಜಾಪುರದ ಗವರ್ನರ್ ಕೆರೆ ಕಟ್ಟಿಸಿದ್ದು, ಬೆಂಗಳೂರಿನ ನಿಜಗಲ್ಲು ಬೆಟ್ಟ ಹಿಂದೂ ಮುಸ್ಲಿಮರಿಂದ ಪೂಜೆಗೊಳಗಾದದ್ದು, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ವೈಷ್ಣವ ದೇವಾಲಯದಲ್ಲಿ ಲಿಂಗಾಯತ ಅರ್ಚಕರಿರುವುದು, ಹೀಗೆ ಪಾಟೀಲ್ ಪುಟ್ಟಪ್ಪನವರು ಬದಲಾದ ಭಾರತೀಯರ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಭಾವೈಕ್ಯತೆಯ ಸೌಹಾರ್ದತಾ ಮನೋಭಾವದ ಹಲವು ಉದಾಹರಣೆಗಳನ್ನು ನೀಡಿದ್ದಾರೆ. ಕನ್ನಡ ಕಾವ್ಯ ಜೀವನ ಮೌಲ್ಯ ಸಂಸ್ಕೃತಿಯ ನೆಲೆಗಳನ್ನು ಬಿತ್ತರಿಸುವ ಗಣಿಯಾಗಿದೆ. ಹಂಪೆಯ ಶಾಸನವೊಂದರಲ್ಲಿ ಲಕ್ಷ್ಮೀಧರಾಮಾತ್ಮನ ತಾಯಿ ಕೆರೆಯಂ ಕಟ್ಟಿಸು ದೇವಗರಮಂ ಮಾಡಿಸು ಸೆರೆಯೋಳ್ ಸಿಲ್ಕದಂ ಅನಾಥರಂ ಬಿಡಿಸು ಮೊದಲಾಗಿ ಹಲವು ಉಪದೇಶಾತ್ಮಕ ಮಾತು ಆತ ಮಗುವಾಗಿದ್ದಾಗಲೇ ಬೋಧಿಸಿ ಸೌಹಾರ್ದತೆ ತೋರಿದ್ದಾಳೆ. ಪಂಪನ ಕಾಲದಲ್ಲಿ ಕ್ಷಾತ್ರಧರ್ಮ ಒಟ್ಟಾಗಿ ಸಮಾಜಮುಖಿ ಧೋರಣೆ ತಳೆದರೆ ವಚನಕಾರರು ಹರಿದಾಸರು ತತ್ವಪದಕಾರರು ಹೊಸಗನ್ನಡದ ಎಲ್ಲಾ ಕಾಲಘಟ್ಟಗಳ ಸಾಹಿತಿಗಳು ಸೌಹಾರ್ದತೆಯ ನೆಲೆಯಲ್ಲಿ ಬದುಕು ಕಟ್ಟಿಕೊಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸೌಹಾರ್ದತೆ ಮತ್ತು ಭಾವೈಕ್ಯತೆ ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ. ಕತ್ತಿ ಹಿಡಿದು ಯುದ್ಧ ಮಾಡಿ ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಿದ್ದ ಕಾಲ ಈಗಿಲ್ಲ. ಗಂಗರು ಕದಂಬರರು ರಾಷ್ಟ್ರಕೂಟರು ಚಾಳುಕ್ಯರು ಹೊಯ್ಸಳರು ವಿಜಯನಗರದ ಅರಸರು ಮೈಸೂರಿನ ಒಡೆಯರು ಕರುನಾಡಿನಲ್ಲಿ ರಾಜ್ಯಭಾರ ಮಾಡಿದ್ದಾರೆ. ಇವರೆಲ್ಲರ ಆಳ್ವಿಕೆಯಲ್ಲಿ ಪ್ರಜಾಹಿತ ಧರ್ಮದೃಷ್ಟಿ ಕೋಮು ಸೌಹಾರ್ದತೆಗಳಿದ್ದವು. ರಾಜ್ಯಹಿತದ ಪ್ರಶ್ನೆಗೆ ಬಂದಾಗ ಜನರೆಲ್ಲ ಒಂದಾಗಿ ರಾಜರಿಗೆ ಸಹಾಯಕರಾಗಿ ನಿಂತಿದ್ದಾರೆ. ಕ್ಷಾತ್ರದಂತೆ ಧರ್ಮವು ಪ್ರಧಾನ ಭೂಮಿಕೆಯಲ್ಲಿದ್ದು ಹೆದ್ದಾರಿಗಳಲ್ಲಿ ಮನುಷ್ಯರಿಗೆ ಕುಡಿಯುವ ನೀರಿನ ಅರವಟ್ಟಿಕೆಗಳು ದೇವಾಲಯಗಳಲ್ಲಿ ಪ್ರಸಾದದ ವ್ಯವಸ್ಥೆ ಇದ್ದಿದ್ದು ಅಂದಿನವರ ಸೌಹಾರ್ದ ಮನೋಭಾವಕ್ಕೆ ಕನ್ನಡಿ ಹಿಡಿದಿದೆ. ಜಾತಿ ಮತ ಧರ್ಮ ಕುಲದ ಹೆಸರಿನಲ್ಲಿ ಮನುಷ್ಯ ಸಂಕುಚಿತ ಪ್ರವೃತ್ತಿಯವನಾಗಬಾರದು. ಭಾರತ ಮಾತೆ ಮಾತೆಯ ತನುಜಾತೆ ಕರ್ನಾಟಕ ಯಾವತ್ತೂ ಆದರ್ಶ ಬಿಡಬಾರದು. ಕಸವರವೆಂಬುದು ನೆರೆ ಸೈರಿಸಲಾರ್ಪುಡೆ ಪರವಿಚಾರಮಂ ಧರ್ಮಮಂ ಕಸವೇಂ ಕಸವರವೆಮೆಂ ಬಸಮಮಂ ಬಸಮಲ್ಲದಿರ್ದಂ ಮಾಡುವರೆಲ್ಲಂ ಎಂದು ಕವಿರಾಜ ಮಾರಕಾರನೇ ಹೇಳಿಲ್ಲವೇ? ಬೇರೆ ಧರ್ಮದವರ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಧಕ್ಕೆ ತಾರದೆ ಪರಧರ್ಮ ಸಹಿಷ್ಣುತೆ ತೋರಿಸುವುದು ಕನ್ನಡಿಗರಿಗೆ ಹಿಂದಿನಿಂದಲೇ ರೂಢಿಗತವಾಗಿದೆ. ಬುದ್ಧ ಬಸವ ಅಂಬೇಡ್ಕರರು ಸಮಾಜವನ್ನು ಅರ್ಥೈಸಿಕೊಂಡು ಶಾಂತಿ ಸಹನೆ ಕಾಯಕ ದಾಸೋಹ ಸಂವಿಧಾನ

ಸಮಾನತೆ ಭಾವೈಕ್ಯತೆಯ ಸಂದೇಶ ಸಾರಿಲ್ಲವೇ? ಚತುರ್ವರ್ಣ ವ್ಯವಸ್ಥೆಯ ಜನರನ್ನು ಒಡೆದಾಳಿದರೆ ಜಾತ್ಯತೀತ ಸಂವಿಧಾನ ವ್ಯವಸ್ಥೆ ಜನರನ್ನು ಒಗ್ಗೂಡಿಸಿದೆ. ರಾಜ್ಯದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ನಾವು ಭಾವುಕರಾಗಿ ದೊಂಬಿ ದಂಗೆಗಳನ್ನು ಮಾಡುವುದನ್ನು ಬಿಟ್ಟು ನಿಸರ್ಗ ಕೊಟ್ಟ ಪ್ರಾಕೃತಿಕ ಸಂಪತ್ತನ್ನು ಸೌಹಾರ್ದತೆಯಿಂದ ಸಮಪ್ರಮಾಣದಲ್ಲಿ ಅನುಭವಿಸಿ ಒಟ್ಟಾಗಿ ಬಾಳುವುದನ್ನ ಕಲಿಯಬೇಕು. ಜನಪದರಲ್ಲಿ ರಾಮ್, ರಹೀಂ, ಶಿವ ಅಲ್ಲ ಒಂದೇ ಎಂಬ

0: ಖಾಜಾ ಬಂದಾ ನವಾಜ್ ಉರುಸ್, ಶರಣ ಬಸವೇಶ್ವರ ಜಾತ್ರೆ ಮೊದಲಾದಡೆ ಸೌಹಾರ್ದತೆಯಿಂದ ನಡೆದುಕೊಂಡಿದ್ದಾರೆ. ಈ ಪರಂಪರೆ ಕನ್ನಡಿಗರ ಹೃದಯ ವೈಶಾಲತೆ, ಸಹಕಾರ, ಮನೋಭಾವಕ್ಕೆ ಕನ್ನಡಿ ಹಿಡಿಯುತ್ತದೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಎಂಬ ಕುವೆಂಪುರವರ ಕವಿತೆಯಲ್ಲಿ ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನ ಕೂಡಿಸು ಒಲಿಸು, ಎಲ್ಲರೂ ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಎಂಬುದು ಕಳಕಳಿಯ ಸಂದೇಶವಾಗಿದೆ. ಒಂದೇ ಮಾತರಂ ಸೃಷ್ಟಿಸಿದ ಬಂಕಿಂ ಚಂದ್ರ ಚಟರ್ಜಿಯವರಿಗೆ ಆ ಕಾಲದ ಭಾರತೀಯರನ್ನ ಭಾರತದ ನೈಸರ್ಗಿಕ ಸಂಪತ್ತನ್ನ ಪರಿಚಯಿಸಿ ಒಗ್ಗೂಡಿಸುವುದೇ ಪ್ರಮುಖ ಗುರಿಯಾಗಿತ್ತು. ರವೀಂದ್ರನಾಥ್ ಠಾಕೂರ್ ಅವರು ಜನಗಣಮಣ ಅಧಿನಾಯಕ ಜಯ ಹೇ ಮೂಲಕ ನಮ್ಮ ಗಡಿಗೆರೆಗಳನ್ನ ಗುರುತಿಸುವುದೇ ಪ್ರಮುಖ ಗುರಿಯಾಗಿತ್ತು. ಒಂದೇ ಮಾತರಂ ಗೀತೆ ಸೃಷ್ಟಿಯಾಗಿ 150 ವರ್ಷ ಕಳೆದ ಶುಭ ಸಂದರ್ಭದಲ್ಲಿ ನಾವು ಭಾರತೀಯರು ಭಾರತ ಮಾತೆಯ ಗರ್ವ ಹೆಚ್ಚಿಸುವರಾಗಬೇಕು. ನಮ್ಮ ಆದರ್ಶ ನಾಯಕರು, ತಂತ್ರಜ್ಞರು, ವಿಜ್ಞಾನಿಗಳು, ಶಿಕ್ಷಕರು, ಸಮಾಜ ಸುಧಾರಕರು, ಧರ್ಮಗುರುಗಳು, ಸೈನಿಕರು, ಎಲ್ಲರಲ್ಲೂ ಸೌಹಾರ್ದತೆ, ಭಾವೈಕ್ಯತೆ ಇರಬೇಕಾದದ್ದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಸರ್ವಪಲ್ಲಿ ರಾಧಾಕೃಷ್ಣರ ಭಾವೈಕ್ಯತೆ ಇಟ್ಟಿಗೆ ಸುತ್ತಿಗೆ ಮೊದಲಾದವುಗಳಿಂದ ಬೆಸೆಯುವಂಥದ್ದಲ್ಲಿ ಅದು ಮನುಷ್ಯರ ಮನಸ್ಸಿನಲ್ಲಿ ಮೂಡಬೇಕಾದ ಭಾವವಾಗಿದೆ ಎಂದಿದ್ದಾರೆ. ಈ ಭಾವನೆ ಬಲಗೊಳಿಸುವ ಕನ್ನಡ ಸಾಹಿತ್ಯ ಜನರನ್ನು ದೇಶ, ಭಾಷೆ, ಸಂಸ್ಕೃತಿ, ಜೀವನ ಮೌಲ್ಯಗಳ ಹೆಸರಿನಲ್ಲಿ ಬೆಸೆಯುವ ಕೆಲಸ ಮಾಡಿರುವುದನ್ನು ವೀರ ಕನ್ನಡಿಗರು ಮರೆಯುವಂತಿಲ್ಲ.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಕಲಬುರಗಿಯ ಉಪನ್ಯಾಸಕಿ ಸಂಗೀತಾ ಎಂ ಹಿರೇಮಠ್ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
4: ಹಾ,
3: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
4: ಇಲ್ಲ,
3: ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು. ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ
3: ಹೋಗಿ.
5: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
7: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಲಭಿಸಿದೆ. ದೇಶದ ಸಮಸ್ತ ಜನರನ್ನು ನಾನು ಸ್ವಾಗತಿಸುತ್ತೇನೆ. ಮನದ ಮಾತಿನಲ್ಲಿ ನಮ್ಮ ನಾಗರಿಕರ ಸಕಾರಾತ್ಮಕ ಪ್ರಯತ್ನಗಳಿಗೆ ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ

ಚಿಕ್ಕ ಮುಂಬೈನಲ್ಲಿ 26/11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ ಜೀರೋ ಟಾಲರೆನ್ಸ್ ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9/11 ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ವರ್ಷಗಳು ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ. ಈ ಚಿತ್ರಣದಲ್ಲಿ ನೀವೂ ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ 83 ವರ್ಷದ ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರ ಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು 15 ಆಗಸ್ಟ್ ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಭಾಷೆಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ se.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15-20 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ID ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ID ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2,60,00,000 ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ. ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ

ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮ ಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926 ಸೆಪ್ಟೆಂಬರ್ 27ರಂದು ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳುವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿ ಅವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿ ಅವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮ ಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ವತಃ ಅಶೋಕ್ಜಿ ಅವರು ಕೂಡ IIT ಬಿಹೇರ್ನಲ್ಲಿ ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲಾ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1000 ವರ್ಷಗಳ ಹಿಂದೆ ಅಂದರೆ 1026ರಲ್ಲಿ ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿ ಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಒಂದು ವಿಶೇಷ ಕಾರಣವಿದೆ. 1026ರಲ್ಲಿ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ವರ್ಷವಷ್ಟೇ ಆಗಿತ್ತು. 1025ರಲ್ಲಿ ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು ಗಜ್ನಿಯ ಆಕ್ರಮಣವನ್ನು ಎದುರಿಸಿದ್ದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೇರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೇರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ

ಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸೂರ್ಯೋಪಾಸನೆಯ ಮತ್ತೊಂದು ಅರ್ಥವಾಗಿದೆ. ಅದಕ್ಕಾಗಿಯೇ ಇಂದು ಮೊಢೇರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೊಢೇರಾ ಇಂದು ಸಂಪೂರ್ಣವಾಗಿ ಸೌರಶಕ್ತಿಯನ್ನಾಧರಿಸಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯನ್ನು ಪ್ರಸ್ತುತಪಡಿಸಿದೆ. ಮೊಢೇರಾದಲ್ಲಿ ಪ್ರವಾಸಿಗರಿಗಾಗಿ ಹಲವಾರು ಆಕರ್ಷಣೆಗಳು ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮೊಢೇರಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಈ ಮಹೋತ್ಸವದಲ್ಲಿ ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೇರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ. ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇಂತಹ ಚಿತ್ರಗಳು, ವಿಡಿಯೋಗಳು ಹಾಗೂ ರೀಲ್ಸ್ಗಳು ಪದೇ ಪದೇ ನಮ್ಮ ಗಮನ ಸೆಳೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾನು ಇಂತಹ ಹಲವು ಪ್ರಯತ್ನಗಳನ್ನು ಗಮನಿಸಿದ್ದೇನೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರಿಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ.
ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ ನಡೆದಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190 ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವು ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ದೇಶದ 100,000 ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶ್ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವ ಜನತೆಯು ಇದರ ಭಾಗವಾಗಿದ್ದಾರೆ. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ 1,000 ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ. ಸ್ನೇಹಿತರೆ, ಈ ಅಭಿಯಾನದಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದ ಒಂದು ವಿಷಯವೆಂದರೆ ಮಾದಕ ವ್ಯಸನ ಮುಕ್ತಿಯ ಸಂದೇಶ. ನಮ್ಮ ಯುವಕರು ಸ್ವತಃ ತಮ್ಮದೇ ಭಾಷೆಯಲ್ಲಿ, ತಮ್ಮದೇ ರೀತಿಯಲ್ಲಿ ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು 1,000 ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು
ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು.

ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೂ ಗಮನಿಸೋಣ. ಯಾರಾದರೂ ಯುವಕರು ಯಾವುದಾದರೂ ದುರಭ್ಯಾಸದ ಕಡೆಗೆ ಸಾಗುತ್ತಿರುವುದು ಕಂಡುಬಂದರೆ ಅವರೊಂದಿಗೆ ಮಾತನಾಡಿ, ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ ಸತತವಾಗಿ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುತ್ತಿರಬೇಕೆಂದರೆ ಗ್ರಾಮಗಳು ಮತ್ತು ಪಟ್ಟಣಗಳನ್ನು ತಲುಪಿ ಕ್ರೀಡಾ ಪ್ರತಿಭೆಗಳನ್ನು ಅನ್ವೇಷಿಸುವುದು ಅಗತ್ಯವೆನಿಸುತ್ತದೆ. ಅದೇ ರೀತಿ ಇಂತಹ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು, ಇದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಗಢ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ ಫುಲೆ ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ODOP ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ.

ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ. ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರು ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಿಜೋರಾಂನಲ್ಲಿ ಕೂಡ ಈ ವರ್ಷ ಜನರು ಒಂದುಗೂಡಿ ಪೌಷ್ಟಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಂಪರೆಗೆ ಅನುಗುಣವಾಗಿದೆ. ಇದರ ಅರ್ಥ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುವುದು ಎಂದಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ. ಈ ಅಂಗನವಾಡಿ ಕೇಂದ್ರ ಈಗ ಪೋಷಣ್ ಟ್ರ್ಯಾಕರ್ನಿಂದ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ. ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಟಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಟಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥಿರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾ ಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ.

0: ಇದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002 ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000 ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 10 ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು. ಅನೇಕಾನೇಕ ಧನ್ಯವಾದ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 8:36:23. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೊದಲಿಗೆ ಆಲಿಸಿ ಆರಾಧನಾ ಚಿತ್ರದಿಂದ ಇದ್ದ ಗೀತೆಯನ್ನ. ಧ್ವನಿಯಾಗಿದ್ದಾರೆ ಲತಾ ಮಂಗೇಶ್ಕರ್, ಗೀತೆಗೆ ಸಂಗೀತ ನಿರ್ದೇಶನ ನೀಡಿದ್ದಾರೆ ಎಸ್ ಡಿ ಬರ್ಮನ್, ಸಾಹಿತ್ಯ ಆನಂದ್ ಭಕ್ಷಿ ಇವರದ್ದು.

ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದಿಂದ ಇದ್ದ ಗೀತೆಯನ್ನು ಧ್ವನಿಯಾಗಿದ್ದಾರೆ ಸುನಿಧಿ ಚೌಹಾಣ್ ಹಾಗೂ ಅರ್ಜಿತ್.

ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಆನಂದ ಮಾದಲಗೆರೆ ಅವರು ಹಾಡಿರುವ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ರಚನೆ ಕಂಬನಿಯ ಕಾಲುವೆಯು.

ಇದುವರೆಗೆ ಆನಂದ್ ಮಾದಲಗೆರೆ ಅವರ ದನಿಯಲ್ಲಿ ಭಾವಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇನ್ನು ಮುಂದೆ ನ್ಯಾಷನಲ್ ಸೈನ್ಸ್ ಮ್ಯಾಗಜೈನ್ ರೇಡಿಯೋಸ್ಕೋಪ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.